107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: ನೂರ ಹದಿನಾಲ್ಕು ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
0: ರೇಡಿಯೋ ಸಾರಂಗ್ 107.8 ಎಫ್ಎಂ.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಆದರೆ ಪ್ರಯತ್ನ ಮಾಡೋದಕ್ಕೆ ಒಂದು ಗುರಿ ಹಾಕ್ಕೊಂಡಿದ್ದೆ ನಾನು. 5 ದಿವಸಗಳಲ್ಲಿ ಮೊದಲು ಹಿನ್ನೆಲೆ ಬಾಲ್ಯ ಅಂತ ಒಂದು ದಿವಸ, 2ನೇ ದಿವಸ ಇಂಗ್ಲೆಂಡ್ ಶಿಕ್ಷಣ ಅಂತ 2ನೇ ಭಾಗ, 3ನೇದು ದಕ್ಷಿಣ ಆಫ್ರಿಕಾದಲ್ಲಿ ಸಾಧನೆಗಳು 3ನೇದು, 4ನೇದು ಸ್ವಾತಂತ್ರ್ಯ ಸಂಗ್ರಾಮದ ನಾಯಕತ್ವ ಅಂತ ಒಂದು ತಗೊಂಡಿದ್ದೇನೆ, ಕೊನೆಯದನ್ನ ಮಹಾತ್ಮ ಅಂತ ತಗೊಂಡಿದ್ದೇನೆ. 5 ಭಾಗಗಳಲ್ಲಿ ಹೇಳ್ಕೊಳ್ಳೋಣ ಅಂತ. ನನಗೆ ಉದ್ದೇಶ ಇದು, ಯಾವ ರಸಘಟ್ಟಗಳಲ್ಲಿ ಅವ್ರ ವ್ಯಕ್ತಿತ್ವ ಬದಲಾಯಿಸ್ತಾ ಹೋಯಿತು, ಅವ್ರು ಬಾಲ್ಯದಲ್ಲಿ ಬರ್ಕೊಂಡಿದ್ದಾರೆ, ಬರೆದದ್ದು ನೋಡಿದ್ರೆ ಹೆದರಿಕೆ ಆಗುವಂಥದ್ದು ಬರ್ಕೊಂಡಿದ್ದಾರೆ, ಅವ್ರು ಎಷ್ಟು ಸ್ಪಷ್ಟವಾಗಿ ಬರೀತಾರೆ, ಒಂದು ಚೂರು ಮುಚ್ಚುಮರೆಯಲ್ಲಿ ಬರೀತಾರಲ್ಲ, ಆ ಬಾಲ್ಯವನ್ನು ತಗೊಂಡು ಗಮನಿಸಿಕೊಂಡು 5 ಹಂತಗಳಲ್ಲಿ ಗಮನಿಸಿಕೊಂಡು ಹೋಗೋಣ ಅಂತ ಉದ್ದೇಶ ಅಷ್ಟು. ಇದಕ್ಕೆ ಹಿನ್ನೆಲೆಯಾಗಿ ನಾವು ನೋಡಬೇಕು, ಗಾಂಧೀಜಿನೇ ಮಾತನ್ನು ಒಪ್ಕೊಂಡಿದ್ದಾರೆ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಯಶಸ್ಸಾಗಿದ್ರೆ ಬರೀ ನಮ್ಮ ಚಳವಳಿಯಿಂದ ಆಗಲಿಲ್ಲ, ಇದರಿಂದ ಒಂದು ದೊಡ್ಡದೊಂದು ಪಟಲ ರೆಡಿ ಆಗಿದೆ, ಒಂದು ದೊಡ್ಡ ಕ್ಯಾನ್ವಾಸ್ ರೆಡಿಯಾಗಿದೆ, ಎಷ್ಟೊಂದು ಸಾಧನೆಗಳಾಗಿದೆ ಅದರ ಹಿಂದೆ, ಆ ಸಾಧನೆಗಳ ಫಲದಿಂದಾಗಿ ಎಷ್ಟು ಜನ ಕ್ರಾಂತಿಕಾರಿಗಳಿದ್ದಾರೆ, ಸಾಧಕರಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಅವರು ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಬೇಕಾದಷ್ಟು ಕೆಲಸ ಮಾಡಿರೋದ್ರಿಂದ ಒಂದು ಒಂದು ಹಿಂದೆ ಹಿನ್ನೆಲೆ ನೆಲೆಸುವ ಕೊಟ್ಟಿದ್ದಾರೆ, ಅದರಿಂದ ಯಶಸ್ವಿಯಾಯಿತು ಹೊರತಾಗಿ ನಮ್ಮಿಂದ ಆಯಿತು ಅಂತ ಭ್ರಮೆ ಇಲ್ಲ ಅಂತ. ಬಹಳ ಮುಖ್ಯ ಕಾರಣ ಇದು. ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ಗಾಂಧೀಜಿ ಒಬ್ಬರನ್ನ ನಾವು ಟೋಕನ್ ಆಗಿ ಹೇಳ್ತೀವಿ, ಆದರೆ ಅವ್ರ ಹಿಂದೆ ಎಂಥ ದೊಡ್ಡ ತಂಡ ಇತ್ತು ಅಂತ, ತಂಡ ಹೇಗೆ ತಯಾರಾಯಿತು ಇದನ್ನು ನೋಡಬೇಕಾದ್ರೆ ನಾವು ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸೋಣ, ಒಂದು 5-6 ನಿಮಿಷ ಹಿನ್ನೆಲೆಯನ್ನು ಗಮನಿಸೋಣ. ಅದ್ರ ಬಗ್ಗೆ ವಿದೇಶಿಯರನ್ನು ಓಡಿಸಬೇಕು ಅಂತ ನಮ್ಮ ಪ್ರಯತ್ನ ಮೊದಲಿಂದ ಆಗ್ತಾ ಇತ್ತು. ಅದರ ಮೊದಲನೇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯುವಂಥದ್ದು 1857ರಲ್ಲಿ. ಕೆಲವರು ಸಿಪಾಯಿ ಮ್ಯುಟಿನಿ ಅಂತ ಕರೀತಾರೆ, ಕೆಲವು ಬಂಡಾಯ ಅಂತ ಕರೀತಾರೆ, ಅದು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮವೇ ಹೌದು. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಆರ್ಗನೈಸ್ಡ್ ವೇ, ಸಾಮೂಹಿಕವಾಗಿ ಒಬ್ಬ ವೈರಿಯನ್ನು ಹೊರಗೆ ಗೊತ್ತು ಮಾಡೋದಿದೆಯಲ್ಲ, ಬಹಳ ಮುಖ್ಯ ಅದು. ನಮಗೆ ಹೊರಗಿನ ವೈರಿ ಗೊತ್ತಿರಲಿಲ್ಲಲ್ಲ, ವೈರಿ ಅಂತ ಗೊತ್ತಾದ್ರೆ ತಾನೇ ಹೋರಾಟದ್ದು ನಾವು, ಅವರು ನಮ್ಮ ಆತ್ಮೀಯರು ನಮ್ಮ ಪ್ರಭುಗಳು ಅಂದ್ಕೊಂಡಾಗ ಹೋರಾಡೋದೆಲ್ಲಿ ಬರ್ತದೆ. ಒಬ್ಬ ಗುರಿಯನ್ನು ಹಾಗೆ ಇವರು ನಮ್ಮ ವೈರಿಗಳು ಅಂತ ಗೊತ್ತು ಮಾಡಿದಂಥದ್ದು 1857ನೇ ಇಸ್ವಿಯ ಮಹಾಸಂಗ್ರಾಮ ಅದು. ಅದು ಆಗಿ 12 ವರ್ಷಗಳ ನಂತರ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಹುಟ್ಟಿದರು. ಆದರೆ ಅದರ ಹಿಂದೆ ಆದಂಥದ್ದು ಬೆಳವಣಿಗೆಗಳನ್ನು ಸ್ವಲ್ಪ ಗಮನಿಸಬೇಕು ನಾವು. ಆ ಸ್ವಾತಂತ್ರ್ಯ ಸಂಗ್ರಾಮದ 12 ವರ್ಷಗಳ ನಂತರ ಗಾಂಧೀಜಿ ಹುಟ್ಟಿದರು.

0: You're listening to Radio Sarang, 107.8 FM.
1: ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಡಾಲ್ ಹೌಸಿ ಭಾರತದಿಂದ ಹೊರಟಾಗ ಬ್ರಿಟಿಷ್ ಆಡಳಿತ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸಮಗ್ರ ಭಾರತದ ಮೇಲೆ ಪ್ರತಿಷ್ಠಾಪನೆ ಆಗಿತ್ತು. ಅವಾಗ ಸಾವಿರದ ಎಂಟುನೂರ ಐವತ್ತಾರನೇ ಇಸ್ವಿ ಹೊತ್ತಿಗೆ ಡಾಲ್ ಹೌಸಿ ವಾಪಸ್ ಹೋಗೋ ಹೊತ್ತಿಗೆ ಪೂರ್ತಿ ಭಾರತದುದ್ದಕ್ಕೂ ಅವ್ರ ಪ್ರಭಾವ ಆಗಿತ್ತು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡು ಕಡೆಯಿಂದ ಆಗಿತ್ತು. ಇದ್ರ ಬ್ಯಾಕ್ಗ್ರೌಂಡ್ ಸ್ವಲ್ಪ ನೋಡೋಣ, ಎಲ್ಲೆಲ್ಲಿ ಬದಲಾವಣೆ ಆಯಿತು. ಕೆಲವು ಹಂತಗಳನ್ನು ಮಾತ್ರ ಗುರುತಿಸೋಕೆ ಇಷ್ಟಪಟ್ಟಿದ್ದೇನೆ, ಹುಡುಕಿದ್ರೆ ಭಾಳ ದೊಡ್ಡದಿದೆ ಅದು, ಕೆಲವೊಂದು ಮೈಲುಗಳಲ್ಲಿ ಮಾತ್ರ ಹೇಳ್ತೇನೆ. ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆದಂಥ ಪ್ಲಾಸಿ ಕದನ, ಈ ಪ್ಲಾಸಿ ಕದನದ ನಂತರ ಬ್ರಿಟಿಷ್ ಆಧಿಪತ್ಯದ ತಳಹದಿಯನ್ನು ಗಟ್ಟಿಯಾಗಿ ಊರಲಾಯಿತು, ಗಟ್ಟಿಯಾಗಿ ಊರ್ಕೊಂಡ್ರು. ಇನ್ನೊಂದು ತಮಾಷೆ ಆಗ್ತಾ ಇತ್ತು, ಭಾರತದ ಆಚೆ ಹೊರದೇಶಗಳಲ್ಲಿ ಔದ್ಯಮಿಕ ಕ್ಷೇತ್ರಗಳಲ್ಲಿ ಸಂಭವಿಸಿದಂಥ ಹಲವಾರು ಕೆಲಸಗಳು ಬ್ರಿಟಿಷ್ ದೇಶವನ್ನು ಸಾವಿರದ ಏಳ್ನೂರ ಎಪ್ಪತ್ತರ ಕೈಗಾರಿಕಾ ಕ್ರಾಂತಿಗೆ ತಯಾರು ಮಾಡಿತ್ತು. ಇದೆಲ್ಲ ಹಿನ್ನೆಲೆ ನಮ್ಗೆ ಗೊತ್ತಿರಬೇಕು. ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಔದ್ಯೋಗಿಕ ಕ್ರಾಂತಿ ಏನಾಯಿತೋ ಅದಕ್ಕೊಂದು ಹಿನ್ನೆಲೆ ಇದೆ. ಇದು ಯಶಸ್ವಿ ಆಗಬೇಕಾದ್ರೆ, ಆ ಔದ್ಯೋಗಿಕ ಕ್ರಾಂತಿ ಲಂಡನ್ನಲ್ಲಿ ಇಂಗ್ಲೆಂಡ್ ಯಶಸ್ವಿ ಆಗಬೇಕಾದ್ರೆ ವಿಶಾಲವಾದಂಥ ಮಾರುಕಟ್ಟೆ ಬೇಕು ಮತ್ತು ಧನದ ಬಂಡವಾಳ ಬೇಕಾಗಿತ್ತು. ಇವೆರಡನ್ನು ಸಮರ್ಥವಾಗಿ ಭಾರತ ಕೊಡ್ತಾ ಬಂತು. ಅವ್ರದ್ದೇ ಆಡಳಿತ ಇತ್ತಲ್ಲ, ಪ್ರಭುತ್ವ ಅದು ಬಂದಿತ್ತು. ಬಂದಾಗ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಏನು ಮಾಡಿದರು, ಪರಾಜಿತವಾದಂಥ ಭಾರತ ಗೊಣಗುಟ್ಟ ದೇವನ್ನೆಲ್ಲ ತುಂಬಿಕೊಡ್ತು, ಒಂದು ಮಾರ್ಕೆಟ್ ಕೊಡ್ತು, ಧನ ಬಂಡವಾಳ ಕೂಡ ಕೊಡ್ತು. ಈಸ್ಟ್ ಇಂಡಿಯಾ ಕಂಪನಿ ತನ್ನ ಭಂಡಾರವನ್ನು ತುಂಬಿಕೊಳ್ಬೇಕು ಅಂತ ಹೇಳಿ ಬಂಗಾಲವನ್ನು ವರ್ಚುವಲಿ ಕೊಳ್ಳೆ ಹೊಡಿತು. ಎಂಥ ಬಂಗಾಲ ರೀ ನಮ್ಮ ಮೊದಲು, ಅಂಥ ಬಂಗಾಲನ ಪೂರ್ತಿ ಕೊಳ್ಳೆ ಹೊಡಿತು. ಇನ್ನೊಂದು, ಸಾವಿರದ ಎಂಟುನೂರ ಹದಿಮೂರರ ವೇಳೆಗೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದೊಂದು ಹೊಂದಿದ್ದಂಥ ವ್ಯಾಪಾರದ ಒಪ್ಪಂದ ಇತ್ತಲ್ಲ, ಮುಗೀತು. ಎಷ್ಟೋ ಚೆನ್ನಾಗಿರುವಂಥ ನೋಡ್ಬೇಕು ಇದನ್ನು. ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಂಪನಿ ಮಾತ್ರ, ಆ ಕಂಪನಿ ಹೋಗಿ ಇಡೀ ಬ್ರಿಟನ್ ಆಧಿಪತ್ಯ ಬರೋದು ಹೇಗಾಯಿತು ಅನ್ನೋದನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ ನಾನು. ಸಾವಿರದ ಎಂಟುನೂರ ಹದಿಮೂರರೊಳಗೆ ಕಂಪನಿ ಭಾರತ ಹೊಂದಿದ ಒಪ್ಪಂದ ಮುಗಿದೋಯ್ತು. ಆದರೆ ಬ್ರಿಟನ್ ಸರ್ಕಾರ ಒಂದು ಆರ್ಡರ್ ಪಾಸ್ ಮಾಡಿತು, ಏನಪ್ಪ ಅಂದರೆ ಭಾರತವನ್ನು ನಿರ್ಬಂಧರಹಿತ ವ್ಯಾಪಾರದ ದೇಶ ಅಂತ ಮಾಡಿತು. ನಿರ್ಬಂಧರಹಿತ ವ್ಯಾಪಾರ ದೇಶ ಅಂದರೆ ಏನೂ ನಿರ್ಬಂಧ ಇಲ್ಲ, ಯಾರಾದರೂ ವ್ಯಾಪಾರ ಮಾಡ್ಕೋಬೋದು ಭಾರತದಲ್ಲಿ ಅಂತ ಕಳಿಸಿದರು. ಅಷ್ಟು ಮಾಡೋದಷ್ಟೇ ಅಲ್ಲ, ಈ ನಿರ್ಬಂಧರಹಿತ ವ್ಯಾಪಾರದ ಹೆಸರಿನಲ್ಲಿ ಬ್ರಿಟನ್ ದೇಶದ ಸರಕುಗಳು ಭಾರತಕ್ಕೆ ಬರೋಕ್ಕೆ ಶುರುವಾಯಿತು, ದೊಡ್ಡ ಪ್ರಮಾಣದಲ್ಲಿ ಬರೋಕ್ಕೆ ಶುರುವಾಯಿತು. ಎಷ್ಟು ಬುದ್ಧಿವಂತಿಕೆ ಮಾಡಿದ್ರು ದಯವಿಟ್ಟು ಗಮನಿಸಿ ಇದನ್ನು. ಅಲ್ಲಿಂದ ಬರುವ ವಸ್ತುಗಳೆಲ್ಲ ಬರಬಹುದು ಭಾರತಕ್ಕೆ, ಇಲ್ಲಿಂದ ಹೋಗೋದಕ್ಕೆ ಏನು ಮಾಡಿದರು ಅಂತಂದರೆ, ಆದರೆ ಇಂಗ್ಲೆಂಡನ್ನು ಪ್ರವೇಶಿಸುವ ಭಾರತೀಯ ಸರಕುಗಳ ಮೇಲೆ ಭಾರಿ ಸುಂಕವನ್ನು ಹೇರಲಾಯಿತು ಅಂತ. ಇಲ್ಲಿಂದ ಹೋಗುವಂಥ ವಸ್ತುಗಳ ಮೇಲೆ ಭಾರಿ ಸುಂಕ, ಅಲ್ಲಿಂದ ಯಾವುದಾದ್ರೂ ಬರಬಹುದು. ಇದರಿಂದ ಏನಾಯಿತು ಅಂತ ದಾಖಲೆ ತಂದಿದ್ದೀನಿ ನಾನು. ಇದರಿಂದಾಗಿ ಭಾರತದ ಉದ್ಯಮಿಗಳಿಗೆ ಬೆಳಿಲಾರದಂಗಾಯಿತು.

0: रेडियो सारंग 107.8 FM।
1: ಸಾವಿರದ 1787 ಭಾರತದಿಂದ ಬ್ರಿಟನ್ನಿಗೆ ಆಗಿನ ಕಾಲದ್ದು ದಯವಿಟ್ಟು ನೆನೆಸ್ಕೋಬೇಕು, 1787 ಭಾರತದಿಂದ ಬ್ರಿಟನ್ನಿಗೆ 3 ದಶಲಕ್ಷ ರೂಪಾಯಿಗಳ ಡಾಕಾ ಮಸ್ಲಿನ್ ರಫ್ತಾಗ್ತಿತ್ತಂತೆ. ಒಂದು ವರ್ಷಕ್ಕೆ 3 ದಶಲಕ್ಷ ರೂಪಾಯಿಗಳ ಮಸ್ಲಿನ್ ಕ್ಲಾತ್, ತಿನ್ನ ಬಟ್ಟೆ ಅದು ಎಷ್ಟು ಚೆನ್ನಾಗಿ ಮಸ್ಲಿನ್ ಅಂದ್ರೆ ಆಗಿನ ಕಾಲದಲ್ಲಿ ಡಾಕಾ ಭಾರತದ ಭಾಗ ಆಗಿತ್ತಲ್ಲ ಅವಾಗಲೇ. ಇಲ್ಲಿಂದ ಮಸ್ಲಿನ್ ಕ್ಲಾತ್ ಹೋಗೋದು, ಈಗಾದ್ರೂ ಮಸ್ಲಿನ್ ಅಂತ ಯೂಸ್ ಮಾಡ್ತೇವೆ, ಡಾಕಾ ಬಹಳ ಫೇಮಸ್ ಆಗಿತ್ತು ಡಾಕಾ ಕ್ಲಾತ್ ಅಂತ. ಆ ಡಾಕಾ ಮಸ್ಲಿನ್ ಅಷ್ಟು ದುಡ್ಡು ರಫ್ತಾಗ್ತಾ ಇತ್ತಂತೆ. ಆದ್ರೆ ಮುಂದೆ ಏನಾಯ್ತು ನೋಡಿ, 30 ವರ್ಷ ಆಗೋದ್ರೊಳಗೆ 1817 ಅದು ಪೂರ್ತಿ ನಿಂತೇ ಹೋಯ್ತು. ಡಾಕಾ ಮಸ್ಲಿನ್ ಎಲ್ಲೂ ಕಳಿಸಕ್ಕಾಗ್ಲಿಲ್ಲ. ಇಡೀ ಜಗತ್ತಿಗೆ ಶತಮಾನಗಳಿಂದ ಹತ್ತಿ ಬಟ್ಟೆಯನ್ನು ರಫ್ತು ಮಾಡುತ್ತಿದ್ದಂಥ ಭಾರತ 1850 ಬ್ರಿಟನ್ನಿನ ಹತ್ತಿ ಉತ್ಪನ್ನದಲ್ಲಿ 4ರಲ್ಲಿ ಒಂದು ಭಾಗವನ್ನು ಆಮದು ಮಾಡ್ಕೊಳ್ಳೋಕೆ ಶುರು ಆಯಿತು ಅಂತ. ಆಶ್ಚರ್ಯ ಅನಿಸುತ್ತೆ, ಒಂದು ದೇಶವನ್ನು ಹೇಗೆ ನಿರ್ವೀಣ್ಣ ಮಾಡಬಹುದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು. ಇಲ್ಲಿಂದ ಅಷ್ಟು ಬಟ್ಟೆ ರಫ್ತಾಗಿ ಹೋಗ್ತಾ ಇತ್ತು ಇಂಗ್ಲೆಂಡಿಗೆ. ರಫ್ತಾಗೋದು ನಿಲ್ಲೋದು ಅಷ್ಟೇ ಅಲ್ಲ, ಅಲ್ಲಿ ಏನು ಉತ್ಪನ್ನ ಆಗ್ತಿತ್ತೋ ಅದರಲ್ಲಿ ಕಾಲು ಭಾಗ ನಾವು ಆಮದು ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಅಂದರೆ ಬ್ರಿಟನ್ನಲ್ಲಿ ಏನೇನು ತಯಾರಾಗ್ತೋ ಅದ್ರ ಕಾಲು ಭಾಗ ಭಾರತಕ್ಕೆ ಒಂದು ಮಾರುಕಟ್ಟೆಗೆ ಬರೋಕೆ ಶುರು ಆಯಿತು. ಇದರಿಂದ ಏನಾಯಿತು, ಭಾರತದ ಅರ್ಥವ್ಯವಸ್ಥೆಯ ಆಧಾರವಾಗಿದ್ದು ಕೃಷಿಗೆ ಪೂರಕವಾಗಿದ್ದಂಥ ಈ ಗೃಹ ಕೈಗಾರಿಕೆ ನಾಶವಾಗ್ಲಿಕ್ಕೆ ಶುರುವಾಯಿತು. ಕ್ಷಾಮಗಳ ಮೇಲೆ ಕ್ಷಾಮ ಬಂತು. ಅದು ಹೇಳ್ತಾರೆ 1770-1303 120 ಕ್ಷಾಮ ಬಂತು ಅಂತ ಬರೀತಾರೆ. ಅಷ್ಟು ಕ್ಷಾಮ ಬಂತಂತೆ. ಕ್ಷಾಮ ಬಂದು ಅನ್ನವಿಲ್ಲದೆ ಲಕ್ಷಾಂತರ ಜನ ಸಾವಿಗೀಡಾದರು. ಜೀವ ಸಹಿತ ಉಳಿದವರು ವಿದೇಶಿ ಪ್ರಭುತ್ವದ ಕೆಡಕುಗಳನ್ನು ಪ್ರತಿಭಟಿಸುವ ಶಕ್ತಿ ಹೊಂದಿರಲಿಲ್ಲ. ಹೇಗೆ ಉಪಯೋಗಿಸ್ಕೊಂಡ್ರು ನೋಡಿ, ಮೊದಲು ಕೈಗಾರಿಕೆಗಳನ್ನು ನಾಶ ಮಾಡಿದರು, ಉತ್ಪನ್ನ ನಾಶ ಆಯಿತು, ಕ್ಷಾಮಗಳು ಬೇರೆ ಬಂತು. ಹೀಗಾಗಿ ನಮಗನ್ನು ಹೈರಾಣಾದಂಥ ಜನಕ್ಕೆ ಪ್ರತಿಭಟನೆ ಮಾಡುವ ಶಕ್ತಿ ಇರಲಿಲ್ಲ. ಈ ಪ್ರಥಮ ಮಹಾಸಂಗ್ರಾಮದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಅದರದ್ದಾಯಿತು. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಅಂತ, ಅದೇ ಶ್ರೂಡ್ ಪ್ಲಾನರ್ಸ್ ಅವರು, ನಮಗೆ ಗೊತ್ತಿಲ್ಲದಾಗ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ರದ್ದಾದ್ಮೇಲೆ ಬ್ರಿಟಿಷ್ ಸಾಮ್ರಾಜ್ಯ ದೇಶದ ಆಡಳಿತ ಒಪ್ಕೊಂಡ್ತು. ಈಸ್ಟ್ ಇಂಡಿಯಾ ಕಂಪನಿ ಅಲ್ಲ, ಈಗ ಬ್ರಿಟಿಷ್ ಸಾಮ್ರಾಜ್ಯ ಒಪ್ಕೊಂಡ್ಬಿಡ್ತಂತೆ. 1858 ಒಂದು ಆಕ್ಟ್ ಪಾಸ್ ಮಾಡಿದರು ಬ್ರಿಟನ್ನಲ್ಲಿ, ಏನಂದ್ರೆ ಆಕ್ಟ್ ಫಾರ್ ದಿ ಬೆಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ಮೊದಲೇ ಬೆಟರ್ ಇತ್ತು ನಮ್ದು, ಈ ಬೆಟರ್ ಗೌರ್ಮೆಂಟ್ ಆಫ್ ಇಂಡಿಯಾ, ಇನ್ನೂ ಚೆನ್ನಾಗಿ ಅದನ್ನು ಆಡಳಿತ ನಡೆಸಬೇಕು, ರಾಜ್ಯದ ಏನು ಮಾಡಬೇಕು ಅಂತ ಒಂದು ಆಕ್ಟ್ ಪಾಸ್ ಮಾಡಿದ್ರಂತೆ. ಮಾಡಿ ಈ ಅಧಿಶಾಸನದ ಪ್ರಕಾರ ಕಂಪನಿ ಸದಸ್ಯರ ಮತ್ತು ಆಡಳಿತ ಮಂಡಳಿ ಅಧಿಕಾರ ರಾಜ್ಯ ಕಾರ್ಯದರ್ಶಿ ಕೊಡಲಾಯಿತು. ಯಾವುದೋ ಕಂಪನಿ ಇರ್ತಾರೆ ಈಸ್ಟ್ ಇಂಡಿಯಾ ಕಂಪನಿದು, ಅವ್ರ ಆಡಳಿತ ಮಂಡಳಿ ಸದಸ್ಯರಿದ್ದರು ಅಧಿಕಾರ, ಅದೆಲ್ಲ ಹೋಗ್ಬಿಟ್ಟು ಈಗ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ಬ್ರಿಟನ್ ಸರ್ಕಾರದ ಒಂದು ಭಾಗ ಆಯಿತು. ಒಂದು ಯಾವುದೋ ಕಂಪನಿ ಭಾಗ ಇದ್ದದ್ದು, ಒಂದು ಎಕ್ಸಾಂಪಲ್ ಕೊಡೋದಾದರೆ ಯಾವುದೋ ಒಂದು ಕಂಪನಿ ಬೆಂಗಳೂರಲ್ಲಿ ಇದೆ, ಅವರಿಗೆ ಈ ಸರ್ಕಲ್ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀವಿ ನಾವು, ಈ ಟ್ರಾಫಿಕ್ ಸಿಗ್ನಲ್ ಸರ್ಕಲ್ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ. ಅವ್ರೊಂದು ಸರ್ಕ್ಯುಲರ್ ಪಾಸ್ ಮಾಡಿ ಬಸವನಗುಡಿ ಏರಿಯಾಲ್ಲ ನಾವೇ ಕಂಟ್ರೋಲ್ ಮಾಡೋದು ಅಂತಂದ್ರೆ ಹೇಗೆ ತಮಾಷೆ ಆಗುತ್ತೆ. ಹಾಗಾಯ್ತು,

ಈಸ್ಟ್ ಇಂಡಿಯಾ ಕಂಪನಿ ಹೋಗಿ ಬ್ರಿಟನ್ ಸರ್ಕಾರನ ತಗೊಂಡ್ಬಿಡ್ತು. ಸಾಮ್ರಾಟರ ಪ್ರತಿನಿಧಿ ಅಂತ ಕರೆದ್ರು ವೈಸ್ರಾಯ್ ಅಂತ. ಸಾಮ್ರಾಟರ ಪ್ರತಿನಿಧಿ ಮತ್ತು ಗವರ್ನರ್ ಜನರಲ್ ಅಂತ ಎರಡು ಹೆಸರು ಡೆಸಿಗ್ನೇಷನ್ ಅವರಿಗೆ ಎಂಬ ಹೊಸ ಹೆಸರಿನಿಂದ ಕರೆಯಲ್ಪಟ್ಟಂತಹ ಮೊನ್ನೆ ಮನುಷ್ಯ ಲಾರ್ಡ್ ಕ್ಯಾನಿಂಗ್ ಅನ್ನೋರು ಬಂದರು. ಲಾರ್ಡ್ ಕ್ಯಾನಿಂಗ್ ಅಂತ 1858 ನವೆಂಬರ್ದಲ್ಲಿ ಒಂದು ರಾಜ ಘೋಷಣೆ ಮಾಡಿದರು. ಭಾಳ ಚೆನ್ನಾಗಿರೋ ರಾಜ ಘೋಷಣೆ ಮಾಡ್ತಾರೆ, ಮನಸ್ಸಿಗೆ ಮುಟ್ಟಬೇಕಲ್ಲ, ರಾಜ ಘೋಷಣೆ ಮಾಡ್ತಾರೆ. ಇದರೊಳಗೆ ಏನು ಹೇಳ್ತಾರೆ ಅಂತಂದರೆ, ನಮಗೆ ಇಂಗ್ಲೆಂಡಲ್ಲಿ ಪ್ರಜೆಗಳು ಎಷ್ಟು ಮುಖ್ಯವೋ ಅಷ್ಟು ಭಾರತೀಯ ಪ್ರಜೆಗಳು ಮುಖ್ಯ. ನಾವು ಬ್ರಿಟಿಷ್ ಪ್ರಜೆಗಳಿಗೆ ಏನನ್ನು ಮಾಡ್ತೇವೋ ಅದನ್ನೇ ಭಾರತದ ಪ್ರಜೆಗಳಿಗೂ ಮಾಡ್ತೇವೆ. ಆದ್ದರಿಂದ ಭಾರತದ ಪ್ರಜೆಗಳು ಇಂಗ್ಲೆಂಡ್ನ ಪ್ರಜೆಗಳು ಸಮಾನರು ಅನ್ನುವಂಥ ರಾಜ ಘೋಷಣೆ ಮಾಡಿದರು. ಎಷ್ಟು ಖುಷಿ ಆಗಿಬಿಡ್ತು ಜನಕ್ಕೆ ಅಂದರೆ, ನಮ್ಮಲ್ಲಿ ಒಂದಿದೆ, ವೆನ್ ಯು ಆರ್ ಆಸ್ಕ್ಡ್ ಟು ನೀಲ್ ಯು ಸ್ಟಾರ್ಟ್ ಕ್ರಾಲಿಂಗ್ ಅಂತ. ಕೆಲವರು ಮೋರ್ ಲಾಯಲ್ ದ್ಯಾನ್ ದಿ ಕಿಂಗ್ ಅಂತ. ಒಂದ್ಸಲ ಅಧಿಕಾರದಲ್ಲಿದ್ದವರಿಗೆ ಹಪಾಹಪಿ ತೋರಿಸ್ತಾರೆ, ನಾವು ನಿಮ್ಮಿಂದೇ ಇದ್ದೀವಿ ಸರ್, ಹಿಂದೆ ಇದ್ದೀವಿ ಸರ್ ಅಂತ, ಅಧಿಕಾರದಲ್ಲಿರೋವರೆಗೆ ಮಾತ್ರ, ಆಮೇಲೆ ಅವರು ಮಾತಾಡ್ಸಲ್ಲ. ಆದರೆ ಆ ತೋರಿಸುವಂಥ ಹುಚ್ಚಿದೆಯಲ್ಲ, ಅದಕ್ಕೇನಾಯಿತು ಅಂತ ಬರೀತಾರೆ. ಈ ಘೋಷಣೆ ನಂತರ ಬ್ರಿಟಿಷ್ ಸಾಮ್ರಾಟ ನಿಷ್ಠೆ ತೋರಿಸ್ಬೇಕು ಅಂತ ಹೇಳಿ ಕೆಲವು ನಾಯಕರು ಒಬ್ಬರಿಂದೊಬ್ಬರು ಸ್ಪರ್ಧೆ ಮಾಡೋಕೆ ಶುರು ಮಾಡಿದರು, ಮರ್ಯಾದೆ ತೋರಿಸ್ಬೇಕಲ್ಲ ನಾಯಕರಿಗೆ ಅಂತ ಹೇಳಿ. ಆದರೆ ಬ್ರಿಟನ್ ಪ್ರಜೆಗಳಿಗೆ ಸಮಾನವಾದ ಸ್ಥಾನಮಾನ ಕೊಡುವ ಬಗ್ಗೆ ಘೋಷಣೆ ಮಾಡಿದ ಸರ್ಕಾರ ವಾಗ್ದಾನದಲ್ಲಿ ಮಾತು ಉಳಿತೇ ವಿನಃ ಜೀವನದಲ್ಲಿ ಬರಲಿಲ್ಲ. ಒಂದು ಮಾತು ಎಷ್ಟು ಚೆನ್ನಾಗಿದೆ ನೋಡಿ, 1876 1880 ವೈಸ್ರಾಯ್ ಆಗಿದ್ದಂಥ ಲಾರ್ಡ್ ಲಿಟನ್ ಒಂದು ಗುಪ್ತ ಸಂದೇಶ ಕಳಿಸಿದ್ದಾನೆ ಬ್ರಿಟನ್ನಿಗೆ. ಅದೆಷ್ಟು ಚೆನ್ನಾಗಿದೆ ಅದನ್ನು ಕೇಳ್ಬಿಟ್ಟು ಮಾತು ಮುಗಿಸೋಣ. ಚೆನ್ನಾಗಿರೋ ಮಾತು ಹೇಳ್ತಾನೆ ಅವನು. ಲಿಟನ್ ಹೇಳ್ತಾನೆ, ಸರ್ಕಾರಕ್ಕೊಂದು ಗುಪ್ತ ಪತ್ರ ಬರೆದಿದ್ದಾನೆ, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್. ಅದ್ರಲ್ಲಿ ಏನು ಬರೀತಾನೆ ಗೊತ್ತಾ? ಮೊದಲನೇ ಸಾಲು, ನಾವೇನು ಘೋಷಣೆ ಮಾಡಿದ್ದೀವಲ್ಲ ಮೊದಲು, ಬ್ರಿಟಿಷ್ ಪ್ರಜೆಗಳು ಮತ್ತು ಭಾರತೀಯ ಪ್ರಜೆಗಳು ಸಮಾನರು ಅಂತ ಹೇಳಿದ್ದೀವಲ್ಲ, ಅದು ಬರೀತಾನೆ, ಈ ಎಲ್ಲ ಹಕ್ಕುಗಳು ಮತ್ತು ಭರವಸೆಗಳು ಎಂದಿಗೂ ಈಡೇರಿಸಲು ಸಾಧ್ಯವಿಲ್ಲವೆಂಬುದು ನಮಗೆಲ್ಲ ತಿಳಿದಿದೆ. ಮೊದಲನೇ ಸಾಲಲ್ಲೇ ಬರೀತಾನ, ಇದು ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು, ಸುಮ್ಮನೆ ಘೋಷಣೆ ಮಾಡಿದ್ದೀವಿ ಅಂತ. ಹಿಪಾಕ್ರಸಿ ಆಟ್ ಇಟ್ಸ್ ವರ್ಸ್ಟ್, ಸಾಧ್ಯತೆ ತಿಳಿದಿದೆ ಅಂತ ಹೇಳ್ತಾರೆ. ಹೀಗೆ ಪತ್ರ ಬರೆದು ಸಮಾನರಾಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶುರು ಮಾಡಿದ್ದು. ಈ ಹಿನ್ನೆಲೆ ಇರಲಿ, ಆ ಕಾಲಕ್ಕೆ ಇಷ್ಟೆಲ್ಲ ಇದ್ರೂ ಕೂಡ, ತೊಂದರೆ ಇದ್ರು, ಉಪವಾಸ ಇದ್ರು, ಜನ ಕ್ಷಾಮದಿಂದ ಸಾಯ್ತಾ ಇದ್ರು, ಇಷ್ಟಿದ್ರೂ ಕೂಡ ಕೆಲವು ಚೈತನ್ಯ ಸ್ವರೂಪರಾದಂತಹ ಜನ ಮುಂದೆ ಬಂದ್ರಾಗ, ರಾಜ ರಾಮಮೋಹನ್ ರಾಯ್ ಮಾಡಿದಂತಹ ಕಾಂಟ್ರಿಬ್ಯೂಷನ್, ರಾಮಕೃಷ್ಣರ ಕಾಂಟ್ರಿಬ್ಯೂಷನ್, ವಿವೇಕಾನಂದರ ಕಾಂಟ್ರಿಬ್ಯೂಷನ್, ದಯಾನಂದ ಸರಸ್ವತಿ ಅವರ ಕಾಂಟ್ರಿಬ್ಯೂಷನ್, ಅವ್ರದ್ದೆಲ್ಲ ಎಷ್ಟಿದೆ ಅಂದ್ರೆ ಒಂದೊಂದು ಫೀಲ್ಡ್ ಅಲ್ಲ, ಆಧ್ಯಾತ್ಮಿಕದಲ್ಲಿ, ಸಾಹಿತ್ಯಿಕವಾಗಿ ಎಲ್ಲರೂ ಕೂಡಿ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಅದು ಗಾಂಧಿ ಬರೋದಕ್ಕೊಂದು ಅನುಕೂಲ ಆಯಿತು ಅನ್ನೋ ದೃಷ್ಟಿಯಿಂದ ಹೇಳ್ತಾ

ಎರಡು ಘಟನೆಗಳನ್ನು ನೆನಪು ಮಾಡ್ಕೋತಾರೆ ಗಾಂಧೀಜಿ. ಆ ಶಾಲೆಯಲ್ಲಿದ್ದಾಗ ಆದಂಥದ್ದು ಮೊದಲಿದ್ದು ಬಹಳ ಪ್ರಚಾರವಾಗಿರುವಂಥದ್ದು. ಒಮ್ಮ ಶಾಲೆಗೆ ಇನ್ಸ್ಪೆಕ್ಟರ್ ಬಂದರು ಅಂತ, ಗೈಲ್ಸ್ ಅಂತ ಅವನ ಹೆಸರು. ಗೈಲ್ಸ್ ಅಂತ ಇನ್ಸ್ಪೆಕ್ಟರ್ ಬಂದು ಬೋರ್ಡ್ ಮೇಲೆ ಐದು ಪದ ಹೇಳಿದಂತೆ, ಐದು ಪದಕ್ಕೆ ಸ್ಪೆಲ್ಲಿಂಗ್ ಬರೀಬೇಕೆಲ್ಲರೂ. ಐದು ಪದ ಕೊಟ್ಟರಂತೆ, ಸ್ಪೆಲ್ಲಿಂಗ್ ಬರೀರಿ ಅಂದರು. ಇವರು ಕೆಟ್ಲ್ ಅಂತ ಒಂದು ಪದ, ಕೆಟ್ಲ್ ಅಂತ, ಆ ಕೆಟ್ಲ್ ಪದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಇವರಿಗೆ, ತಪ್ಪು ಬರೆದಿದ್ದಾರೆ. ಅವ್ರು ಬಂದು ಮೇಷ್ಟ್ರು ಅಡ್ಡಾಡ್ತಿರ್ತಾರಲ್ಲ, ಅವರು ಇನ್ವಿಜಿಲೇಟ್ ಮಾಡ್ಬೇಕು ತಾನೇ. ಅವರು ಇನ್ವಿಜಿಲೇಷನ್ ಮಾಡೋದು ಬಿಟ್ಟು ಇವನು ಹೇಳಿದ್ರಂತೆ, ಕರೆಕ್ಟ್ ಮಾಡ್ಕೋ ಸ್ಪೆಲ್ಲಿಂಗು, ಕೆಟ್ಲ್ ತಪ್ಪಾಗಿದೆ ಅಂತ ಹೇಳಿದ್ರಂತೆ. ಇವ್ರು ಕೇಳಿ ಸುಮ್ಮನೆ ಕೂತಿದ್ರಂತೆ. ಅವರು ಶೂಸಿಂದ ಕಾಲಿಗೆ ಗೊತ್ತಿದ್ರು, ಹಿಂಗೆ ನೋಡು ಮುಂದೆ ನೋಡಕ್ ಬರ್ದಿದ್ದ ನೋಡು ಅವ್ನು ಕೆಟ್ಲ್ ಸ್ಪೆಲ್ಲಿಂಗ್ ನೋಡ್ಕೋ ಅಂತ ಹೇಳಿದ್ರಂತೆ. ಇವ್ರು ಗೊತ್ತಿದ್ರು ನಾನು ಮಾಡಬಾರ್ದು ಅಂತ ಬಿಟ್ಟೆ ಅಂತ ಬರೀತಾರೆ. ಅದು ಮಾಡಲಿಲ್ಲಂತೆ. ಮಾಡಿದಾಗ ಅವ್ರು ಸಿಟ್ಟು ಬಂತು, ಸೂಚನೆ ಕೊಟ್ಟರಂತೆ, ತಿದ್ದು ಅದನ್ನು ಅಂತ ಸೂಚನೆ ಕೊಟ್ಟರಂತೆ, ಹಾಗೆ ಮಾಡಬೇಡ ತಿದ್ದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ ಅವ್ರು. ಅವ್ರ ಮಾತನ್ನ ಅವ್ರ ಮಾತಕ್ಕೆ ಚೆನ್ನಾಗಿರುತ್ತೆ. ದ ಟೀಚರ್ ಟ್ರೈ ಟು ಪ್ರಾಂಪ್ಟ್ ಮೀ ವಿತ್ ದ ಪಾಯಿಂಟ್ ಆಫ್ ಹಿಸ್ ಬೂಟ್ ಬಟ್ ಐ ವುಡ್ ನಾಟ್ ಬಿ ಪ್ರಾಂಪ್ಟೆಡ್. ಇಟ್ ವಾಸ್ ಬಿಯಾಂಡ್ ಮೀ

but without effect. I never could learn the art of copying. ಇದು ನಾನು ಸ್ವಲ್ಪ ಬೇರೆ ಲೆವೆಲ್ ವಿಚಾರ ಮಾಡ್ತೇನೆ. ಈ ಆರ್ಟ್ ಆಫ್ ಕಾಪಿಯಿಂಗ್ ಇದೆಯಲ್ಲ, ಈ ಕಾಪಿ ಮಾಡೋ ಹವ್ಯಾಸ ಇದೆ ನೋಡಿ. ಕಾಪಿ ಮಾಡೋದು ಪರೀಕ್ಷೆಯಲ್ಲಿ ಕಾಪಿ ಮಾಡೋದು ಒಂದು ಭಾಗ ಆಯ್ತು, ಜೀವನದಲ್ಲಿ ಅನುಕರಣೆ ಮಾಡೋದಂದಿದೆಯಲ್ಲ ಕಾಪಿ ಅನ್ನೋದು, ಅದು ಕಾಪಿನೇ. ನಾನು ತಿಳ್ಕೊಂಡ ಹಾಗೆ ನಾನು ಸೃಜನಶೀಲತೆಯನ್ನು ಪಾಠ ಮಾಡ್ತೀನಿ ಭಾರತದಲ್ಲಿ ಹೊರಗಡೆ. ಮೊದಲನೇ ನಮ್ಮ ಪಾಠ ಕಲಿಸೋ ಸೃಜನಶೀಲತೆಯಲ್ಲಿ ಅಂದರೆ, ಯಾವತ್ತು ನಾವು ಕಾಪಿ ಮಾಡೋ ಕಲ್ಕೋತೇವೋ ಅವತ್ತು ನಮ್ಮ ಸೃಜನಶೀಲತೆ ಸತ್ತು ಹೋಗ್ತದೆ ಅಂತ ಹೇಳ್ತಾರೆ. ಕಾಪಿ ಮಾಡಿದ ತಕ್ಷಣ ನಮ್ಮ ಸೃಜನಶೀಲತೆ ಸತ್ತು ಹೋಗ್ತದೆ. ಯಾಕಂದರೆ ಕಾಪಿ ಮಾಡುವಾಗ ಕಾಪಿ ಮಾಡೋದಂದರೆ ಪದ ಕಾಪಿ ಮಾಡೋದಷ್ಟೇ ಅಲ್ಲ, ಅವರ ಜೀವನ ಶೈಲಿಯನ್ನು ಕಾಪಿ ಮಾಡೋದಾಗಲಿ, ಅವ್ರು ಮಾಡುವಂಥ ರೀತಿಯನ್ನು ಕಾಪಿ ಮಾಡೋದಿದೆಯಲ್ಲ ಅದಕ್ಕೆ ಹೇಳ್ತೀವಿ. ಎಷ್ಟೋ ಜನ ಅವ್ರಂಗೆ ಇರಬೇಕು ಅಂತ ಹೋಗ್ತೇವೆ, ಇವ್ರಂಗೆ ಬಟ್ಟೆ ಹಾಕೋಬೇಕು, ಇವ್ರಂಗೆ ಮಾತಾಡಬೇಕು, ಇವ್ರಂಗೆ ಬರೀಬೇಕು ಅಂತ ನಾ ಕಾಪಿ ಮಾಡೋಕ್ಕೆ ಹೋದರೆ ನಾನು ಎಂದೂ ಸೃಜನಶೀಲ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡಿ ಅದೆಷ್ಟು ಚೆನ್ನಾಗಿದೆ ಮಾತು, ಐ ಕುಡ್ ನೆವರ್ ಲರ್ನ್ ದಿ ಆರ್ಟ್ ಆಫ್ ಕಾಪಿಯಿಂಗ್, ಆದ್ದರಿಂದ ಅವ್ರು ದೊಡ್ಡವರಾದರು ಅಂತ. ಕಾಪಿ ಮಾಡಿದರೆ ಮತ್ತೊಬ್ಬರ ಹಂಗೆ ಆಗಿಬಿಡ್ತಿದ್ರು ಅವರು. ಯೆಟ್ ದ ಇನ್ಸಿಡೆಂಟ್ ಡಿಡ್ ನಾಟ್ ಇನ್ ದ ಲೀಸ್ಟ್ ಡಿಮಿನಿಷ್ ಮೈ ರಿಸ್ಪೆಕ್ಟ್ ಫಾರ್ ಮೈ ಟೀಚರ್. ಇದು ಬಹಳ ಮುಖ್ಯ. ಇಷ್ಟಾದರೂ ಟೀಚರ್ ಬಗ್ಗೆ ನನಗೆ ಮರ್ಯಾದೆ ಕಮ್ಮಿ ಆಗಲಿಲ್ಲ, ಗೌರವ ಕಮ್ಮಿ ಆಗಲಿಲ್ಲ. ಯಾಕೆಂದರೆ ಕೊನೆಗೊಂದು ಮಾತು ಹೇಳ್ತಾರೆ ಅವರು, ಫಾರ್ ಐ ಹ್ಯಾಡ್ ಲರ್ನ್ ಟು ಕ್ಯಾರಿ ಔಟ್ ದಿ ಆರ್ಡರ್ಸ್ ಆಫ್ ಎಲ್ಡರ್ಸ್ ನಾಟ್ ಟು ಸ್ಕ್ಯಾನ್ ದೇರ್ ಆಕ್ಷನ್ಸ್. ಎಷ್ಟು ಚೆನ್ನಾಗಿದೆ ನೋಡಿ, ಹಿರಿಯರು ಕೊಟ್ಟ ಅಪ್ಪಣೆಗಳನ್ನು ಪಾಲಿಸೋದನ್ನು ಮಾತ್ರ ಕಲಿತಿದ್ದೆ ವಿನಃ ಅವರ ನಡವಳಿಕೆಯನ್ನು ಪರೀಕ್ಷೆ ಮಾಡೋದು ನನ್ನ ಕೆಲಸ ಅಲ್ಲ. ಆದ್ದರಿಂದ ನನ್ನ ಗುರುಗಳ ಘನತೆ ನನ್ನ ಮನಸ್ಸಲ್ಲಿ ಕಮ್ಮಿ ಆಗಲಿಲ್ಲ ಇದರಿಂದ ಕೂಡ ಅಂತ. ಇದು ಗಾಂಧೀಜಿ ಸ್ವಭಾವ.

0: रेडियो सारंग 107.8 FM।
1: ಇನ್ನೊಂದು ಘಟನೆ, ಶ್ರವಣ ಪಿತೃಭಕ್ತಿ ನಾಟಕ ಅಂತ ಒಂದು ಪುಸ್ತಕ ಅವ್ರ ತಂದೆ ತಂದಿಟ್ಟಿದ್ರು. ಅವ್ರು ಹೇಳ್ತಾರೆ, ನಾ ಸಾಮಾನ್ಯ ಪುಸ್ತಕ ಓದೋನಲ್ಲ, ಯಾವ ಪುಸ್ತಕನ ಓದಿ ಪರೀಕ್ಷೆಗೆ ಬೇಕಾದ ಬಿಟ್ಟು ಯಾವುದು ಓದ್ತಿರ್ಲಿಲ್ಲ ಪುಸ್ತಕ. ಆದ್ರೆ ತಂದೆ ಒಂದು ತಂದಿಟ್ಟಿದ್ದಾರೆ ಪುಸ್ತಕ, ಅಕಸ್ಮಾತ್ ಕಣ್ಣು ಬಿತ್ತು ನಂದು ಒಂದು ಬರೀತಾರೆ, ಆಕ್ಸಿಡೆಂಟ್ಲಿ ಐ ಸಾ ದಟ್ ಬುಕ್ ಅಂತ. ಅದ್ರಲ್ಲೇನು ಶ್ರವಣ ಪಿತೃಭಕ್ತಿ ನಾಟಕ ಅಂತ, ಅಲ್ಲೊಂದು ಚಿತ್ರ ಬೇರೆ ತಂದು ತೋರಿಸಿದ್ರಂತೆ. ಆ ಕತೆ ಓದಿ ಎಷ್ಟು ಇವರಿಗೆ ಎಫೆಕ್ಟ್ ಆಯಿತು ಅಂತಂದರೆ, ತಂದೆ ತಾಯಿ ನೋಡಿಕೊಂಡ್ರೆ ಶ್ರವಣನಂಗೆ ನೋಡ್ಕೋಬೇಕು. ಒಂದು ಚಿತ್ರ ಬೇರೆ ಇತ್ತಂತೆ, ಚಿತ್ರ ತಂದೆ ಒಂದು ಬುಟ್ಟಿಯಲ್ಲಿ, ತಾಯಿ ಒಂದು ಬುಟ್ಟಿಯಲ್ಲಿ, ಕೋಲಿ ಕಟ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿರುವಂಥ ಶ್ರವಣನ ಚಿತ್ರ. ಇಬ್ಬರು ವೃದ್ಧರು, ಕಣ್ಣು ಕಾಣಿಸೋಲ್ಲ, ಹೆಲ್ಪ್ಲೆಸ್ ಆಗಿದ್ದಾರೆ, ಹೊತ್ಕೊಂಡು ಶ್ರವಣ ಹೋಗ್ತಾನೆ ಅಂತ. ಆ ಕತೆ ಕೇಳಿ ಕೇಳಿ ಎಷ್ಟು ಆಗಿತ್ತು ಅಂದರೆ, ಆ ದಶರಥ ಬಾಣ ಹೊಡೆದಾಗ, ಶ್ರವಣ ಸತ್ತಾಗ ಆ ತಂದೆ ತಾಯಿ ಹೇಳ್ತಾರಲ್ಲ, ಅದನ್ನು ನೆನೆಸ್ಕೊಂಡಾಗ ಎಷ್ಟೋ ಸಲ ಮಾತಾಡಿದ್ದನ್ನ ಕಿವಿ ಕೇಳಿಸುತ್ತೆ ಅನ್ನೋ ಹಂಗೆ ಆಗ್ತಿತ್ತು ನನಗೆ, ಎಷ್ಟೋ ಸಲ ಹತ್ತಿದ್ದೇನೆ ಅದನ್ನು ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮೈ ಲೈಫ್ ಅಂದ್ಕೊಂಡೆ ನಾನು ಅಂತ ಬರೀತಾರೆ. ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮೈ ಲೈಫ್ ಅಂತ. ಈ ಮಾತು ನನಗೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಬಾಲ್ಯದಲ್ಲಿ ನಾವು ಯಾವುದನ್ನು ಕಲಿತೇವೋ ಅದು ನಿಮಗೆ ಗೊತ್ತಿಲ್ಲದ ಹಾಗೆ ಜೀವನದ ಒಂದು ಅವಿಭಾಜ್ಯ ಅಂಗಾಗಿ ಹೋಗ್ತದೆ ಅಂತ. ಅದಕ್ಕೆ ನಾವು ಬಹಳ ಹುಷಾರಾಗಿರಬೇಕು. 10ನೇ ವಯಸ್ಸಿನವರೆಗೂ ಯಾವ ಪುಸ್ತಕ ಮಕ್ಕಳಿಗೆ ಓದೋಕೆ ಸಿಗುತ್ತೆ ಅನ್ನೋದ್ರ ಮೇಲೆ ಮುಖ್ಯ. ನನಗೆ ಟಿ ವಿ ಬಗ್ಗೆ ಯಾಕೆ ಹೆದರಿಕೆ ಆಗುತ್ತೆ ಅಂದರೆ, 10ನೇ ವಯಸ್ಸಿನವರೆಗೂ ಮಕ್ಕಳು ಏನು ನೋಡೋದು ಅವಶ್ಯಕತೆ ಇಲ್ಲವೋ ಅದನ್ನೆಲ್ಲ ನೋಡ್ತಾರೆ. ಮನಸ್ಸಿನ ಮೇಲೆ ಉಳಿಯುವಂಥ ಹೆಗ್ಗುರುತುಗಳು ಅದು. ನಾನೊಂದು ಕಡೆ ಹೇಳಿದ್ದೆ, ನನ್ನ ಪಕ್ಕದ ಮನೆ ಹುಡುಗಿ ಬಂದು ಕೂತಿದ್ಲು ನನ್ನ ಹತ್ರ, ಎಷ್ಟು ವರ್ಷಗಳ ಹಿಂದೆ ಆದಂಥ ಘಟನೆ ಇದು. ಭಾನುವಾರ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ಲು ನಮ್ಮ ಮನೆಯಲ್ಲಿ, ಯಾವುದೋ ಸಿನಿಮಾ ಇರಬೇಕು. ನಾನು ಪೇಪರ್ ಓದ್ತಾ ಇದ್ದೆ, ನನ್ನ ಕೈ ಎಳೆದ್ಲು, ಅಂಕಲ್ ನೋಡಿ ಈಗ ಹಾಡ್ತಾರೆ ನೋಡಿ ಅವರು ಅಂದ್ಲು. ಯಾವುದೋ ಸಿನಿಮಾ ನೋಡ್ತಾ ಇಲ್ಲ, ನೀನು ನೋಡಿದ್ಯಾ ಅದನ್ನ ಅಂತ ಕೇಳಿದೆ. ಇಲ್ಲ ಗೊತ್ತಾಗಲ್ವಾ ಅಂದ್ಲು. ಅವ್ರು ಹಾಡೇ ಬಿಟ್ರು. ಯಾವುದೋ ಸಿನಿಮಾ, ಆ ಹೀರೋ ಹೀರೋಯಿನ್ ಬಂದಿದ್ದಾರೆ ಹೊರಗಡೆ, ಆಕೆ ಗೊತ್ತಾಯ್ತು ಹಾಡ್ತಾರೆ ಅಂತ ಅವ್ರು ಹಾಡೇ ಬಿಟ್ರು. ಅವಾಗ ಅನಿಸ್ತು ನನಗೆ, ಐದರ್ ದ ಡೈರೆಕ್ಟರ್ ಈಸ್ ಆಸ್ ಸ್ಟುಪಿಡ್ ಆಸ್ ಎ 6-year-old ಆರ್ 6-year-old ಈಸ್ ಆಸ್ ಇಂಟೆಲಿಜೆಂಟ್ ಆಸ್ ದ ಡೈರೆಕ್ಟರ್ ಆಫ್ ದ ಮೂವಿ. ನನಗೇನು ಭಯ ಆಗ್ತದೆ ಅಂದರೆ, ನಮ್ಮ ಬಾಲ್ಯ ಅನ್ನೋದು ಉಳಿದಿಲ್ಲ, ಒಂದೇ ಸಲ ಅಡಲ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ಹುಡುಗರೆಲ್ಲ ಅಡಲ್ಟ್ ಆಗಿದ್ದಾರೆ. ಅದಕ್ಕೆ ಆ ವಯಸ್ಸಲ್ಲಿ ಏನು ಪುಸ್ತಕ ಸಿಗಬೇಕು, ಯಾವ ಪಠ್ಯಕ್ರಮದಲ್ಲಿ ಏನಿರಬೇಕು ಅನ್ನೋದು ಭಾಳ ಮುಖ್ಯ ಆಗ್ತದೆ ಅನ್ನೋ ವಿಷಯ. ಅವರು ಪರಿಣಾಮ ಆದದ್ದು ಈ ಶ್ರವಣನ ಪಿತೃಭಕ್ತಿ ನೋಡಿದ್ರಿಂದ. ಆ ಚಿತ್ರ ನೋಡಿದ್ರೆ ಕಣ್ಣಲ್ಲಿ ಕೂತ್ಕೊಂತು, ತಂದೆ ತಾಯಿನ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಅವ್ರ ತಲೆ ಕೂತ್ಕೊಂತು ಹೇಳ್ತಾ ಇವತ್ತಿನ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

Radio Sarang 107.8 FM. ನೂರ ಹದಿನಾಲ್ಕು ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಹಾಯ್, ನಾನು ನಿಮ್ಮ ನಿಹಾಲ್ತ ಅವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಲಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಹಾಯ್, ಯಾನಿಗ ರಕ್ಷಿತ್ ಶೆಟ್ಟಿ, ನೀವು ಕೇಳುವುದು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8:01. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು, ನಿಮ್ಮ RJ ಸೈಫುಲ್ಲಕುತ್ತ. ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಪದಗ್ರಹಣ. ಟಾರ್ಗೆಟ್ 2028 ಸಹಿತ ಮಿಷನ್ 2029 ಸಹಿತ 3 ಮಹಾಸಂಕಲ್ಪ ಎಂದಿದೆ ಒಂದು ಪ್ರಮುಖ ಸುದ್ದಿ. ಬೆಂಗಳೂರು ರಾಜಧಾನಿಯ ಅರಮನೆ ಮೈದಾನದಲ್ಲಿ ರವಿವಾರ ನಡೆದ ಬೃಹತ್ ಸಂಕಲ್ಪ ಸಮಾವೇಶದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷರಾಗಿ ಹಿರಿಯ ನಾಯಕ BK ಹರಿಪ್ರಸಾದ್ ಅಧಿಕೃತವಾಗಿ ಪದಗ್ರಹಣ ಮಾಡಿದರು. ಮುಖ್ಯಮಂತ್ರಿ ಮತ್ತು ನಿಕಟಪೂರ್ವ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ನೂತನ ಅಧ್ಯಕ್ಷ ಹರಿಪ್ರಸಾದ್ ಅವರಿಗೆ ಪಕ್ಷದ ಬಾವುಟ ನೀಡುವ ಮೂಲಕ ಪಕ್ಷದ ಜವಾಬ್ದಾರಿಯನ್ನು ಹಸ್ತಾಂತರಿಸಿದರು. ಕೆಪಿಸಿಸಿ ನೇತೃತ್ವ ವಹಿಸಿಕೊಂಡ BK ಹರಿಪ್ರಸಾದ್ ಅವರ ಕಾರ್ಯಕ್ರಮ ಕೇವಲ ಒಂದು ಪದಗ್ರಹಣ ಸಮಾರಂಭವಾಗಿ ಉಳಿಯದೆ ಮುಂಬರಲಿರುವ 2028 ಚುನಾವಣೆ ಸೇರಿದಂತೆ ಭವಿಷ್ಯದ ಚುನಾವಣೆಗಳನ್ನು ಗೆಲ್ಲುವ ಮತ್ತು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಂಕಲ್ಪ ಸ್ವೀಕಾರ ಸಮಾವೇಶವಾಗಿ ಕಂಡುಬಂದಿತು. ರಾಜ್ಯದ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ತಕ್ಷಣವೇ ಚುನಾವಣೆ ನಡೆಸಿ ತಳಮಟ್ಟದಲ್ಲಿ ದುಡಿಯುತ್ತಿರುವ ಸಾಮಾನ್ಯ ಕಾರ್ಯಕರ್ತರಿಗೆ ಅಧಿಕಾರ ದೊರಕಿಸುವುದು ಇದು ಒಂದು ದೊಡ್ಡ ಸಂಕಲ್ಪ. ಹಾಗೆಯೇ ಮುಂಬರುವ 2028 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ತರುವುದು ಮತ್ತೊಂದು ಸಂಕಲ್ಪ. ಮುಂದಿನ 2029 ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ದೇಶದ ಪ್ರಧಾನಿ ಪೀಠದಲ್ಲಿ ಕೂರಿಸುವುದು ಈ 3 ಮಹಾಸಂಕಲ್ಪವನ್ನು ಕೂಡ ಘೋಷಿಸಿದೆ. ರಷ್ಯಾದ ನಿರ್ಬಂಧಿತ ಅನಾಮಧೇಯ ಶ್ಯಾಡೋ ಪ್ಲೇಟ್ ತೈಲ ಟ್ಯಾಂಕೊಂದರ ಭಾರತೀಯ ಕ್ಯಾಪ್ಟನ್ ಅನ್ನು ನಿರ್ಬಂಧಗಳ ಉಲ್ಲಂಘನೆ ಆರೋಪದಲ್ಲಿ ಬ್ರಿಟನ್ನಲ್ಲಿ ಬಂಧಿಸಲಾಗಿದೆ. ಟ್ಯಾಂಕರ್ ರಷ್ಯಾದಿಂದ ಭಾರತಕ್ಕೆ ಇಂಗ್ಲಿಷ್ ಕಡಲ್ಗಾಲುವೆ ಮೂಲಕ ಹಾದು ಹೋಗುತ್ತಿದ್ದಾಗ ಬ್ರಿಟಿಷ್ ಸಶಸ್ತ್ರ ಪಡೆಗಳು ತಡೆದು ನಿಲ್ಲಿಸಿವೆ. ಕ್ಯಾಪ್ಟನ್ ಸುರಕ್ಷಿತವಾಗಿ ಮರಳಲು ಸಹಾಯ ಮಾಡುವಂತೆ ಉತ್ತರಾಖಂಡದಲ್ಲಿರುವ ಅವರ ಕುಟುಂಬ ಭಾರತ ಸರ್ಕಾರಕ್ಕೆ ಮನವಿ ಮಾಡಿದೆ. 38 ವರ್ಷದ ಅಜಯ್ ಪಂತ್ ನೈನಿತಾಲ್ ನಿವಾಸಿಯಾಗಿದ್ದಾರೆ. June 16 ಬೌರ್ನ್ಮೌತ್ ಪೊಲೀಸ್ ಠಾಣೆಯಿಂದ ವಿಡಿಯೋ ಲಿಂಕ್ ಮೂಲಕ ಅವರನ್ನು ಸೌತಾಂಪ್ಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. 2019 ರಷ್ಯಾ ನಿರ್ಬಂಧ ನಿಯಮಾವಳಿಯನ್ನು ಉಲ್ಲಂಘಿಸಿ ನಿಷೇಧಿತ ರಷ್ಯಾ ತೈಲವನ್ನು ರಷ್ಯಾದಿಂದ 3 ದೇಶವೊಂದಕ್ಕೆ ಹಡಗಿನ ಮೂಲಕ ನೇರವಾಗಿ ಅಥವಾ ಪರೋಕ್ಷವಾಗಿ ಪೂರೈಸಿದ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಪಾಳಯಂ ಸಮೀಪ ಖಾಸಗಿ ಸೀಫುಡ್ ರಫ್ತು ಘಟಕದಲ್ಲಿ ರವಿವಾರ ಅಮೋನಿಯಾ ಅನಿಲ ಸೋರಿಕೆಯಾದ ಪರಿಣಾಮ 7 ಮಹಿಳಾ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 60 ಅಧಿಕ ಮಂದಿ ಬಾಧಿತರಾಗಿದ್ದಾರೆ. ಅವರನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅವರಲ್ಲಿ 9 ಮಂದಿಯ ಸ್ಥಿತಿ ಗಂಭೀರವಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಪೆರಿಯಪಾಳಯಂ ಸಮೀಪದ ಕಣ್ಣಿಗೈ ಪೇರ್ನಲ್ಲಿರುವ ಸೈಂಟ್ ಪೀಟರ್ಸ್ ಫೌಲ್ಡ್ ಸೀಫುಡ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಈ ಅಮೋನಿಯಾ ಅನಿಲ ಸೋರಿಕೆ ಘಟನೆ ಸಂಭವಿಸಿದೆ. ಈ ಸಂದರ್ಭ ಈ ಕಾರ್ಖಾನೆಯ ಆವರಣದಲ್ಲಿ ಪ್ರಮುಖವಾಗಿ ಅಸ್ಸಾಂ, ಒಡಿಶಾ ಮತ್ತು ಜಾರ್ಖಂಡ್ ಮೂಲದ ಮಹಿಳಾ ಕಾರ್ಮಿಕರು ಸೇರಿದಂತೆ ಸುಮಾರು 120 ವಲಸೆ ಕಾರ್ಮಿಕರು ಇದ್ದರು. ಕಾರ್ಖಾನೆ ಕಾರ್ಮಿಕರಿಗೆ ಕ್ಯಾಂಪಸ್ ಒಳಗಡೆಯೇ ವಸತಿ ಸೌಕರ್ಯವನ್ನು ಕಲ್ಪಿಸಿತ್ತು. ರವಿವಾರ ಘಟಕಕ್ಕೆ ರಜೆಯಾಗಿದ್ದುದರಿಂದ ಅನಿಲ ಆವರಣದಾದ್ಯಂತ ಹರಡಿದಾಗ ಅನೇಕ ಕಾರ್ಮಿಕರು ತಮ್ಮ ವಸತಿ ಗೃಹಗಳ ಒಳಗಡೆನೇ ಇದ್ದರು. ಪೊಲೀಸ್ ಮೂಲಗಳ ಪ್ರಕಾರ ಸೀಫುಡ್ ಸಂಸ್ಕರಣಾ ಘಟಕದಿಂದ ಅಮೋನಿಯಾ ಸೋರಿಕೆ ಆರಂಭವಾಗಿ ಕ್ಯಾಂಪಸ್ ಒಳಗಿದ್ದ ವಸತಿ ಪ್ರದೇಶಕ್ಕೆ ವೇಗವಾಗಿ ಹರಡಿತು. ಅನೇಕ ಕಾರ್ಮಿಕರು ಉಸಿರಾಟದ ತೊಂದರೆಯ ಬಗ್ಗೆ ದೂರಿದ್ದಾರೆ. ಇನ್ನು ಕೆಲವರ ಬಾಯಿ ಮತ್ತು ಮೂಗಿನಿಂದ ರಕ್ತಸ್ರಾವವಾಗುತ್ತಿರುವ ಬಗ್ಗೆ ತಿಳಿಸಿದರು. ಇನ್ನು MBBS, BDS ಸಹಿತ ವೈದ್ಯಕೀಯ ಕೋರ್ಸುಗಳ ಪ್ರವೇಶಕ್ಕೆ ಸಂಬಂಧಿಸಿ ರವಿವಾರ ದಕ್ಷಿಣ ಕನ್ನಡ ಜಿಲ್ಲೆಯ 12 ಕೇಂದ್ರದಲ್ಲಿ ನೀಟ್ UG 2026 ಪರೀಕ್ಷೆಗೆ 1227 ವಿದ್ಯಾರ್ಥಿಗಳು ಹಾಜರಾಗಿಲ್ಲ. ಪರೀಕ್ಷೆಗೆ ಹೆಸರು ನೋಂದಾಯಿಸಿದ್ದ 5570 ವಿದ್ಯಾರ್ಥಿಗಳ ಪೈಕಿ 4343 ಮಂದಿ ಪರೀಕ್ಷೆ ಬರೆದಿದ್ದಾರೆ. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಪರೀಕ್ಷೆಗೆ ಹಾಜರಾಗದವರ ಸಂಖ್ಯೆ ಹೆಚ್ಚಿದೆ. ಕಳೆದ ಬಾರಿ ನಡೆದ ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆಯ ಆರೋಪದಿಂದ ದೇಶಾದ್ಯಂತ ರವಿವಾರಕ್ಕೆ ನಿಗದಿಯಾಗಿದ್ದ ಮರುಪರೀಕ್ಷೆ ಮಂಗಳೂರಿನಲ್ಲಿ ಸುಗಮವಾಗಿ ನಡೆಯಿತು. ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಎಸಗದಂತೆ ಎಲ್ಲ ಕೇಂದ್ರದಲ್ಲೂ ಕಟ್ಟುನಿಟ್ಟಿನ ಭದ್ರತಾ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಆದರೆ ಕಳೆದ ಬಾರಿಯ ಪರೀಕ್ಷೆಗಿಂತ ಮರುಪರೀಕ್ಷೆಯಲ್ಲಿ ಗೈರು ಹಾಜರಾತಿ ಪ್ರಮಾಣ ಹೆಚ್ಚಿರುವುದು ಕಂಡುಬಂದಿದೆ. ಜಿಲ್ಲೆಯ ಹೊರಗಿನಿಂದ ಹಲವು ಪೋಷಕರು ಮಕ್ಕಳೊಂದಿಗೆ ಶನಿವಾರವೇ ನಗರಕ್ಕೆ ಆಗಮಿಸಿದ್ರು. ಈ ಬಾರಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಷಯಗಳು ಸ್ವಲ್ಪ ಕಷ್ಟಕರವಾದ ಪ್ರಶ್ನೆಗಳಿತ್ತು, ಆದರೆ ಮೊದಲ ಪರೀಕ್ಷೆಯಲ್ಲಿ ಈ ವಿಷಯಗಳು ಸ್ವಲ್ಪ ಸರಳವಾಗಿತ್ತು ಎಂದು ಕೆಲವು ವಿದ್ಯಾರ್ಥಿಗಳು ಹೇಳಿಕೊಂಡಿದ್ದಾರೆ. ವಿದ್ಯಾರ್ಥಿಗಳನ್ನು ತಪಾಸಣೆ ನಡೆಸಿದ ಬಳಿಕ ಪರೀಕ್ಷಾ ಕೊಠಡಿಯೊಳಗೆ ಬಿಡಲಾಯಿತು. ಈ ಬಾರಿ ಪರೀಕ್ಷೆ ಬರೆಯಲು ಕಳೆದ ಬಾರಿಗಿಂತ ಹೆಚ್ಚುವರಿಯಾಗಿ 15 ನಿಮಿಷ ನೀಡಲಾಗಿತ್ತು. ವಿಶೇಷಚೇತನ ಮಕ್ಕಳಿಗೆ 1 ಗಂಟೆ ಹೆಚ್ಚಿನ ಸಮಯ ಕೂಡ ನೀಡಲಾಗಿತ್ತು. ಕಯ್ಯಾರ ಕಿಂಜಣ್ಣರೈ ಅವರ ಹೆಸರಲ್ಲಿ ಪ್ರಶಸ್ತಿ ಪಡೆಯುತ್ತಾ ಇರುವುದು ನನ್ನ ಜೀವನದ ಸೌಭಾಗ್ಯ. ಬೇರೆ ಪ್ರಶಸ್ತಿಗಿಂತ ಈ ಪ್ರಶಸ್ತಿ ಶ್ರೇಷ್ಠವಾದುದು ಎಂದು ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು, ಕಲ್ಕೂರು ಪ್ರತಿಷ್ಠಾನ ಮಂಗಳೂರು ಇದರ ಸಹಯೋಗದಲ್ಲಿ ರವಿವಾರ ಕಯ್ಯಾರು ಕೊಕ್ಕೆಚ್ಚಾಲ್ ಕಾಮಿಲ್ ಶಾಲಾ ವಠಾರದಲ್ಲಿ ನಡೆದ ಸಮಾರಂಭದಲ್ಲಿ ನಾಡೋಜ ಡಾಕ್ಟರ್ ಕಯ್ಯಾರ ಕಿಂಜಣ್ಣರೈ ಪ್ರಶಸ್ತಿ ಸ್ವೀಕರಿಸಿ ಕಯ್ಯಾರ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕಯ್ಯಾರರ ಬದುಕು, ಹೋರಾಟ, ಬರಹ, ಸಾರ್ವಕಾಲಿಕ ಮೌಲ್ಯದ ಕುರಿತು ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಗಮನ ಸೆಳೆಯಲಾಗುವುದು. ಅವರ ಹೋರಾಟ ಜೀವನ ನಮಗೆ ಪ್ರೇರಣೆಯಾಗಬೇಕು ಎಂದರು. ಕಾರ್ಯಕ್ರಮವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕಯ್ಯಾರ ಕಿಂಜಣ್ಣರೈ ಪ್ರಶಸ್ತಿಯನ್ನು ಡಾಕ್ಟರ್ ಬಸವರಾಜ ಹೊರಟ್ಟಿ ಮತ್ತು ಡಾಕ್ಟರ್ ಮೂಡಂಬೈಲು ರವಿಶೆಟ್ಟಿ ಅವರಿಗೆ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರು ಪ್ರದಾನ ಮಾಡಿದರು. ಯೋಗವು ಒತ್ತಡ ನಿವಾರಣೆಗೆ ಸಹಕಾರಿ. ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳು ಅತಿ ಹೆಚ್ಚು ಒತ್ತಡ ಅನುಭವಿಸುತ್ತಾರೆ. ಯೋಗಾಭ್ಯಾಸ ಮಾಡುವುದರಿಂದ ಮನಸ್ಸು ಮತ್ತು ದೇಹ ಸಮನ್ವಯದಿಂದ ಕಾರ್ಯನಿರ್ವಹಿಸ್ತಾ ಇದೆ. ನಾಳೆ ಮತ್ತು ನಿನ್ನೆಯ ನಡುವಿನ ಯೋಚನೆಗಳಿಂದ ಮನಸ್ಸು ಒತ್ತಡಕ್ಕೆ ಒಳಗಾಗುತ್ತದೆ ಎಂದು ಉಡುಪಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರತೀಕ್ ಬಾಯಲ್ ಅವರು ಹೇಳಿದರು. ಯೋಗವು ನಮಗೆ ವರ್ತಮಾನದಲ್ಲಿ ಬದುಕನ್ನು ಕಲಿಸುತ್ತೆ. ಆರೋಗ್ಯಕರವಾಗಿ ವೃತ್ತಾಭ್ಯವನ್ನು ಎದುರಿಸಲು ಯೋಗ ಮಾಡಬೇಕು. ಇದರಿಂದ ನಾವು ಮಾನಸಿಕ ದೈಹಿಕವಾಗಿ ಆರೋಗ್ಯಯುತರಾಗುವ ಜೊತೆಗೆ ಕ್ರಿಯಾಶೀಲರಾಗಿ ವೃದ್ಧಾಪ್ಯವನ್ನು ಕಳೆಯಬಹುದು ಎಂದು ಅವರು ಹೇಳಿದರು. ಕರ್ನಾಟಕದಿಂದ ಅಡಿಕೆ ಸಾಗಾಟ ಮಾಡುತ್ತಿರುವ ಲಾರಿಯನ್ನು ಮಹಾರಾಷ್ಟ್ರದ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಗುಣಮಟ್ಟವನ್ನು ಪರೀಕ್ಷಿಸುವ ನೆಪದಲ್ಲಿ ಮುಟ್ಟುಗೋಲು ಹಾಕಿ ಕಿರುಕುಳ ನೀಡುತ್ತಿದ್ದಾರೆ. ಈ ಸಮಸ್ಯೆಯನ್ನು ತಕ್ಷಣವೇ ಪರಿಹರಿಸದಿದ್ದಲ್ಲಿ ಎಲ್ಲ ಅಡಿಕೆ ವರ್ತಕರು ಜೂನ್ 24ರಿಂದ ರೈತರಿಂದ ಅಡಿಕೆ ಖರೀದಿ ಮಾಡುವುದನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಲು ಅಡಿಕೆ ವರ್ತಕರ ಸಂಘ ತೀರ್ಮಾನಿಸಿದೆ. ಪುತ್ತೂರು ಅಡಿಕೆ ವರ್ತಕರ ಸಂಘದ ಅಧ್ಯಕ್ಷ ರವೀಂದ್ರನಾಥ್ ರೈ ಬಳ್ಳಮಜಲು ಅಧ್ಯಕ್ಷತೆಯಲ್ಲಿ ಎಪಿಎಂಸಿಯ ರೈತ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ಮಾತನಾಡಿದ ಅಧ್ಯಕ್ಷ ರವೀಂದ್ರನಾಥ್ ರೈ, ಅಡಿಕೆಗೆ ರಾಸಾಯನಿಕ ಬೆರೆಸಿರುವ ಆರೋಪದಲ್ಲಿ ಅಲ್ಲಿನ ಅಧಿಕಾರಿ ವರ್ಗ ಲಾರಿಯನ್ನು ತಡೆದು ಅದರ ಸ್ಯಾಂಪಲನ್ನು ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದು ಅದರ ವರದಿಯ ಆಧಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಅಡಿಕೆ ವರ್ತಕರು ಸರ್ಕಾರಕ್ಕೆ ನ್ಯಾಯಬದ್ಧ ತೆರಿಗೆ ಪಾವತಿಸಿ ವ್ಯಾಪಾರ ಮಾಡುತ್ತಿದ್ದರು. ಅಧಿಕಾರಿ ವರ್ಗ ತಾವು ಖಡಕ್ ಎಂದು ತೋರಿಸಿಕೊಳ್ಳಲು ತೊಂದರೆ ನೀಡುತ್ತಾ ಇದ್ದಾರೆ. ಅಡಿಕೆ ಲಾರಿಯನ್ನು ತಡೆದ ಪರಿಣಾಮ ಧಾರಣೆ ಕುಸಿದು ಕೃಷಿಕರಿಗೂ ತೊಂದರೆಯಾಗುವ ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೂ ಹೊಡೆತ ಬೀಳಲಿದೆ. ಹೀಗಾಗಿ ಇಂತಹ ಸಮಸ್ಯೆಯನ್ನು ನಾವು ಒಗ್ಗಟ್ಟಿನಿಂದ ಎದುರಿಸುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಮಾಜಿ ಅಧ್ಯಕ್ಷ ಶಕೂರ್ ಹಾಜಿ ಮಾತನಾಡಿ, ಈ ವಿಚಾರವನ್ನು ಪ್ರತಿಯೊಬ್ಬ ವರ್ತಕನೂ ಗಂಭೀರವಾಗಿ ಪರಿಗಣಿಸಬೇಕಿದ್ದು ಇದರಿಂದ ಕೃಷಿಕರಿಗೂ ತೊಂದರೆಯಾಗಲಿರುವುದರಿಂದ ಅವರ ಸಹಕಾರವೂ ಬೇಕಾಗುತ್ತದೆ. ನಾವು ಸಂಘಟಿತವಾಗಿದ್ದಾಗ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಎಂದು ಹೇಳಿದರು. ಲಾರಿಯನ್ನು ತಡೆದಿರುವುದರಿಂದ ಅಡಿಕೆ ವರ್ತಕರ ಜೊತೆಗೆ ಕ್ಯಾಂಪ್ಕೋ ಸಂಸ್ಥೆಗೂ ತೊಂದರೆಯಾಗಲಿದ್ದು ವರ್ತಕರ ನಿಯೋಗ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸುವಂತೆ ಸದಸ್ಯರು ಸಲಹೆ ನೀಡಿದರು. ಬೆಂಗಳೂರು ಮಂಗಳೂರು ಮಡ್ಗಾಂವ್ ವಂದೇ ಭಾರತ್ ರೈಲು ಸಂಚಾರ ಸಂಬಂಧ ಶೀಘ್ರವೇ ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಉಡುಪಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮನೆ ಮನೆಗೆ ಪೈಪ್ಲೈನ್ ಮೂಲಕ ಗ್ಯಾಸ್ ಸಂಪರ್ಕ ಕಲ್ಪಿಸುವ ಯೋಜನೆಗೆ ವೇಗ ನೀಡಲಾಗುವುದು. ಕುಸುಮ್ ಯೋಜನೆಯಡಿ ನಿರ್ಮಾಣವಾಗುತ್ತಿರುವ ಸೋಲಾರ್ ಘಟಕಕ್ಕೆ ಎದುರಾಗಿರುವ ತಾಂತ್ರಿಕ ಸಮಸ್ಯೆಯನ್ನು ನಿವಾರಿಸಲಾಗುವುದು. ಮಲ್ಪೆ ತೀರ್ಥಹಳ್ಳಿ ಸಹಿತ ಜಿಲ್ಲೆಯ ವಿವಿಧೆಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸಮಸ್ಯೆಯನ್ನು ಶೀಘ್ರ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಲಾಗುತ್ತಿದೆ ಎಂದರು. ಜಿಲ್ಲೆಯ ಟೋಲ್ ಸಮೀಪದಲ್ಲಿ ಲಾರಿ ಸಹಿತ ಘನವಾಹನಗಳು ಅನಗತ್ಯವಾಗಿ ನಿಲ್ಲುತ್ತಿರುವುದನ್ನು ತಪ್ಪಿಸಲು ತಕ್ಷಣವೇ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸೂಚನೆ ನೀಡಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅದೇ ರೀತಿ ಹೆದ್ದಾರಿಯಲ್ಲಿ ಸರ್ವಿಸ್ ರಸ್ತೆ ಕಾಮಗಾರಿಯು ವೇಗವಾಗಿ ನಡೆಯುತ್ತಿದೆ ಎಂದು ಅವರು ಹೇಳಿದರು. ಜನಸಾಮಾನ್ಯರ ಬದುಕು ಸುಧಾರಣೆ ಹಾಗೂ ಆರ್ಥಿಕ ಪರಿಸ್ಥಿತಿ ಉನ್ನತೀಕರಿಸಲು ಕೇಂದ್ರ ಸರ್ಕಾರ ಕಳೆದ 12 ವರ್ಷದಲ್ಲಿ ಹಲವು ಯೋಜನೆಗಳನ್ನು ಜಾರಿ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ 4 ಕೋಟಿಗೂ ಅಧಿಕ ಮನೆ ನಿರ್ಮಾಣ ಮಾಡಲಾಗಿದೆ. ಪಿಎಂ ಸನ್ನಿಧಿ ಮೂಲಕ ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ಪ್ರೋತ್ಸಾಹ, ವಿದ್ಯುತ್ ಕಾಣದ 18,000 ಹಳ್ಳಿಗಳಿಗೆ ವಿದ್ಯುತ್ ಸೌಲಭ್ಯ, ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರೈತರಿಗೆ ವಾರ್ಷಿಕ 6,000 ರೂಪಾಯಿ, ರೈಲ್ವೆ ಹಳಿ ವಿದ್ಯುದ್ದೀಕರಣ ಪ್ರಕ್ರಿಯೆ 98% ಪೂರ್ಣಗೊಂಡಿದೆ, ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ವೇಗವಾಗಿ ಸಾಗುತ್ತಿದೆ, ದೇಶವ್ಯಾಪಿ ಉಚಿತ ಪಡಿತರ ವಿತರಣೆ ನಡೆಯುತ್ತಿದೆ ಎಂದು ಹೇಳಿದರು. ಇನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಕನಕ ಕಾಯಕ ದಾಸೋಹ ಉದ್ಯೋಗಮುಖಿ ಯೋಜನೆಯಡಿ ಯುಜಿಸಿಯ ನೆಟ್ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂಬ ದೃಷ್ಟಿಯಿಂದ 2 ದಿನದ ಉಚಿತ ಪರೀಕ್ಷಾ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೂನ್ 22, ಅಂದರೆ ಇವತ್ತು ಮತ್ತು ನಾಳೆ, ಬೆಳಿಗ್ಗೆ 10:00 ಸಂಜೆ 5:00 ಈ ತರಬೇತಿ ಕಾರ್ಯಾಗಾರ ನಡೆಯಲಿದೆ. ಮೊದಲ ದಿನ ಪ್ರಥಮ ಪತ್ರಿಕೆ ಜನರಲ್ ಹಾಗೂ ದ್ವಿತೀಯ ದಿನ ಕನ್ನಡ ಐಚ್ಛಿಕ ಪತ್ರಿಕೆಯ ಕುರಿತು ತಜ್ಞರು ತರಬೇತಿ ನೀಡಲಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವ ಪ್ರೊಫೆಸರ್ ಗಣೇಶ್ ಸಂಜೀವ್ ಉದ್ಘಾಟಿಸಲಿದ್ದಾರೆ. ಎಸ್ವಿಪಿ ಕನ್ನಡ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಆರ್ ನಾಗಪ್ಪಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಲಾನಿಕಾಯದ ಡೀನ್ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ, ಕನಕದಾಸ ಸಂಶೋಧನಾ ಕೇಂದ್ರದ ಸಂಯೋಜಕ ಡಾಕ್ಟರ್ ಧನಂಜಯ್ ಕುಂಬ್ಳೆ ಭಾಗವಹಿಸಲಿರುವರು. ಇನ್ನು ಮೂಡುಬಿದಿರೆ ಜಿಲ್ಲಾ ಕಂಬಳ ಸಮಿತಿಯ ನೂತನ ಅಧ್ಯಕ್ಷರಾಗಿ ಮೂಡುಬಿದಿರೆ ತಾಲೂಕಿನ ಹೊಸಬೆಟ್ಟು ಏರಿಮಾರು ಬರ್ಕೆಯ ಚಂದ್ರಹಾಸ್ ಸಾಧು ಸನಿಲ್, ಕಾರ್ಯದರ್ಶಿಯಾಗಿ ರಂಜಾಳ ವಿದ್ಯಾಧರ್ ಜೈನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರವಿವಾರ ಸಮಾಜ ಮಂದಿರದಲ್ಲಿ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಅಧ್ಯಕ್ಷತೆಯಲ್ಲಿ ನಡೆದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ ವ್ಯಾಪ್ತಿಯ ಜಿಲ್ಲಾ ಕಂಬಳ ಸಮಿತಿ ಮಹಾಸಭೆಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಇನ್ನು ಮಳೆ ಮುನಿಸಿಗೆ ರಾಜ್ಯದ 14 ಜಲಾಶಯಗಳು ತಳ ಕಾಣುತ್ತಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಎಲ್ಲ ಜಲಾಶಯದಲ್ಲಿ ಒಟ್ಟಾರೆ 204 TMC ನೀರು ಇಳಿಕೆಯಾಗಿದೆ. 23% ಮಾತ್ರ ನೀರು ಸಂಗ್ರಹವಾಗಿದೆ. ನೈಋತ್ಯ ಮುಂಗಾರು ದುರ್ಬಲಗೊಂಡು ರಾಜ್ಯದಲ್ಲಿ 42% ಮಳೆ ಕೊರತೆ ಉಂಟಾಗಿರುವುದೇ ಇದಕ್ಕೆ ಕಾರಣ. ಕರ್ನಾಟಕದ ಪ್ರಮುಖ 14 ಜಲಾಶಯದಲ್ಲಿ ನೀರಿನ ಮಟ್ಟ ಭಾರೀ ಕುಸಿತ ಕಾಣುತ್ತಿದೆ. ಈ ವರ್ಷ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಒಳ ಹರಿವಿನ ಪ್ರಮಾಣ ಕಡಿಮೆಯಾಗಿದೆ. ಆರಂಭದಲ್ಲೇ ಬರದ ಛಾಯೆ ಆವರಿಸಿರುವುದು ರೈತರಲ್ಲಿ ಆತಂಕ ಕೂಡ ಮೂಡಿಸಿದೆ. 14 ಜಲಾಶಯಗಳು 895.65 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿವೆ. ಇಲ್ಲಿ 2025 ಜೂನ್ 20 ಸಂಗ್ರಹವಾಗಿದ್ದು 406.97 TMC ನೀರಿನ ಪ್ರಮಾಣ. ಈ ವರ್ಷ ಈ ಅವಧಿಯಲ್ಲಿ 202.71 TMC ಕುಸಿದಿದೆ. ಇನ್ನು ಈ ಬಾರಿ ಕರಾವಳಿ ಭಾಗದಲ್ಲೂ ಕೂಡ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾಗಿರುವುದು ಭತ್ತದ ಕೃಷಿಕರಲ್ಲಿ ಆತಂಕ ಮೂಡಿಸಿದೆ. ಸಾಮಾನ್ಯವಾಗಿ ಜೂನ್ ವೇಳೆಗೆ ಉತ್ತಮ ಮಳೆಯೊಂದಿಗೆ ಗದ್ದೆಯಲ್ಲಿ MO4 ತಳಿಯ ಭತ್ತದ ಬಿತ್ತನೆ ಆರಂಭವಾಗುತ್ತೆ. ಆದರೆ ಈ ಬಾರಿ ಮಳೆ ಕೊರತೆಯಿಂದ ರೈತರು ತಾಳ್ಮೆ ಮತ್ತು ವೈಜ್ಞಾನಿಕ ನಿರ್ಧಾರವನ್ನು ಅನುಸರಿಸುವುದು ಅನಿವಾರ್ಯವಾಗಿದೆ. ಗದ್ದೆಯಲ್ಲಿ ನೀರು ಇಲ್ಲದಿದ್ದರೆ ಭತ್ತ ಬಿತ್ತನೆ ಸಾಧ್ಯವಿಲ್ಲ. ಭತ್ತದ ಕೃಷಿಗೆ ನೀರು ಪ್ರಧಾನವಾಗಿದ್ದು ಇದನ್ನು ಮಳೆ ಆಶ್ರಯಿತ ಬೆಳೆಯಾಗಿಯೇ ಪರಿಗಣಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 35,000 ಹೆಕ್ಟೇರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 9,500 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬಿತ್ತನೆಯ ಗುರಿ ಹೊಂದಲಾಗಿದೆ. ಜೂನ್ ಅಂತ್ಯದವರೆಗೆ ಉತ್ತಮ ಮಳೆಯ ನಿರೀಕ್ಷೆಯೊಂದಿಗೆ MO4 ತಳಿಯ ಬಿತ್ತನೆಗೆ ಅವಕಾಶವಿದೆ. ಈ ತಳಿಯ ಭತ್ತ ಸುಮಾರು 135 ದಿನದಲ್ಲಿ ಕಟಾವಿಗೆ ಬರುತ್ತೆ. ಆದರೆ ಜುಲೈ ಮತ್ತು ಆಗಸ್ಟ್ನಲ್ಲಿಯೂ ಮಳೆ ಕೈಕೊಟ್ಟರೆ ದೀರ್ಘಾವಧಿಯ ತಳಿಯನ್ನು ಬೆಳೆದ ರೈತರು ಹೆಚ್ಚಿನ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಹೀಗಾಗಿ ಅಲ್ಪಾವಧಿಯಲ್ಲಿ ಇಳುವರಿ ಪಡೆಯದ ಭತ್ತದ ತಳಿಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತೆ ಎನ್ನುತ್ತಾರೆ ಕೃಷಿ ವಿಜ್ಞಾನಿಗಳು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಕಡೆಯಲ್ಲಿ ರವಿವಾರ ಉತ್ತಮ ಮಳೆಯಾಗಿದೆ. ಮಂಗಳೂರು ನಗರದಲ್ಲಿ ಬೆಳಗ್ಗೆ ಸಂಜೆ ಉತ್ತಮ ಮಳೆಯಾಗಿದ್ದು ಉಳಿದಂತೆ ಬಿಟ್ಟು ಬಿಟ್ಟು ಮಳೆ ಸುರಿದಿದೆ. ಜಿಲ್ಲೆಯ ಮುಲ್ಕಿ, ಮೂಡುಬಿದಿರೆ, ಬಂಟ್ವಾಳ, ಪುತ್ತೂರು, ಉಪ್ಪಿನಂಗಡಿ, ಬೆಳ್ತಂಗಡಿ, ವಿಟ್ಲ, ಕನ್ಯಾನ, ಕಡಬ, ಸುಳ್ಯ, ಸುಬ್ರಹ್ಮಣ್ಯ, ಉಳ್ಳಾಲ, ಸುರತ್ಕಲ್ ಸಹಿತ ಜಿಲ್ಲೆಯಾದ್ಯಂತ ಬಿಟ್ಟು ಬಿಟ್ಟು ಮಳೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಜೂನ್ 22 ರಿಂದ 24 ರವರೆಗೆ ಕರಾವಳಿಯಾದ್ಯಂತ ಬಿರುಸಿನ ಮಳೆ ಸುರಿಯುವ ಸಾಧ್ಯತೆ ಇದೆ. ಮಂಗಳೂರಿನಲ್ಲಿ ರವಿವಾರ 28.8 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 0.6 ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಮತ್ತು 24.0 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 1.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆ ಇತ್ತು. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಷ್ಟು ಹೊತ್ತು ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ RJ ಸೈಫುಲ್ಲಾ ಕುತ್ತರ್. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರೆ ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಂತರ 8:30 ಕೊಂಕಣಿ ಕಾರ್ಯಕ್ರಮ ಪ್ರಸಾರ, 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ ಪ್ರಸಾರ, 10:00 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿ ಬರುತ್ತೆ, 11:00 ಯಕ್ಷಗಾನ ಮೋಕ್ಯದ ಓಲೆ ಭಾಗ 6 ಪ್ರಸಾರ, 11:30 ತುಳು ಕಾರ್ಯಕ್ರಮದಲ್ಲಿ ಬಿನ್ನೆರೆ ಪಾತ್ರಕಥೆಯಲ್ಲಿ ಕಿಶೋರ್ ಡಿ ಕೆ ಕುಂಪಲ ಅವರ ಮಾತುಗಳು ಪ್ರಸಾರ. ಹಾಗೆಯೇ ಮಧ್ಯಾಹ್ನ 3:00 SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ, 4:00 ವಾಯ್ಸ್ ಆಫ್ ಮಂಜುಳ ಕಾರ್ಯಕ್ರಮ ಪ್ರಸಾರ, 6:00 ರೇಡಿಯೋ ಸಂಜೆ ನೇರ ಪ್ರಸಾರ, 8:00 ಯಕ್ಷಗಾನ ಮರುಪ್ರಸಾರ, 8:30 ಎಂದು ಮರೆಯದ ಹಾಡುಗಳು ಕೂಡ ಮೂಡಿಬರುತ್ತೆ. ಕೇಳುಗ್ರೆ, ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ತಾರಂಗನ
1: ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯರೇ, ಈ ಒಂದು ಟಾನ್ಸಿಲೈಟಿಸ್, ಪದೇ ಪದೇ ಕಾಡುವಂಥ ಟಾನ್ಸಿಲೈಟಿಸ್, ಗಂಟಲು ನೋವು, ಟಾನ್ಸಿಲ್ ಒಂದು ಉರಿಯೂತ ಆಗಿರುತ್ತೆ, ಮಕ್ಕಳಲ್ಲಿ ತುಂಬ ಕಂಡು ಬರುತ್ತೆ, ಟಾನ್ಸಿಲ್ಗೆ ಸರ್ಜರಿ ಬೇಕು ಅನ್ನುವಂಥ ಪರಿಸ್ಥಿತಿ ಬರುತ್ತೆ. ಅಂತಹ ಪದೇ ಪದೇ ಕಾಡುವಂಥ ಟಾನ್ಸಿಲೈಟಿಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ದಿವ್ಯ ಔಷಧವನ್ನು, ಒಂದು ಸರಳವಾದಂತಹ ಮನೆ ಮದ್ದನ್ನು ತಿಳಿಸ್ಕೊಡಿ ಅಂತ ನಾನು ಕೇಳಿಕೊಂಡಾಗ, ಡಾಕ್ಟರ್ ವಿನಾಯಕ್ ಹೆಬ್ಬಾರ್, ಧಾತ್ರಿ ಆಯುರ್ವೇದ ಕೇಂದ್ರ ಶಿರಸಿ, ಇವರು ರೆಡಿಯಾಗಿದ್ದಾರೆ. ಸೊ ನಮಗೆ ಇವತ್ತು ಟಾನ್ಸಿಲೈಟಿಸ್ ಕಡಿಮೆ ಮಾಡುವಂಥ ಸರಳ ಔಷಧಿಯನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನಾವೀಗ ತಿಳ್ಕೊಳ್ಳೋಣ. ಈ ಒಂದು ಟಾನ್ಸಿಲೈಟಿಸನ್ನು ಕಡಿಮೆ ಮಾಡುವಂಥ, ಪದೇ ಪದೇ ಆಗ್ತಾ ಇರುವಂಥ ಟಾನ್ಸಿಲೈಟಿಸನ್ನು ಕಡಿಮೆ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಔಷಧಿಯನ್ನು ತಿಳ್ಕೊಳ್ಳೋಣ.
3: ನಮಸ್ಕಾರ. ಇಂದು ಟಾನ್ಸಿಲೈಟಿಸ್ ಪದೇ ಪದೇ ಆಗ್ತಾ ಇರುವವರಿಗೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬಹುದು, ಅದಕ್ಕೆ ಏನೇನು ಮನೆಮದ್ದುಗಳನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ. ಟಾನ್ಸಿಲೈಟಿಸ್ ಪದೇ ಪದೇ ಆಗ್ತಾ ಇರುವಾಗ, ಈಗ ನಾನು ಹೇಳಲಿಕ್ಕೆ ಹೊರಟಿರುವಂಥ ಮನೆಮದ್ದೇನಿದೆಯಲ್ಲ, ಮೊದಲನೇ ಮನೆಮದ್ದು, ಅದು ಟಾನ್ಸಿಲೈಟಿಸ್ ಪದೇ ಪದೇ ಆಗುವವರು ನಿತ್ಯವೂ ಏನು ತೆಗೆದುಕೊಳ್ಬೇಕು ಅನ್ನೋದು. ನಂತರ ಕೊನೆಯಲ್ಲಿ ಟಾನ್ಸಿಲೈಟಿಸ್ ತುಂಬ ಆಗಿರುವಾಗ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಹೇಳ್ತೇನೆ. ಈಗ ಪದೇ ಪದೇ ಟಾನ್ಸಿಲೈಟಿಸ್ ಆಗತ್ತೆ, ನಿಮ್ಮ ಮನೆಯಲ್ಲಿರೋ ಚಿಕ್ಕ ಮಕ್ಕಳಿಗಿರ್ಬೋದು ಅಥವಾ ನಿಮಗೆ ಇದ್ದಿರ್ಬೋದು, ಅದಕ್ಕೆ ಏನು ಮಾಡಬೇಕು? ಆಯುರ್ವೇದದಲ್ಲಿ ನಾವು ತ್ರಿಕಟು ಚೂರ್ಣ ಅಂತ ಕರಿತೇವೆ. ಶುಂಠಿ, ಹಿಪ್ಪಲಿ ಮತ್ತು ಕಾಳುಮೆಣಸು, ಇವುಗಳನ್ನು ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಪೌಡ್ರನ್ನು. ಈ ಪೌಡ್ರ್ ಮಿಕ್ಸಿಂಗ್ ಇದೆಯಲ್ಲ, ಇದನ್ನು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ, ಒಂದು ಮಧ್ಯ ವಯಸ್ಸಿನವರಾದರೆ ಅಥವಾ 16 ನಂತರ ವಯಸ್ಸಿನವರಾದರೆ, ಅಡಲ್ಟ್ಸ್ ಆದರೆ, ಒಂದು ಅರ್ಧ ಚಮಚದಷ್ಟು ಪುಡಿಯನ್ನು ದಿವಸಕ್ಕೆ 2 ಅಥವಾ 3 ಬಾರಿ ಊಟದ ಒಂದು 15 ನಿಮಿಷದ ಮೊದಲು ಅಥವಾ 10 ನಿಮಿಷ ಮೊದಲು ಜೇನುತುಪ್ಪಕ್ಕೆ ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡಬೇಕು. ತುಂಬ ಖಾರ ಖಾರ ಇರುತ್ತೆ, ಗಂಟಲಿಗೂ ಟಾನ್ಸಿಲೈಟಿಸ್ ಇದ್ದರೂ ಕೂಡ ಆ ಸಮಯದಲ್ಲಿ ತುಂಬ ಹಿತವಾದ ಫೀಲಿಂಗ್ ನಿಮಗೆ ಕೊಡುತ್ತೆ, ತುಂಬ ಅನುಕೂಲ ಮಾಡಿಕೊಡುತ್ತೆ, ಡೈಜೆಷನ್ ತುಂಬ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ, ಕಫ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ತನ್ಮೂಲಕ ಟಾನ್ಸಿಲೈಟಿಸ್ ಕೂಡ ಕಂಟ್ರೋಲಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳಾದರೆ ಚಿಟಿಕೆಯ ಲೆಕ್ಕದಲ್ಲಿ ಕೊಡಿ, ಒಂದು 10 ರಿಂದ 15 ವರ್ಷದ ಒಳಗಿನ ಮಕ್ಕಳಾದರೆ ಒಂದು 4 ಚಿಟಿಕೆ ದಿವಸಕ್ಕೆ 3 ಬಾರಿ, ಅಥವಾ ತುಂಬ ಚಿಕ್ಕ ಮಕ್ಕಳಾದರೆ ಆಗ 2 ಅಥವಾ 3 ಚಿಟಿಕೆ, ಹೀಗೆ ನೀವು ಪ್ಲ್ಯಾನ್ ಮಾಡಿಕೊಳ್ಬೋದು. ಇವು ಮೂರೂ ಕೂಡ ಉಷ್ಣ ಗುಣವನ್ನು ಹೊಂದಿರುವಂಥವು, ಹೀಟ್ ಮಾಡುವಂಥವು, ಹಾಗಾಗಿ ಇದನ್ನು ಬಳಕೆ ಮಾಡುವಾಗ, ಎಸ್ಪೆಷಲಿ ಮಕ್ಕಳಿಗೆ ಕೊಡುವಾಗ, ಮಕ್ಕಳಿಗೆ ತುಂಬ ಹೀಟ್ ಆಗದಿರುವ ಹಾಗೆ ನೋಡಿಕೊಂಡು ಕೊಡಬೇಕು. ಇನ್ನು ತುಂಬ ಟಾನ್ಸಿಲೈಟಿಸ್ ತುಂಬ ಜಾಸ್ತಿ ಇದೆ, ತುಂಬ ಅಂದರೆ ಅತಿಯಾಗಿ ಸೀವಿಯರ್ ಇದ್ದರೆ ಆವಾಗ ವೈದ್ಯರನ್ನು ಹೋಗಿ ಭೇಟಿಯಾಗಬೇಕಾಗತ್ತೆ. ಆದರೆ ಒಂದು ಮಟ್ಟಿಗೆ ಇದೆ, ನಿಮಗೆ ತೊಂದರೆ ಕೊಡ್ತಾ ಇದೆ, ತ್ರಾಸಾಗ್ತಿದೆ ಅಂತಂದರೆ, ಮೊದಲನೇದಾಗಿ ಗಾರ್ಗ್ಲಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಆ ಗಾರ್ಗ್ಲಿಂಗ್ ಹೇಗೆ ಮಾಡೋದನ್ನು ಆಮೇಲೆ ಹೇಳ್ತೇನೆ. ಒಂದು ಹೊಟ್ಟೆಗೆ ತೆಗೆದುಕೊಳ್ಳಿಕ್ಕೆ ನಾವು ಏನೇನು ಬಳಕೆ ಮಾಡ್ಬೋದು ಅನ್ನೋದನ್ನು ಈಗ ಹೇಳ್ತೇನೆ. ಗ್ರಂಥಿಗೆ ಅಂಗಡಿಗೆ ಹೋದರೆ ಕಚೋರ ಅಂತ ಸಿಗತ್ತೆ. ಕಚೋರ ಅನ್ನೋದು ಶುಂಠಿ ಜಾತಿಗೆ ಸೇರಿದಂತಹ ಒಂದು ಗಿಡ, ಅದರ ಬೇರು ಶುಂಠಿ ಥರನೇ ಇರುತ್ತೆ, ಅದನ್ನು ಪೀಸ್ಗಳನ್ನು ಕೊಡ್ತಾರೆ ನಿಮಗೆ ಅಲ್ಲಿ ಹೋದಾಗ. ಅದು ತುಂಬ ತುಂಬ ಒಳ್ಳೆಯ ಪರಿಮಳವನ್ನು ಕೊಡುವಂಥದ್ದು. ಅದನ್ನು ತೇಯಬೇಕು, ಜೇನುತುಪ್ಪದಲ್ಲಿ ತೇಯಲಿಕ್ಕೆ ಆದರೆ ತುಂಬ ಒಳ್ಳೆಯದು, ಇಲ್ಲ ಅದನ್ನು ಪುಡಿ ಮಾಡಿಕೊಂಡು ಜೇನುತುಪ್ಪದಲ್ಲಿ ದಿವಸಕ್ಕೆ 2-3 ಬಾರಿ ಒಂದು 1/2 ಚಮಚ ಪುಡಿಯನ್ನು ಹಾಕ್ಕೊಂಡು ತೆಗೆದುಕೊಳ್ಬೇಕು. ಇದನ್ನು ತೆಗೆದುಕೊಳ್ಳೋದ್ರಿಂದ ಆ ಸ್ವೆಲ್ಲಿಂಗ್ ಏನಾಗಿದೆಯಲ್ಲ ಅದು ಕಂಟ್ರೋಲಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ತ್ರಿಕಟು ಚೂರ್ಣವನ್ನು ಏನು ಹೇಳಿದ್ನಲ್ಲ, ಶುಂಠಿ, ಹಿಪ್ಪಲಿ ಮತ್ತು ಕಾಳುಮೆಣಸಿನ ಮಿಕ್ಸಿಂಗನ್ನು, ಅದನ್ನು ಕೂಡ ಜೊತೆಗೆ ತೆಗೆದುಕೊಳ್ಬೇಕು. ತುಂಬ ಉಷ್ಣ ಆದರೆ ಆವಾಗ ಸ್ವಲ್ಪ ಜ್ಯೇಷ್ಠ ಮಧುವನ್ನು ಒಂದು ತೇಯ್ದುಕೊಂಡು, ಜ್ಯೇಷ್ಠ ಮಧುವಿನ ಕಡ್ಡಿ ಇರುತ್ತಲ್ಲ ಅಂದರೆ ಕಾಂಡ ಇದಿರುತ್ತಲ್ಲ, ಅದನ್ನು ತೇಯ್ದುಕೊಂಡು ಒಂದು 1/2 ಚಮಚ ತೆಗೆದುಕೊಳ್ಬೋದು. ಅದು ಬಿಟ್ಟರೆ ಇದನ್ನು ಸೇವನೆ ಮಾಡಿದರೆ ಆ ಟಾನ್ಸಿಲೈಟಿಸ್ ತುಂಬ ಜೋರಿರುವಾಗ ಅಥವಾ ಸ್ವಲ್ಪ ತೊಂದರೆ ಕೊಡ್ತಿದೆ, ನುಂಗ್ಲಿಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಗಾರ್ಗ್ಲಿಂಗ್ ವೆರಿ ಇಂಪಾರ್ಟೆಂಟ್. ಗಾರ್ಗ್ಲಿಂಗ್ ಮಾಡೋದ್ರಿಂದ ಆ ಸ್ವೆಲ್ಲಿಂಗ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಹೆಲ್ಪ್ ಆಗುವಂಥ 2 ದ್ರವ್ಯಗಳನ್ನು ನಾನು ಹೇಳ್ತೇನೆ. ಮೊದಲನೇದಾಗಿ ಬೇವಿನ ಎಲೆ, ಇನ್ನೊಂದು ಅರಿಶಿನ. ಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಕಷಾಯ ಮಾಡ್ಕೊಳ್ಬೇಕು, ಫುಲ್ಲಿ ಕಾನ್ಸಂಟ್ರೇಟೆಡ್ ಒಳ್ಳೆಯ ಬೇವಿನ ಎಲೆಗಳನ್ನು ತುಂಬ ಹಾಕ್ಕೊಳ್ಬೇಕು. ಒಂದು ತಂಬಿಗೆ ನೀರು ಹಾಕಬೇಕು, ಅದನ್ನು 1/2 ತಂಬಿಗೆ ಬತ್ಸಬೇಕು. ಈ ರೀತಿ ಮಾಡಿದ ಬೇವಿನ ಎಲೆ ಕಷಾಯಕ್ಕೆ ಶುದ್ಧ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು, 1 ಚಮಚ 2 ಚಮಚ ಹಾಕ್ಕೊಳ್ಬೋದು. ಈ ಬಿಸಿ ಬಿಸಿಯಾಗಿರುವ ಈ ಕಷಾಯವನ್ನು ಬಾಯಿ ಒಳಗಡೆ ಹಾಕಿ ಗಳಗಳ ಅಂತ ಗಾರ್ಗ್ಲಿಂಗ್ ಮಾಡಬೇಕು, ಗಾರ್ಗ್ಲಿಂಗ್ ಮಾಡಿ ಉಗಿಬೇಕು, ಪದೇ ಪದೇ ಈ ಥರ ಮಾಡ್ತಾನೆ ಇರಬೇಕು. ಆವಾಗ ಸಹಜವಾಗಿ ಇದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಬೇಕು ಏನು ಅಂತಂದರೆ, ಟಾನ್ಸಿಲೈಟಿಸ್ ಕಂಟ್ರೋಲ್ ಇರಬೇಕು ಅಂತಾದರೆ ನಾವು ನಮ್ಮ ದಿನಚರಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು. ಏನು ಅಂತಂದರೆ, ಹೊರಗಡೆಯ ಆಹಾರ ಪದಾರ್ಥಗಳನ್ನು ತಿನ್ನೋದು, ತುಂಬ ರೆಫ್ರಿಜರೇಟೆಡ್ ಫುಡ್ಗಳನ್ನು ತಿನ್ನೋದು, ತುಂಬ ಕೋಲ್ಡ್ ಐಟಮ್ಸನ್ನು ಕುಡಿಯೋದು, ಅತಿಯಾಗಿ ಕೋಲ್ಡ್ ವೆದರ್ಗೆ ಎಕ್ಸ್ಪೋಸ್ ಆಗೋದು, ಆಮೇಲೆ ಪದೇ ಪದೇ ಆವಾಗಾವಾಗ ತಿಂತಾನೇ ಇರೋದು, ಡೈಜೆಷನ್ ಹಾಳು ಮಾಡಿಕೊಳ್ಳೋದು, ಈ ಥರ ತಪ್ಪುಗಳನ್ನು ಮಾಡಬಾರ್ದು. ಸಾಧ್ಯವಾದಷ್ಟು ಪ್ರಾಣಾಯಾಮಗಳನ್ನು, ಮುದ್ರೆಗಳನ್ನು, ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಣಾಯಾಮದಿಂದ ಟಾನ್ಸಿಲೈಟಿಸ್ಗೆ ತುಂಬ ಹೆಲ್ಪ್ ಆಗೋದನ್ನು ನಾನು ನನ್ನ ಎಷ್ಟೋ ಪೇಷಂಟ್ಸಲ್ಲಿ ನೋಡಿದ್ದೇನೆ. ಸೊ ಇವುಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಟಾನ್ಸಿಲೈಟಿಸನ್ನು ಕಂಟ್ರೋಲ್ ಇಟ್ಕೊಳ್ಬೋದು.
0: ನೂರ 14 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇಂದಿನ ಕನ್ನಡ ಪ್ರಸಾರದಲ್ಲಿ ಇತ್ತೀಚೆಗೆ ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ಡಾಕ್ಟರ್ ಕೆ ಶಿವರಾಮ ಕಾರಂತರ ಬಗೆಗೆ ನಡೆದ ವಿಚಾರಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಸುಬ್ರಹ್ಮಣ್ಯ ಅವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಕಾರಂತರ ಬಗ್ಗೆ ಮಾತನಾಡಬೇಕು ಅಂತ ಶ್ರೀನಾಥರು ಹೇಳಿದಾಗ ಅಲ್ಲಿಂದ ನನ್ನನ್ನು ಕಾಡತೊಡಗಿದ್ದು ಕಾರಂತರ ಬಗ್ಗೆ ಏನಂತ ಮಾತನಾಡಲಿ, ಏನಂತ ಹೇಳಿ, ಒಬ್ಬ ಸಾಹಿತಿ ಅಂತ ಕರೀಲಿ, ಒಬ್ಬ ಪ್ರಯೋಗಶೀಲ ವ್ಯಕ್ತಿತ್ವದ ವ್ಯಕ್ತಿ ಅಂತ ಕರೀಲಿ, ಸಿನಿಮಾ ನಿರ್ಮಾಪಕ ಅಂತ ಕರೀಲಿ, ನಾಟಕಕಾರ ಅಂತ ಹೇಳಲಿ, ಅಥವಾ ಮಕ್ಕಳ ಪಠ್ಯಗಳನ್ನು ರಚಿಸಿದ, ಮಕ್ಕಳ ಜೊತೆಗೆ ಒಡನಾಡಿ ಮಕ್ಕಳನ್ನು ಬೆಳೆಸಿದ ಕಟ್ಟಿದ ವ್ಯಕ್ತಿತ್ವ ಅಂತ ಕರೀಲಿ, ಹೇಗಂತ ಹೇಳೋದು ಅನ್ನುವ ಪ್ರಶ್ನೆ ಮೊದಲಿಗೆ ನನ್ನನ್ನು ಕಾಡುವುದಕ್ಕೆ ಪ್ರಾರಂಭ ಆಯಿತು. ಯಾಕೆ ಅಂತಂದರೆ ಕಾರಂತರನ್ನು ಹಿಡಿದಿಡುವುದಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಕನ್ನಡದ ಸಾಹಿತಿ ಅಲ್ಲದೇ ಹೋಗಿರುತ್ತಿದ್ದರೆ ಕಾರಂತರು ನೊಬೆಲ್ ಪ್ರಶಸ್ತಿಗೆ ಭಾಜನರಾಗ್ತಿದ್ರು. ಕನ್ನಡದ ಸಾಹಿತಿ ಆದ್ದರಿಂದ ಅವರನ್ನು ನೊಬೆಲ್ ಪ್ರಶಸ್ತಿಗೆ ಪರಿಗಣಿಸಲಿಲ್ಲ ಅನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕು. ಯಾಕೆ ಅಂತಂದರೆ ಅದು ಸಾಹಿತ್ಯ ವಲಯದ ಸಾಂಸ್ಕೃತಿಕ ವಲಯದ ರಾಜಕೀಯ. ಕಾರಂತರು 20ನೇ ಶತಮಾನದ ಸಾಕ್ಷಿ ಪ್ರಜ್ಞೆ ಅನ್ನುವುದನ್ನು ನಾವು ಗಮನಿಸಬೇಕು. ಇಡೀ 20ನೇ ಶತಮಾನದ ಒಂದು ಬೌದ್ಧಿಕ ವೈಚಾರಿಕ ಜಿಜ್ಞಾಸೆಗಳಿಗೆ ಮುನ್ನುಡಿಯನ್ನು ಬರೆದು ಜೀವಂತವಾಗಿದ್ದಂತಹ ವ್ಯಕ್ತಿತ್ವ ಅವರದು. ಅವರನ್ನು ಮಕ್ಕಳ ಇದರಿನಲ್ಲಿ ಶಿವರಾಮ ಕಾರಂತರು ಅಂತ ಕರೆದರೆ ಅವರು ಒಪ್ಪಿಕೊಳ್ಳಲಾರರು. ಅವರ ಆತ್ಮ ಅವರು ಉಂಟು ಅಂತ ಅವರು ನಂಬಿದ್ದರೆ ಅವರು ಕೆಲವೊಮ್ಮೆ ಅದನ್ನು ಅಲ್ಲಗಳೀತಾ ಇದ್ದರು. ಆತ್ಮ ಒಪ್ಪಿಕೊಳ್ಳಲಾರದು. ಯಾಕೆ ಅಂತಂದರೆ ಅವರು ಮಕ್ಕಳ ಪಾಲಿಗೆ ಕಾರಂತಜ್ಜ. ಕಾರಂತಜ್ಜನಾಗಿ ಅವರು ರೂಪುಗೊಂಡದ್ದು ಮತ್ತು ಹೆಚ್ಚು ಕ್ರಿಯಾಶೀಲರಾಗಿದ್ದದ್ದು ಪುತ್ತೂರಿನಲ್ಲಿ. ನಾನು ಈಗ ಪ್ರಸ್ತುತ ವಾಸ್ತವ್ಯ ಇರುವಂತಹ ಪುತ್ತೂರಿನಲ್ಲಿ ಬಾಲವನ ಅಂತ ಇದೆ. ದಯವಿಟ್ಟು ಎಲ್ಲರೂ ಅಲ್ಲಿಗೆ ಬರಬೇಕು, ನೋಡಬೇಕು. ಕಾರಂತರ ಪ್ರಯೋಗಶಾಲೆ ಹೇಗಿತ್ತು ಅನ್ನೋದು ನಿಮ್ಮ ಅರಿವಿಗೆ ಬರಬೇಕು ಅಂತ. ಕಾರಂತರು 1902 ಅಕ್ಟೋಬರ್ 10 ಜನಿಸಿದವರು. ನಿಧನ ಹೊಂದಿದ್ದು ಅವರು 9 December 1997 ಸುಮಾರು 96 ವರ್ಷಗಳ ಕಾಲ ಉತ್ಸಾಹದಿಂದ ಜೀವನೋತ್ಸಾಹದಿಂದ ಬದುಕನ್ನು ಅನುಭವಿಸುತ್ತಾ ಅನುಭವಿಸುವ ಬಗೆ ಹೇಗೆ ಅನ್ನುವುದನ್ನು ತೆರೆದಿಡುತ್ತಲೇ ಬದುಕಿದವರು. ನಮ್ಗೆ ಗೊತ್ತಿದ್ದ ಹಾಗೆ ಅವರ ಬಾಲ್ಯಕಾಲದ ಹೊತ್ತು ಸ್ವಾತಂತ್ರ್ಯ ಚಳುವಳಿ ಬಿರುಸಾಗಿದ್ದಂತಹ ಕಾಲಘಟ್ಟ. ಸಹಜವಾಗಿ ಕಾರಂತರು ಸ್ವಾತಂತ್ರ್ಯ ಚಳುವಳಿಯತ್ತ ಆಸಕ್ತರಾಗಿದ್ದರು. ಇಲ್ಲೇ ಇದ್ದಂತಹ ನಮ್ಮ ಸರ್ಕಾರಿ ಕಾಲೇಜು, ಈಗ ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ, ಅಲ್ಲಿ ಅವರು PUC ತರಗತಿಗೆ ಆ ಕಾಲಘಟ್ಟದಲ್ಲಿ ಸೇರಿಕೊಂಡರು. ಸೇರಿಕೊಂಡವರಿಗೆ ಗಾಂಧಿ ಚಳುವಳಿಯ ಪ್ರಭಾವದ ಪರಿಣಾಮವಾಗಿ ಈ ಓದನ್ನು ಬಿಟ್ಬಿಟ್ರು. ಬಹುಶಃ ನಮ್ಮೆಲ್ಲರ ಸೌಭಾಗ್ಯ ಅವರಲ್ಲೇ ಓದುತ್ತಿದ್ದರೆ ಯಾವುದೋ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿಯೋ ಅಥವಾ ಕುಲಸಚಿವರಾಗಿಯೋ ನಿವೃತ್ತರಾಗ್ತಿದ್ರು. ಅವರಲ್ಲಿಂದ ನಿರ್ಗಮಿಸಿದ ಪರಿಣಾಮವಾಗಿ ಅವರೇ ಒಂದು ವಿಶ್ವವಿದ್ಯಾನಿಲಯ. ಒಂದು ವಿಶ್ವವಿದ್ಯಾನಿಲಯ ಸಾಧಿಸುವುದಕ್ಕೆ ಅಸಾಧ್ಯವಾದಂತಹ ಕೆಲಸವನ್ನು ಕೂಡ ಅವರು ಸಾಧಿಸಿದರು ಅನ್ನೋದನ್ನು ನಾವು ಗಮನಿಸಬೇಕು. ವಸಂತ ಎನ್ನುವ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡಿದರು. ಆ ಪತ್ರಿಕೆಯ ಸಂಪಾದಕರಾಗಿ ಆ ಪತ್ರಿಕೆಗಾಗಿ ಅವರು ಬರಹಗಳನ್ನು ಬರೀಬೇಕಾದಂತಹ ಅನಿವಾರ್ಯತೆ ನಿರ್ಮಾಣ ಆಯಿತು. ಅದಕ್ಕಾಗಿ ಅವರು ಚಿತ್ರಗಳನ್ನು ಬರಹಗಳನ್ನು ಇತ್ಯಾದಿಗಳನ್ನು ಬರೀತಾ ಬಂದರು. ಕಾರಂತರು ಸಾಹಿತ್ಯ ಕೃಷಿ ಪ್ರಾರಂಭ ಮಾಡುವಾಗ ಮೊದಲಿಗೆ ಒಂದು ಕವನ ಸಂಕಲನವನ್ನು ಪ್ರಕಟಪಡಿಸಿದರು. ಆ ಬಳಿಕ ಅವರು ಪ್ರಾರಂಭ ಮಾಡಿದ್ದು ಒಬ್ಬ ಪತ್ತೇದಾರಿ ಕಾದಂಬರಿಕಾರನಾಗಿ. ಕಾರಂತರು ಪತ್ತೆದಾರಿ ಕಾದಂಬರಿ ವಿಚಿತ್ರಕೂಟ ಎನ್ನುವಂತಹ ಪತ್ತೆದಾರಿ ಕಾದಂಬರಿಯನ್ನು ಬರೆದರು. ಈ ವಿಚಿತ್ರಕೂಟ ಎನ್ನುವಂತಹ ಪತ್ತೆದಾರಿ ಕಾದಂಬರಿ ಅದು ಭಯೋತ್ಪಾದನೆಗೆ ಸಂಬಂಧಪಟ್ಟಂತಹ ಚಿಂತನೆಯುಳ್ಳ ಕಾದಂಬರಿ. ಆ ಕಾದಂಬರಿಯ ಬಳಿಕ ಅದರಲ್ಲಿ ಸಾಕಷ್ಟು ಕೊಲೆ ಇತ್ಯಾದಿಗಳನ್ನೆಲ್ಲ ಅವರು ಮಾಡಿಸ್ತಾರೆ. ಆ ಮಾಡಿಸಿದ ಬಳಿಕ ಅದನ್ನು ನಮ್ಮ ಉಗ್ರಣ ಮಂಗೇಶ್ವರಾಯರು ಆ ಕಾದಂಬರಿಯನ್ನು ಓದಿದ ಬಳಿಕ

ಕಾದಂಬರಿಯ ರಚನೆಯ ಹಿಂದೆ ಅವರಿಗೆ ಇದ್ದ ತುಡಿತ ಮತ್ತು ಬದ್ಧತೆ ಇವುಗಳನ್ನು ಗಮನಿಸಬೇಕು. ಕಾರಂತರ ಬರವಣಿಗೆ ಯಾವತ್ತೂ ಕೂಡ ಕಲ್ಪನೆಯ ಮೂಸೆಯಲ್ಲಿ ಅರಳಿದ್ದಲ್ಲ, ಬದಲಾಗಿ ಅನುಭವದ ಹಿನ್ನೆಲೆಯಲ್ಲಿ ಅರಳಿತು. ಆ ಅರಳುವಿಕೆ ಹೇಗಿತ್ತು ಅಂತಂದರೆ, ಯಾವುದೇ ಕಾದಂಬರಿಯನ್ನು ಬರಿಬೇಕಿದ್ರೆ ಪೂರ್ವದಲ್ಲಿ ಕಾರಂತರು ಜೀವಂತ ವ್ಯಕ್ತಿ, ಅಂತಹ ಆ ಕಾದಂಬರಿಯ ನಾಯಕ ಪಾತ್ರಕ್ಕೆ ಯೋಗ್ಯವಾದಂತಹ ಜೀವಂತ ವ್ಯಕ್ತಿಯೊಬ್ಬನ ಜೊತೆಗೆ ಒಂದಷ್ಟು ದಿನ ಬದುಕಿ ಆ ಬದುಕನ್ನು ಅನುಭವಿಸಿ ಅವರು ಬರೀತಾ ಬಂದವರು. ಹಾಗಾಗಿ ಕಾರಂತರ ಕಾದಂಬರಿಗಳು ಅಂತಂದರೆ ಅದು ನಮ್ಮ 20ನೇ ಶತಮಾನದ ದಕ್ಷಿಣ ಕನ್ನಡದ ಒಂದು ಬದುಕಿನ ದಾಖಲೆ, ಸಾಂಸ್ಕೃತಿಕ ಬದುಕಿನ ದಾಖಲೆಯೂ ಹೌದು, ಅದು ಅಧಿಕೃತವಾದ ಚರಿತ್ರೆಯೂ ಹೌದು. ಜೀವನ ಚರಿತ್ರೆಗಳಲ್ಲ, ಬದಲಾಗಿ ಸಾಂಸ್ಕೃತಿಕ ಚರಿತ್ರೆ ಅನ್ನೋದನ್ನು ನಾವು ಗಮನಿಸಬೇಕು. ಕಾರಂತರ್ ನಾನು ಕೂಡ ಗಮನಿಸಿದ್ದೇನೆ ಸರ್. ನಮ್ಮ ವಿಭಾಗದ ಮುಖ್ಯಸ್ಥರಾಗಿದ್ದಾಗ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಬಹುಶಃ ಅವರ 94ನೇ ವಯಸ್ಸಿನಲ್ಲಿ ಅಂತ ನನ್ನ ನೆನಪು. ಆ ಹೊತ್ತಿನಲ್ಲಿ ನಮ್ಮ ಕಾಲೇಜಿಗೆ ಬಂದಿದ್ದರು, ಕಾಸರಗೋಡು ಸರ್ಕಾರಿ ಕಾಲೇಜಿಗೆ. ಆವಾಗಲೂ ಅವರಿಗೆ ಇದ್ದ ಉತ್ಸಾಹವನ್ನು ನಮಗೆ ನಮ್ಮ ಗುರುಗಳಾದ ಮಹೇಶ್ವರಿ ಮೇಡಮ್ ಅವರಿಗೆ ತುಂಬ ಆತ್ಮೀಯ ಸಂಬಂಧ, ಪತ್ರಗಳ ಮುಖೇನ ಬಹಳ ಅಭಿಮಾನಿಯವರು ಕಾರಂತರ, ಹಾಗೆ ಕರ್ಕೊಂಡು ಹೋಗ್ತಾರೆ. ಕಾರಂತರ ಮಾತಿನ ವಿಧಾನವನ್ನು ಪರಿಚಯಿಸ್ತೇನೆ. ಅವರು ಮೇಡಮ್ ಕರ್ಕೊಂಡು ಹೋಗಿ ನಮ್ಮನ್ನು, ಇವರು ನಮ್ಮ ಕನ್ನಡ ಎಮ್ಮೆ ವಿದ್ಯಾರ್ಥಿಗಳು ಅಂತ ಪರಿಚಯ ಮಾಡಿದರು. ಪರಿಚಯ ಮಾಡಿದಾಗ ಎಲ್ಲರೂ ಹೆಸರು ಹೇಳಿ ಪರಿಚಯ. ನಾನು ಏನು ಹೇಳಿದೆ ಅಂತಂದರೆ, ಸಾಮಾನ್ಯವಾಗಿ ರೂಢಿಯಲ್ಲಿ ಹೇಳುವಾಗೆ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳಿದೆ. ಅದು ಯಾವುದು ಸರ್ನೇಮ್ ಅಂತ ಕೇಳಿದರು. ಮೊದಲ ಪರಿಚಯ, ಹುಡುಗನೊಬ್ಬ ಮಾತನಾಡ್ತಾ ಇದ್ದಾನೆ, ಅವನ ಮನೋಸ್ಥಿತಿ ಹೇಗಾಗಬಹುದು ಅನ್ನುವುದನ್ನು ಕೂಡ ನೋಡದೆ ಖಡಕ್ಕಾಗಿ ಯಾವುದು ತಪ್ಪು ಅದನ್ನು ಹೇಳುವ ಗುಣ ಸ್ವಭಾವ. ಸುಬ್ರಹ್ಮಣ್ಯ ಅಂತ ಅನ್ನೋದಿಲ್ಲ, ಸುಬ್ರಹ್ಮಣ್ಯ ಅಂತ ಮಾತ್ರ ಹೇಳುವಂತ ಹೇಳಿದರು. ಇದು ಕಾರಂತರ ಗುಣ ಸ್ವಭಾವ. ಇದರ ಜೊತೆಗೆ ಇನ್ನೊಂದು ಸನ್ನಿವೇಶವನ್ನು ವಿದ್ಯಾರ್ಥಿಗಳ ಗಮನಕ್ಕೆ ನಾನು ತರ್ತೇನೆ. ಅವರು ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗಿದ್ದರು. ಕಾರ್ಯಕ್ರಮದಲ್ಲಿ ಅವರನ್ನು ಪರಿಚಯಿಸುವ ಕೆಲಸವನ್ನು ಮಾಡಿದರು. ಸಾಮಾನ್ಯವಾಗಿ ಈ ಸ್ವಾಗತ ಭಾಷಣ ಮತ್ತು ಪರಿಚಯ ಇದರಲ್ಲೆಲ್ಲ ಬಂದವನನ್ನು ಇಂದ್ರ ಚಂದ್ರ ಹಾಗೆ ಹೀಗೆ ಹೊಗಳೋದು. ವಾಸ್ತವ ಏನು ಅನ್ನೋದು ಕೂತವನಿಗೂ ಗೊತ್ತಿರ್ತದೆ, ಕೇಳಿದವನಿಗೂ ಗೊತ್ತಿರ್ತದೆ. ಹಾಗೆ ಕಾರಂತರನ್ನು ಹೇಳುವಾಗ ಸ್ವಾಗತ ಮಾಡುವ ವ್ಯಕ್ತಿ ಕಾರಂತರಿಗೆ ಮೆಚ್ಚುಗೆಯಾಗಲಿ ಅಂತ ಇವರಿಗೆ ಕಲೆ ರಕ್ತಗತವಾಗಿ ಬಂದಿದೆ ಅಂತ ಹೇಳೋದು. ಅಷ್ಟೊತ್ತು ಮೌನವಾಗಿದ್ದ ಕಾರಂತರು ಎದ್ದು ಸೀತ ಬಂದು ಹೇಳದರಂತೆ, ರಕ್ತಗತವಾಗಿ ಬರುವುದು ಅಸ್ತಮಾ ರೋಗ ಕಲೆ ಅಲ್ಲ. ಕಾರಂತರ ಗುಣ ಸ್ವಭಾವ ಹೀಗೆ. ಕಾರಂತರ ಅಂದರೆ ನೇರ ನಡೆ ನುಡಿಯ ವ್ಯಕ್ತಿತ್ವ. ಹಾಗೆಯೇ ಅವರು ಕಾರ್ಯಕ್ರಮಗಳಿಗೆ ಹೋದಾಗ ಸಮಯ ಪ್ರಜ್ಞೆಯನ್ನು ಕೂಡ ಬಹಳ ಕಟ್ಟುನಿಟ್ಟಾಗಿ ಪಾಲಿಸುವುದಕ್ಕೆ ಬಯಸ್ತಾ ಇದ್ದರು. ನಮ್ಮ ಮುಂಡಾಜೆ ಬೆಳ್ತಂಗಡಿಯ ಮುಂಡಾಜೆಯ ಹತ್ತಿರದ ಒಂದು ಕಾರ್ಯಕ್ರಮವನ್ನು ಉಲ್ಲೇಖಿಸ್ತೇನೆ. ಅಲ್ಲೊಂದು ಕಾರ್ಯಕ್ರಮವನ್ನು ಮಾಡಿದರು. ಕಾರ್ಯಕ್ರಮ ಮಾಡಿ ಅದಕ್ಕೆ ಉದ್ಘಾಟಕರಾಗಿ ಕಾರಂತರನ್ನು ಕರೆದಿದ್ದರು. ಶಿವರಾಮ ಕಾರಂತರು ಬಂದರು, ಕಾರು ಮಾಡಿಕೊಂಡು ಬಂದಿದ್ದರು. ಸರಿ, ಇವರು ಬಂದಾಗ ಅವರು ಮಾತ್ರ ಅಲ್ಲಿದ್ದದ್ದು, ಬೇರೆ ಯಾರೂ ಇರಲಿಲ್ಲ. ಒಂದು 5 ನಿಮಿಷ ಕಾದರು. ಒಬ್ಬ ಬಂದ ಕಾರ್ಯದರ್ಶಿ ಅಂತ ಹೇಳಿದ, ಕಾರ್ಯಕ್ರಮ ಸಂಘಟಕರಲ್ಲಿ ನಾನು ಕಾರ್ಯದರ್ಶಿ ಅಂತ. ಸರಿ ಅಂತ ಹೇಳಿದ್ರು, ಸರ್ ನೀವು ಆಗಲೇ ಬಂದಿದ್ದೀರ, ಒಂದು 10 ನಿಮಿಷ ಕೂತ್ಕೊಳ್ಳಿ, ನಾವು ಈಗ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರು. ಈ ಒಬ್ಬೊಬ್ಬರೇ ಬಂದು ಸೇರುವ ಹೊತ್ತಿಗೆ ಸುಮಾರು 1.5-2 ಗಂಟೆ ಆಯಿತು. ಇವರೆಲ್ಲ ಸಿದ್ಧಗೊಳಿಸುವ ಹೊತ್ತಿಗೆ ಕಾರಂತರು ಎದ್ದು ಹೊರಟು, ಸೀತಾ ಹೊರಟು ಕಾರಂತರು ಕಾರಿನಲ್ಲಿ ಹಿಂದಿರುಗಿ ಹೋದರು. ಇವರು ಸಂಘಟಕರು ಬಂದು ತಪ್ಪಾಯಿತು ಅಂತ ಹೇಳಿದ್ರು, ಕೇಳಲಿಲ್ಲ. ಕಾರಂತರು ಸಾಲಿಗ್ರಾಮಕ್ಕೆ ಹೋದ ಮೇಲೆ ಯಾರು ಕರೆದಿದ್ದಾರೋ ಅವರಿಗೊಂದು ಪತ್ರ ಬರೆದರು. ಪತ್ರದಲ್ಲಿ ಏನು ಬರೆದರು ಅಂತಂದರೆ, ನಾನು ಕಾರು ಮಾಡಿಕೊಂಡು ಸಾಲಿಗ್ರಾಮದಿಂದ ನಿಮ್ಮ ಅಲ್ಲಿಯವರೆಗೆ ಬಂದಿದ್ದೇನೆ, ಕಾರಿನ ಬಾಡಿಗೆ 280 ರೂಪಾಯಿ ಆಗ್ತದೆ, ಅದನ್ನು ದಯವಿಟ್ಟು ನೀಡಿ. ಕಾರಂತರು ಕೋಪಿಸಿಕೊಂಡು ಹೋಗಿದ್ದಾರಲ್ಲ ಸಾಮಾನ್ಯ.

ವಾಗಿ ನಮ್ಮ ಮಕ್ಕಳು ಹೇಳೋದು, ಇದ್ರ ಒಂದು ಪ್ಲೀಸ್ ಮಾಡಬೇಕಲ್ಲ, ಒಂದು ಅವರನ್ನ ಹೇಗೆ ಸ್ವಲ್ಪ ಸೋಪ್ ಹಾಕಬೇಕು ಅಂತ ನಿಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಸೋಪ್ ಹಾಕೋದು ಹೇಗೆ ಅಂತ ಹೇಳಿ ಯೋಚನೆ ಮಾಡಿ ಇವರೆಲ್ಲ ಸೇರಿ ಕಾರಂತರಿಗೆ ಗೌರವ ಧನದ ರೂಪದಲ್ಲಿ 1,500 ಕಳುಹಿಸಿ. ಒಂದು ವಾರ ಕಳೆಯುವಾಗ ಕಾರಂತರು 280 ರೂಪಾಯಿಯನ್ನಿಟ್ಟು ಬಾಕಿ ಉಳಿದ ಹಣವನ್ನು ಕಳಿಸಿ ಅವರಿಗೆ ಕಳಿಸಿ ಪತ್ರವನ್ನು ಬರೆದರು. ಏನು ಅಂತಂದರೆ, ನನ್ನ ಕಾರಿನ ಬಾಡಿಗೆ 280 ರೂಪಾಯಿ ಮಾತ್ರ, ಅದು ಅಷ್ಟೇ ನಾನು ತಗೊಳ್ಳುವುದಕ್ಕೆ ನಾನು ಬದ್ಧನಾಗಿದ್ದೇನೆ, ಉಳಿದ ಹಣವನ್ನು ನಿಮಗೆ ಹಿಂದಿರುಗಿಸಿದ್ದೇನೆ, ಪಡಕೊಳ್ಳಿ. ಇದು ಕಾರಂತರ ಗುಣ ಸ್ವಭಾವ. ಕಾರಂತರು ನಿಷ್ಠುರವಾದಂತಹ ನಡೆ ನುಡಿ ಪ್ರಾಮಾಣಿಕತೆ ಬದ್ಧತೆಗಳಿಗೆ ಹೆಸರಾದವರು. ಆದ್ದರಿಂದಲೇ ಎಷ್ಟೋ ಮಂದಿಗೆ ಕಾರಂತರು ಅಂದರೆ ಭಯ, ಕಾರಂತರನ್ನ ಎದುರು ಹಾಕೊಳ್ಳುವುದಕ್ಕೆ ಹಿಮ್ಮೆಟ್ಟುತ್ತಾ ಇದ್ರು. ಅನೇಕ ವಿಚಾರಗಳನ್ನು ಕಾರಂತರಲ್ಲಿಗೆ ಕೆಲವರು ಬಂದು ತಮ್ಮ ದೂರುಗಳನ್ನು ಹೇಳೋದಿತ್ತು, ಇದನ್ನು ಪರಿಹರಿಸಿಕೊಡ್ತೀರಾ ಅಂತ. ಕಾರಂತರ ಅವುಗಳನ್ನು ನಡೆಸಿಕೊಡ್ತಾ ಇದ್ರು, ಅದು ನ್ಯಾಯಬದ್ಧವಾಗಿದ್ದರೆ ನಡೆಸಿಕೊಡ್ತಾ ಇದ್ರು. ಪರಿಸರದ ಬಗ್ಗೆ ಅಪಾರವಾದಂತಹ ಪ್ರೀತಿ ಹೊಂದಿದ್ರು. ಇದವರ ಬದುಕಿನ ಹಿನ್ನೆಲೆಯಲ್ಲಿ ಹೇಳೋದಾದರೆ, ಪರಿಸರದ ಬಗ್ಗೆ ಅಪಾರವಾದಂತಹ ಪ್ರೀತಿ ಕಾಳಜಿಯನ್ನು ಹೊಂದಿದ್ದವರು. ಕಾರಂತರು ನಮ್ಮ ಇಲ್ಲಿ ಕೈಗ ಅಣುಸ್ಥಾವರಾಗುವ ಸಂದರ್ಭದಲ್ಲಿ ಆ ಹೋರಾಟದ ನೇತೃತ್ವವನ್ನು ವಹಿಸಿ ಅಣುಸ್ಥಾವರದಂತಹ ಅಭಿವೃದ್ಧಿಯ ಅಪಕಲ್ಪನೆಗಳು ಬಂದರೆ ಏನಾಗಬಹುದು ಅನ್ನುವುದರ ಬಗ್ಗೆ ಜಾಗೃತಿಯನ್ನುಂಟು ಮಾಡುವ ಪ್ರಯತ್ನವನ್ನು ಮಾಡಿದರು. ಅದರ ಭಾಗ ಎನ್ನುವ ಹಾಗೆ ಅವರು ಚುನಾವಣೆಗೂ ಕೂಡ ನಿಂತಿದ್ದರು. ಕಾರಂತರು 2 ಬಾರಿ ಚುನಾವಣೆ ಎದುರಿಸಿದ್ದಾರೆ, 2 ಬಾರಿಯೂ ಸೋತಿದ್ದಾರೆ. ಕಾರಂತರು ಕಾರವಾರದಲ್ಲಿ ಚುನಾವಣೆಗೆ ನಿಂತಾಗ ಅವರ ಪ್ರತಿಸ್ಪರ್ಧಿ ಇದ್ದದ್ದು ಅನಂತನಾಗ್. ಕಾರಂತರು ಅನಂತನಾಗ್ ನಿಂತ ಕಾರಣ ಕಾರಂತರು ಪ್ರಚಾರ ಮಾಡಬೇಕು ಅಂತ ಕಾರಂತರ ಹಿಂಬಾಲಕರೆಲ್ಲ ಹೋಗಿ ಕಾರಂತರಲ್ಲಿ ಹೇಳಿದ್ರೆ, ಕಾರಂತರು ಹೇಳಿದ್ರಂತೆ, ಕಾರಂತ ಏನು ಅಂತ ಜಗತ್ತಿಗೆ ಗೊತ್ತು, ಮತದಾರರಿಗೆ ಗೊತ್ತು, ನಾನಿನ್ನು ಪ್ರಚಾರ ಮಾಡಬೇಕಾಗಿಲ್ಲ, ಪ್ರಚಾರ ಮಾಡಲೇ ಇಲ್ಲ. ಪ್ರಚಾರ ಮಾಡಿದ್ರು ಕಾರಂತರು ಗೆಲ್ತಿದ್ರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅನಂತನಾಗ ನಿಂತಾಗ ಜನ ಮರುಳು ಆಗುವುದು ಯಾವುದಕ್ಕೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಅನಂತನಾಗ ಗೆದ್ರು. ಸರಿ, ಕಾರಂತರು ಹೀಗೆ 2 ಬಾರಿ ಚುನಾವಣೆಗೆ ನಿಂತವರು, ಸಿನಿಮಾ ಮಾಡಿದವರು, ಸಿನಿಮಾ ಮಾಡಿ ಕೈ ಸುಟ್ಟುಕೊಂಡವರು, ಸಿನಿಮಾ ಬಿಡುಗಡೆ ಮಾಡುವುದಕ್ಕೆ ಸಾಧ್ಯದ ಸ್ಥಿತಿ ಬಂದಿತ್ತು. ಆಮೇಲೆ ಆ ಕ್ಷೇತ್ರ ಅದು ನನಗೆ ಹೇಳಿದ್ದಲ್ಲ ಅಂತ ಬಿಟ್ಟರು. ಆನಂತರ ನಾಟಕ ಕ್ಷೇತ್ರವನ್ನು ಪ್ರವೇಶಿಸಿದರು, ನಾಟಕದಲ್ಲಿ ಪ್ರಯೋಗ ಮಾಡಿದರು, ಯಕ್ಷಗಾನಕ್ಕೂ ಕೈ ಹಾಕಿದರು. ಯಕ್ಷಗಾನದ ಸಾಧ್ಯತೆಗಳನ್ನೆಲ್ಲ ಪರಿಭಾವಿಸಿ ಕೃತಿಗಳನ್ನು ಬರೆದಿದ್ದಾರೆ, ಯಕ್ಷಗಾನದ ಕುರಿತು ಕೃತಿಗಳನ್ನು ಬರೆದಿದ್ದಾರೆ. ನಮ್ಮ ಯಕ್ಷಗಾನವನ್ನು ಸೀಮೋಲ್ಲಂಘನ ಅಲ್ಲ, ದೇಶೋಲ್ಲಂಘನವನ್ನು ಮಾಡುವ ಕೆಲಸವನ್ನು ಮಾಡಿದರು. ಬ್ಯಾಲೆ, ಯಕ್ಷಗಾನ ಬ್ಯಾಲೆ ರೂಪವನ್ನು ತಂದು ಅವರು ಅದನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಚಾರಪಡಿಸುವ ಕೆಲಸವನ್ನು ಮಾಡಿದರು. ಹೀಗೆ ವೈವಿಧ್ಯಮಯವಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ತೊಡಗಿಸಿಕೊಂಡವರು. ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಬ್ಬಿಣದ ಕಡಲೆ ಆಗಬಾರದು ಅಂತ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಪ್ರಪಂಚ ಅಂತ ಮಕ್ಕಳಿಗಾಗಿ ಸಂಕಲನವನ್ನು ತಂದರು, ಬಾಲ ಪ್ರಪಂಚ ಅಂತ ತಂದರು. ಇಲ್ಲೆಲ್ಲ ಕಾಣ್ತಾ ಇರುವುದು ನಮಗೆ ಸಮಷ್ಟಿಯ ಕಾಳಜಿ, ಸಮುದಾಯದ ಕಾಳಜಿ, ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸುವ ಉತ್ಸಾಹ. ಕಾರಂತರ ಬಗ್ಗೆ ಒಂದು ಅಪವಾದ ಇದೆ, ಅವರು ನಾಸ್ತಿಕರು ಅಂತ. ಅವರು ನಾಸ್ತಿಕರಲ್ಲ. ನಾಸ್ತಿಕರು ಅನ್ನೋದು ಬೇರೆ, ದೈವದ ನಂಬುಗೆ ಇರುವವರು ಬೇರೆ. ಪ್ರಯೋಗಶೀಲರಾದಂತಹ ಅವರು ನಾನು ಕಂಡ ದೇವರು ಅಂತ ಒಂದು ಪ್ರಬಂಧ ಬರೆದಿದ್ದಾರೆ. ಆ ಪ್ರಬಂಧದಲ್ಲಿ ಅವರು ಹೇಳ್ತಾರೆ, ನಾನು ತಪಸ್ಸು ಮಾಡಿದೆ ಆದರೆ ದೇವರು ಒಲಿಯಲಿಲ್ಲ, ದೇವರು ಕಾಣಲಿಕ್ಕೆ ಸಿಗಲಿಲ್ಲ. ಹಾಗಾಗಿ ದೇವರ ಅನ್ನು ಪ್ರತ್ಯಕ್ಷವಾಗಿ ಕಾಣುವುದಕ್ಕೆ ಬಾರದೇ ಇರುವುದರಿಂದ ದೇವರ ಅನ್ನು ಕಾಣಲಿಲ್ಲ ಅಂತ ಬರೆದಿದ್ದಾರೆಯೇ ಹೊರತು ದೇವರಿಲ್ಲ ಅಂತ ಹೇಳಲಿಲ್ಲ. ಅವರು ನಮ್ಮ ಅಳತೆಯನ್ನು ಮೀರಲಾರದ ದೇವರು ಅಂತ ಕರೀತಾರೆ ಅವರು. ಅವರ ಉದ್ದೇಶ, ಅವರ ಯೋಚನೆ, ಅವರ ತಾತ್ವಿಕತೆ ಏನು ಅಂತಂದರೆ, ದೇವರನ್ನು ನಾವು ವಿಸ್ತಾರಗೊಂಡಾಗ, ನಮ್ಮ ಬದುಕು ವಿಸ್ತಾರಗೊಂಡಾಗ,
ನಮ್ಮ ಯೋಚನೆ ನಮ್ಮ ದೇಶಕ್ತಿ ವಿಸ್ತಾರಗೊಂಡಾಗ ದೇವರು ಅಷ್ಟು ವಿಸ್ತಾರ ಆಗ್ತಾ ಹೋಗ್ತಾನೆ. ನಾವು ಸಂಕುಚಿತರಾದಾಗ ನಮ್ಮ ದೇವರು ಸಂಕುಚಿತರಾಗ್ತಾರೆ. ಪರಸ್ಪರ ಮತಗಳ ಹಿನ್ನೆಲೆಯಲ್ಲಿ ಕಚ್ಚಾಡುತ್ತಿರುವಂತಹ ನಾವು ಇದನ್ನು ಒಂದು ಸಲ ಪರಿಭಾವಿಸಿದರೆ ನಮಗೆ ಗೊತ್ತಾಗುತ್ತೆ ನಾವು ನಮ್ಮ ದೇವರುಗಳನ್ನೆಲ್ಲ ಏನು ಮಾಡಿದ್ದೇವೆ ಅಂತ. ನಮ್ಮ ಬದುಕನ್ನು ಸೀಮಿತಗೊಳಿಸಿ, ನಮ್ಮ ಚಿಂತನೆಯನ್ನು ಸೀಮಿತಗೊಳಿಸಿ ಸರ್ವವ್ಯಾಪಿಯಾಗಿರುವ ಆ ಶಕ್ತಿಯನ್ನು ಕಡಿಮೆ ಮಾಡಿದ್ದೇವೆ. ಕಾರಂತರಿಗೆ ಆಕ್ಷೇಪ ಇರುವುದದು. ಮೊದಲು ನಿನ್ನ ಬದುಕನ್ನು ತಿದ್ದಿಕೋ, ನಿನ್ನನ್ನು ನೀನು ರುಜುಗೊಳಿಸು, ಆಮೇಲೆ ಜಗತ್ತನ್ನು ರುಜುಗೊಳಿಸುವ ಪ್ರಯತ್ನವನ್ನು ಮಾಡು, ಇನ್ನೊಬ್ಬನನ್ನು ತಿದ್ದುವುದಕ್ಕೆ ಪ್ರಯತ್ನ ಮಾಡು ಅನ್ನುವುದನ್ನು ಕಾರಂತರು ಬದುಕಿನಲ್ಲಿ ಹೇಳಿದವರು ಮತ್ತು ಬದುಕಿದವರು. ಹಾಗೆ ಬದುಕಿದವರು. ಮಾನವ ತಾನು ದೊಡ್ಡನಾಗದೆ ತನ್ನ ದೇವರನ್ನು ದೊಡ್ಡವನನ್ನಾಗಿ ಮಾಡಲಾರ ಅನ್ನುವುದು ಅವರ ನಂಬಿಕೆಯಾಗಿತ್ತು. ಅವರ ಸಾಹಿತ್ಯ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಗಳನ್ನು, ಕಾದಂಬರಿಗೆ ಸಂಬಂಧಪಟ್ಟ ಹಾಗೆ ಹೇಳಿ ನನ್ನ ಮಾತುಗಳನ್ನು ನಾನು ಕೊನೆಗೊಳಿಸಿದೆ. ಕರಂತರ ಕಾದಂಬರಿಗಳನ್ನು ನಾವು ಗಮನಿಸಿದಾಗ ಒಂದಕ್ಕಿಂತ ಒಂದು ಭಿನ್ನ ವಿಶಿಷ್ಟ ಅಂತ ಹೇಳಿದೆ. ಮರಳಿ ಮಣ್ಣಿಗೆ ಅನ್ನುವ ಕಾದಂಬರಿಯನ್ನು ನೀವು ನೋಡಿ. ಕಾದಂಬರಿಯ ಕಥಾನಾಯಕರ ಐತಾಳ. ಅವನು ಇಲ್ಲಿಯ ನೆಲದ ನೆಲೆಯನ್ನು ಬಿಟ್ಟು ವ್ಯವಹಾರದ ನೆಲೆಗೆ ಬಾಂಬೆಗೆ ಹೋಗ್ತಾನೆ. ಅನಂತರದ ತಲೆಮಾರು ಅಲ್ಲೇ ಹುಟ್ಟುತ್ತದೆ, ಅಲ್ಲಿ ಬದುಕುತ್ತದೆ. ಆ ನಂತರದ ಮೂರನೆಯ ತಲೆಮಾರಿಗೆ ಪುನಃ ನೆಲಕ್ಕೆ ಬರ್ತಾರೆ. 2 ವರ್ಷಗಳ ಹಿಂದೆ ಗಮನಿಸೋಣ, ವ್ಯವಹಾರವೋ ಇನ್ನಿತರ ವಿಚಾರದಲ್ಲೋ ಪುನಃ ಮೂಲ ನೆಲೆಗೆ ಬರಬೇಕಾದ, ನೆಲವನ್ನು ಬಿಟ್ಟಿರಲಾರದ ಸ್ಥಿತಿಯನ್ನು ಆ ಕಾದಂಬರಿ ಹೇಳ್ತದೆ. ಮರಳಿ ಮಣ್ಣಿಗೆ ಕೊರೋನಾ ಬಂದಾಗ ಬೆಂಗಳೂರು, ಬಾಂಬೆ, ಡೆಲ್ಲಿ ಅಂತ ಓಡಾಡಿದವರೆಲ್ಲ ಇಲ್ಲಿ ಬಂದು ನಮ್ಮ ಊರಿನಲ್ಲಿ 4 ತೆಂಗು 4 ಕಂಗು ಬಾಳೆ ನೆಡ್ತಾ ಬದುಕೋಣ ಅಂತ ಬಂದ್ರಲ್ವ ಮರಳಿ ಮಣ್ಣಿಗೆ. ಕರಂತರು ಇದನ್ನು ಎಷ್ಟು ವರ್ಷಗಳ ಹಿಂದೆ ಸೂಚಿಸಿದ್ದಾರೆ ಅನ್ನೋದನ್ನು ನೋಡಿ. ಕರಂತರ ಹಿರಿಮೆ, ಅವರ ದೇಶಕ್ತಿ ಅನ್ನುವುದಕ್ಕೆ ಇದು ಸಾಕ್ಷಿ. ನೆಲವನ್ನು ಬಿಟ್ಟ ಬದುಕು ಇಲ್ಲ ಅನ್ನುವುದನ್ನು ಮರಳಿ ಮಣ್ಣಿಗೆ ನಮ್ಮ ಮುಂದೆ ತೆರೆದಿಡ್ತಾರೆ. ಚೊಮ್ಮನದುಡಿ ಕಾದಂಬರಿ ಇನ್ನೊಂದು ಬಹಳ ಪ್ರಸಿದ್ಧವಾದಂತಹ ಕಾದಂಬರಿ. ಅಂಬೇಡ್ಕರ್ ಚಳುವಳಿಯ ತೀವ್ರತೆ ಕರ್ನಾಟಕದಲ್ಲಿ ಹುಟ್ಟಿಕೊಳ್ಳುವುದಕ್ಕಿಂತ ಪೂರ್ವದಲ್ಲೇ ಚೋಮನದುಡಿ ಬಂದಿದೆ ಅನ್ನುವುದನ್ನು ಗಮನಿಸಿದರೆ ಕಾರಂತರ ಪ್ರಗತಿ ಪ್ರಜ್ಞೆ ಎಷ್ಟು ಶ್ರೇಷ್ಠವಾದದ್ದು ಅನ್ನುವುದನ್ನು ಗಮನಿಸಬೇಕು. ಚೋಮ ಮತ್ತು ದುಡಿ ಎರಡು ಪರಸ್ಪರ ಅವಿನಾಭಾವ ಸಂಬಂಧವುಳ್ಳಂತಹ ಒಂದು ರೂಪಕವಾಗಿ ಕಾದಂಬರಿ ಬೆಳೀತಾ ಹೋಗ್ತದೆ. ಸಿನಿಮಾವೂ ಕೂಡ ಆಗಿದೆ. ನೀವು ಕಾದಂಬರಿ ಓದುವುದಕ್ಕೆ ನಮ್ಮ ಮಕ್ಕಳಿಗೆ ಪುರುಸತ್ತಿರೋದಿಲ್ಲ, ದಯವಿಟ್ಟು ಸಿನಿಮಾ ನೋಡಿ ಆಯಿತಾ, ಕಾದಂಬರಿ ಓದಿ ಅಂತ ಹೇಳೋದಿಲ್ಲ. ಸಿನಿಮಾವೂ ಕೂಡ ಹಾಗೆಯೇ ಬಂದಿದೆ. ವಾಸುದೇವರಾವ್ ಅವರು ಚೋಮನ ಪಾತ್ರವನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ನೀವು ಅದನ್ನು ಗಮನಿಸಬೇಕು. ಆಸಕ್ತಿ ಉಂಟು ಅಂತಾದರೆ ದಯವಿಟ್ಟು ಕಾದಂಬರಿಯನ್ನು ಓದಬಹುದು. 135 ಪುಟ ಇರೋದಷ್ಟೇ ಕಾರಂತರ ಕಾದಂಬರಿಗಳು. ಬಹಳ ಒಳ್ಳೆಯ ಕಾದಂಬರಿ ತುಡಿತ. ಆ ದಲಿತ ಬದುಕಿನ ಬಯಕೆ, ನೆಲಕ್ಕಾಗಿ, ತುಂಡು ಸ್ವಂತ ನೆಲಕ್ಕಾಗಿ ಅನುಭವಿಸುತ್ತಿದ್ದಂತಹ ಸಂಕಟ, ಅದನ್ನು ಅಭಿವ್ಯಕ್ತಪಡಿಸುವುದಕ್ಕಾಗದೆ ದುಡಿಯ ಮೊರೆ ಹೋಗಿ ಅವನ ಧ್ವನಿಯಾಗಿಯೇ ದುಡಿ ಹೊರಹೊಮ್ಮುವುದು, ದುಡಿ ಬಾರಿಸುತ್ತಲೇ ಮರಣವನ್ನಪ್ಪುವ ಸನ್ನಿವೇಶ, ಕೌಟುಂಬಿಕವಾದಂತಹ ಸಂಘರ್ಷ, ಮಕ್ಕಳು ಅವನ ಯಾವ ಪ್ರಜ್ಞೆಗೂ ಕೂಡ ನಿಲುಕದೆ ಮಕ್ಕಳು ಬೆಳೆಯುವುದು, ಮಗನೊಬ್ಬ ಕ್ರೈಸ್ತ ಮತವನ್ನು ಸ್ವೀಕರಿಸುವುದು ಇತ್ಯಾದಿ, ಈ ಕೌಟುಂಬಿಕ ಸಂಘರ್ಷದ ಜೊತೆಗೆ ಅವನ ಅಂತರಂಗಿಕವಾದ ಬಯಕೆಯು ಅವನನ್ನು ಹೈರಾಣಾಗಿಸುತ್ತಲೇ ಇರುವ ಒಂದು ಚಿತ್ರಣವನ್ನು ಕೊಡ್ತಾ ನಮ್ಮಲ್ಲಿ ಇದ್ದಂತಹ ಒಂದು ದನಿ ವ್ಯವಸ್ಥೆ ಮತ್ತು ಒಕ್ಕಲುತನದ ಒಂದು ವ್ಯವಸ್ಥೆಯ ಪರಿಣಾಮವನ್ನು, ಘೋರ ಪರಿಣಾಮವನ್ನು ಅದು ದಲಿತ ಸಮುದಾಯದ ಹಿನ್ನೆಲೆಯಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಕಾರಂತರು ಬಹಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ನೀವು ಅದನ್ನು ಗಮನಿಸಬೇಕು. ಮೈ ಮನಗಳ ಸುಳಿಯಲ್ಲಿ ಅಂತ ಒಂದು ಕಾದಂಬರಿ ಇದೆ, ಓದಿ ನೋಡಿ. ಯಾಕೆ ಓದಬೇಕು ಅಂತಂದರೆ ಈ ಕಾದಂಬರಿಯನ್ನು ನಿಮ್ಮ
ವಿದ್ಯಾರ್ಥಿಗಳಿಗೆ ಸಂಬಂಧಿಸಿ ಉಲ್ಲೇಖಿಸುವುದು ಯಾಕೆ ಅಂತಂದ್ರೆ, ಕಾರಂತರ ಆ ಕಾದಂಬರಿಗಳೆಲ್ಲ ಓದದೇ ಇದ್ರೂ ಈ ಕಾದಂಬರಿ ನೀವು ಓದಬಹುದು, ನಿಮ್ಮ ವಯಸ್ಸಿಗೆ ಸಹಜವಾಗಿ ಆಸಕ್ತಿಯನ್ನು ಹುಟ್ಟಿಸಬಹುದು. ಗಂಡು ಹೆಣ್ಣಿನ ಸಂಬಂಧ, ಲೈಂಗಿಕವಾದ ಸಂಬಂಧದ ಶೋಧನೆ ಅಲ್ಲಿದೆ. ಗಂಡು ಹೆಣ್ಣು ಹೇಗೆ ಮೈ ಮತ್ತು ಮನಗಳು ಸೇರಿದರೆ ಅದು ಗಂಡು ಹೆಣ್ಣಿನ ನಿಜವಾದ ಅನುಬಂಧ ಅನ್ನುವುದನ್ನು ಆ ಕಾದಂಬರಿ ಕಟ್ಟಿಕೊಡ್ತದೆ. ಮಂಜುಳೆಯ ಇಡೀ ಜೀವನವನ್ನು ಕಟ್ಟಿಕೊಡ್ತದೆ ಈ ಕಾದಂಬರಿಗೂ. ನಾನು ಈಗ ಉಲ್ಲೇಖಿಸಿದ ಕಾದಂಬರಿಗೂ ಎಲ್ಲ ಜೀವಂತ ಪಾತ್ರಗಳು ಇದ್ದುವು. ಅವರ ಮುಂದೆ ಇದ್ದ ಜೀವಂತ ವ್ಯಕ್ತಿತ್ವಗಳನ್ನು ಅವರು ಈ ಕಾದಂಬರಿಗಳ ಮೂಲಕ ಕಟ್ಟಿಕೊಡ್ತಾ ಬಂದದ್ದು. ಬೆಟ್ಟದ ಜೀವ ಇನ್ನೊಂದು ಕಾದಂಬರಿ, ಓದಲೇಬೇಕಾದಂತಹ ಕಾದಂಬರಿ. ಕಲ್ಮಕಾರಿನ ಹತ್ತಿರ ಸುಬ್ರಹ್ಮಣ್ಯ ಕಲ್ಮಕಾರಿನ ಹತ್ತಿರ ಕಟ್ಟ ಅಂತ ಒಂದು ಮನೆ ಇದೆ. ಆ ಕಟ್ಟದ ಮನೆಯಲ್ಲಿ ಗೋವಿಂದಯ್ಯ ಎನ್ನುವವರು ಇದ್ದರು, ಸಾಹಸಿ ಕೃಷಿಕ. ಆ ಸಾಹಸಿ ಕೃಷಿಕನ ಸಾಹಸದ ಬದುಕನ್ನ 6 ತಿಂಗಳುಗಳ ಕಾಲ ಅವರ ಮನೆಯಲ್ಲೇ ಇದ್ದು ಅವರ ಜೊತೆಗೆ ಬಾಳಿ ಅದನ್ನ ಬೆಟ್ಟದ ಜೀವ ಕಾದಂಬರಿಯಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದರು. ನಿಸರ್ಗದ ಜೊತೆಗೆ ಸೆಣಸುತ್ತಲೇ ಬದುಕನ್ನು ಕಟ್ಟಿಕೊಳ್ಳುವ ಕೃಷಿ ಅಂತಂದ್ರೆ ಸಂಸ್ಕೃತಿ. ಆ ಕೃಷಿ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳುತ್ತಲೇ ಬದುಕನ್ನು ರೂಪಿಸುವ ಮನುಷ್ಯನ ಸಾಹಸಮಯ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಕಾದಂಬರಿ. ನೀವು ಆ ಕಾದಂಬರಿಯನ್ನು ಓದ್ತಾ ಹೋದ ಹಾಗೆ ಈಗ ನಮಗೆ ಹೊರಗಡೆ ಹೋದರೆ ಸುಬ್ರಹ್ಮಣ್ಯ ಕಡೆಗೆ ಹೋದರೂ ಅಂಥ ಕಾಡುಗಳು ಅಂಥವುಗಳು ಕಾಣುವುದಿಲ್ಲ. ಎಂಥ ಗುಡ್ಡವನ್ನು ಕೂಡ ನಾವೇನು ಮಾಡಿದ್ದೇವೆ, ನಮ್ಮ ರಾಕ್ಷಸ ಯಂತ್ರವನ್ನು ತರ್ತೇವೆ, ಒಂದು ದಿವಸದಲ್ಲಿ ಸಪಾಟು ಮಾಡಿ ನಮ್ಮ ನೆಲ ಅನ್ನುವ ಹಾಗೆ ಮಾಡ್ತೇವೆ. ಅದು ಸಪಾಟು ಮಾಡುವುದಕ್ಕೆ ಬುಲ್ಡೋಸರ್ ಸಾಕಲ್ಲ ನಮಗೆ, ಅದನ್ನು ತಂದು ಏನು ಬೇಕಾದರೂ ಮಾಡ್ತೇವೆ. ಅದೆಲ್ಲ ಇಲ್ಲದ ಹೊತ್ತಿನಲ್ಲಿ ನಿಸರ್ಗದ ಸಹಜವಾಗಿದ್ದ ಹೊತ್ತಿನಲ್ಲಿ ಅಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ಆ ಗೋಪಾಲಯ್ಯರ ಬದುಕನ್ನು ಬೆಟ್ಟದ ಜೀವ ಕಾದಂಬರಿ ನಮ್ಮ ಮುಂದೆ ತೆರೆದಿಡ್ತದೆ. 1-2 ಕಾದಂಬರಿಗಳಲ್ಲ, ಅವರ 47 ಕಾದಂಬರಿಗಳು ಒಂದಕ್ಕಿಂತ ಒಂದು ಭಿನ್ನ. ಆಯಾ ವಯಸ್ಸಿಗೆ ತಕ್ಕ ಹಾಗೆ ಆ ಕಾದಂಬರಿಗಳು ರಚನೆಯಾಗಿವೆ ಅನ್ನುವುದನ್ನು ಕೂಡ ನಾವು ಗಮನಿಸೋಣ. ಇದನ್ನು ಯಾಕೆ ಹೇಳ್ತೇನೆ ಅಂತಂದರೆ, ಅಳಿದ ಮೇಲೆ ಎನ್ನುವ ಕಾದಂಬರಿ ನಮಗೆ ಪಠ್ಯಕ್ಕಿತ್ತು. ನಾವು MA ಓದುವಾಗ ಫಸ್ಟ್ ಇಯರಿಗೆ ಇತ್ತು. ಕಾರಂತರನ್ನು ಭೇಟಿಯಾದಾಗ ಕೇಳುವಾಗ ನಾನು ಯಾವ ಕಾದಂಬರಿ ಓದಿದ್ದೀರಿ ಅಂತ ಕೇಳಿದಾಗ ಅವರಿಗೆ ಮೆಚ್ಚುಗೆ ಆಗಲಿ ಅಂತ ನಾವು ಏನು ಹೇಳಿದೆವು ಅಂತಂದರೆ, ಅಳಿದ ಮೇಲೆ ಓದಿದ್ದೇವೆ. ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದರು. ಯಶವಂತರಾಯ ತನ್ನ ಬದುಕಿನ ಕೊನೆಯ ಕ್ಷಣಗಳಲ್ಲಿ ಬದುಕಿನ ಪುಟಗಳನ್ನ ಯಾವುದು ಒಳಿತು ಕೆಡುಕು ಅನ್ನುವುದನ್ನ ನೋಡಿದ, ಒಂದು ಅಳಿದ ಮೇಲೆ ಏನು ಉಳಿತದೆ, ಮನುಷ್ಯ ಅಳಿದ ಬಳಿಕ ಏನು ಉಳಿತದೆ ಅನ್ನುವುದನ್ನ ಶೋಧಿಸಿದ ಕಾದಂಬರಿಯನ್ನ ಈ ವಯಸ್ಸಿನಲ್ಲಿ ನೀವು ಹೇಗೆ ಓದ್ತೀರಪ್ಪ ಅಂತ ಕೇಳೋದು. ಹಾಗಾಗಿ ಅದನ್ನು ಓದಿ ಅಂತ ನಾನು ಈಗ ಹೇಳೋದಿಲ್ಲ, ಅದನ್ನು ಮತ್ತೆ ಓದಿ. ಒಬ್ಬ ಕಲಾಕಾರನಾಗಿ, ಒಬ್ಬ ಕಾದಂಬರಿಕಾರನಾಗಿ, ಒಬ್ಬ ಸಾಂಸ್ಕೃತಿಕ ಸಂಘಟಕನಾಗಿ ಕಾರಂತರು ಕೊಟ್ಟ ಕೊಡುಗೆ ಬಹಳ ವಿಶಿಷ್ಟವಾದದ್ದು. ನಮ್ಮ ಪುತ್ತೂರಿಗೆ ನೀವು ಇವತ್ತು ಬಂದರೆ ಪುತ್ತೂರಿನಲ್ಲಿ ದಸರಾ ನಾಡಹಬ್ಬ ಆಚರಿಸ್ತೇವೆ. ದಸರಾ ನಾಡಹಬ್ಬವನ್ನು ಪುತ್ತೂರಿನಲ್ಲಿ ಪ್ರಾರಂಭ ಮಾಡಿದ್ದೇ ಕಾರಂತರು. ನಾಡಿನ ಅತ್ಯಂತ ಶ್ರೇಷ್ಠ ವಿದ್ವಾಂಸರನ್ನೆಲ್ಲ ಪುತ್ತೂರಿಗೆ ಕರೆಸಿ 10 ದಿನಗಳ ಕಾಲ ಸಂಭ್ರಮದ ದಸರಾ ನಾಡಹಬ್ಬವನ್ನು ಅವರು ಇದ್ದಷ್ಟು ವರ್ಷ ಪುತ್ತೂರಿನಲ್ಲಿ ಇದ್ದಷ್ಟು ವರ್ಷ ಆಚರಿಸ್ತಾ ಬರ್ತಾ ಇದ್ರು ಅನ್ನೋದು ಬಹಳ ಮುಖ್ಯವಾದದ್ದು. ಪುತ್ತೂರಿನ ಸಾಂಸ್ಕೃತಿಕ ಪರಿಸರಕ್ಕೆ ಹೇಗೆ ಅವರು ಕೊಡುಗೆ ಕೊಟ್ಟಿದ್ದಾರೆ, ಪುತ್ತೂರನ್ನು ಕೇಂದ್ರವಾಗಿಸಿಕೊಂಡು ಇಡೀ ದಕ್ಷಿಣ ಕನ್ನಡದ ಸಾಂಸ್ಕೃತಿಕವಾದಂತಹ ಒಂದು ಪಲ್ಲಟವನ್ನು, ಸಾಂಸ್ಕೃತಿಕ ಜಾಗೃತಿಯನ್ನು ಹಾಗು ಮಾಡುವುದಕ್ಕೆ ಕಾರಂತರಿಗೆ ಸಾಧ್ಯ ಆಗಿದೆ ಅನ್ನೋದನ್ನು ತಾವು ಗಮನಿಸಬೇಕು. ಹೀಗೆ ಕಾರಂತರು ಬಾಳಿ ಬದುಕಿದ ಕಾರಂತರು ನಾಟಕಗಳಿರ್ಬೋದು, ಅನೇಕ ನಾಟಕಗಳನ್ನು ಬರೆದರು, ಕಾದಂಬರಿಗಳನ್ನು ಬರೆದರು. ಅವರು ಬರೆದ ಲೇಖನ ಮತ್ತು ಪುಸ್ತಕಗಳ ಬಗ್ಗೆ ಹೇಳೋದಿದ್ದರೆ ನಿಮಗೆ
ಒಮ್ಮೆಗೆ ಶಾಕ್ ಆಗಬಹುದು. ಸುಮಾರು 800 ಮಿಕ್ಕ ಕೃತಿಗಳನ್ನು ಕಾರಂತರು ರಚಿಸಿದ್ದಾರೆ 97 ವರ್ಷದಲ್ಲಿ. ಅದರಲ್ಲಿ ವಿಶ್ವಕೋಶಗಳಿದೆ, ವಿಜ್ಞಾನ ಪ್ರಪಂಚ ಇದೆ, ಬಾಲ ಪ್ರಪಂಚ ಇದೆ, ಹೀಗೆ ವೈವಿಧ್ಯಮಯವಾದಂತಹ ಅವರ ಸಾಹಿತ್ಯದ ಕೊಡುಗೆಗಳು ಸುಮಾರು 800 ಮಿಕ್ಕ ಕೃತಿಗಳಿದೆ. ಇಷ್ಟೆಲ್ಲ ಕೃತಿಗಳನ್ನು ರಚಿಸಿದ ಕಾರಂತರ ಬಗ್ಗೆ ಕೇಳಿದ್ರೆ ಕೆಲವರಿಗೆ ಗೊತ್ತಿಲ್ಲ. ಆದರೆ ನೀವು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಕರ್ನಾಟಕದಿಂದ ಬಂದವರು ಅಂತ ಹೇಳಿದ್ರೆ ಕಾರಂತರ ಊರಿನವರ ಅಂತ ಪಾಶ್ಚಾತ್ಯ ದೇಶದಲ್ಲಿ ಕೇಳ್ತಾರೆ. ಅಂದರೆ ನಮಗೆ ಹಿತ್ತಲ ಗಿಡ ಮದ್ದಲ್ಲ ಎನ್ನುವ ಹಾಗೆ ನಾವು ಕನ್ನಡಿಗರು ನಮ್ಮ ಸ್ಮೃತಿಯಲ್ಲಿ ಅವರನ್ನು ಒತ್ತಟ್ಟಿಗೆ ಸರಿಸಿದ್ರು ಪಾಶ್ಚಾತ್ಯ ದೇಶದಲ್ಲಿ ಇವತ್ತು ಕೂಡ ಕಾರಂತರನ್ನು ನೆನಪಿಸಿಕೊಳ್ತಾರೆ ಅಂತಾದರೆ ಹೇಗಿರುವ ಧೀಮಂತ ವ್ಯಕ್ತಿತ್ವ ಅನ್ನುವುದನ್ನು ನಾವು ಗಮನಿಸಬೇಕು. ಕನ್ನಡದ ಬೇರೆ ಯಾವ ಸಾಹಿತಿಗಳನ್ನು ಕೂಡ ಅಲ್ಲಿ ಪರಿಚಯ ಇಲ್ಲ, ಕಾರಂತರ ಪರಿಚಯ ಇದೆ. ಹೀಗಿರುವ ಕಾರಂತರು ಸಾಹಿತ್ಯದ ಬಹಳ ಮುಖ್ಯ ಕೊಡುಗೆಗಳಲ್ಲಿ ಅವರು ಹೇಳಿದ್ದಿಷ್ಟೇ, ಬದುಕಿ, ನಿಮ್ಮ ಬದುಕನ್ನು ಪ್ರಾಮಾಣಿಕವಾದ ಬದುಕನ್ನು ಬದುಕಿ, ಬದುಕನ್ನು ಬದುಕುತ್ತಲೇ ಬದುಕುವವರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನೋದಾಗಿ ಅವರು ಹೇಳಿದರು. ಅವರ ಧೋರಣೆ ಇದಾಗಿತ್ತು. ಕಾರಂತರು 94 ವಯಸ್ಸಿನಲ್ಲಿ ಗೆಜ್ಜೆ ಕಟ್ಟಿ ಕುಣಿತಾ ಇದ್ರು. ನಂಬುವುದಕ್ಕೆ ಸಾಧ್ಯ ಇಲ್ಲ. 94 ವಯಸ್ಸಿನಲ್ಲಿ ಬಿಡಿ, 40 ವರ್ಷ ಆಗಬೇಕಿದ್ರೆ ನಾವೆಲ್ಲ ಎದ್ದು ನಿಲ್ಲಬೇಕು ಅಂತಂದರೆ ಆ ಕಡೆಗೆ ಮರದ ಕೋಲು, ಈ ಕಡೆಗೆ ಕಬ್ಬಿಣದ ಕೋಲು, ಹಿಡ್ಕೊಳ್ಳೋದಕ್ಕೆ ಇನ್ನೆರಡು ಆಳು, ಹೀಗೆ ಬೇಕು ನಮ್ಮ ಸ್ಥಿತಿ. ಆಗಿರುವ ನಮ್ಮ ಮಧ್ಯೆ ಕಾರಂತರು ಹೇಗಿದ್ರು ಅನ್ನೋದನ್ನು ಗಮನಿಸಿ. ಇನ್ನೂ ಒಂದು ಬಹಳ ವಿಶಿಷ್ಟವಾದದ್ದು, ಸುಮಾರು 60-70 ವರ್ಷಗಳ ಹಿಂದೆ ಅವರು ಕ್ರಾಂತಿಕಾರಿಯಾಗಿ ಅಂತರ್ಜಾತಿ ವಿವಾಹವನ್ನಾಗಿದ್ದರು. ಅಂತರ್ಜಾತಿ ವಿವಾಹ ಆಗುವುದು ಕ್ರಾಂತಿ ಅಂತ ನಾನು ಕರೆಯೋದಿಲ್ಲ. ಕೆಲವರು ಹಾಗೆ ತಿಳ್ಕೊಳ್ಳಬಹುದು, ಓ ಅಂತರ್ಜಾತಿ ವಿವಾಹ ಆಗಿದ್ದಾರೆ ಅದು ಕ್ರಾಂತಿ, ಹಾಗೆ ನಿಮ್ಮ ಮಕ್ಕಳ ಮುಂದೆ ಹೇಳಿದ್ರೆ ಅದು ಕಷ್ಟ. ಓ ಕಾರಂತರೆ ತೇರಿಗೆ ಬುಕ್ ಎಂಕ್ಲಿದ್ದಾನೆ ಅಂತ ನೀವು ಯೋಚನೆ ಮಾಡಬಹುದು. ಕಾರಂತರು ಕ್ರಾಂತಿ ಮಾಡಿದ ಹಿಂದೆ, ಅವರ ಕ್ರಾಂತಿಯ ಹಿಂದೆ ಇದ್ದಂತಹ ಸನ್ನಿವೇಶಗಳನ್ನು ನಾವು ಗಮನಿಸಿಕೊಳ್ಬೇಕು. ಸಂಪ್ರದಾಯಬದ್ಧವಾಗಿ ಬಾಳಿ ಬದುಕಿದ್ದಂತಹ ಮನೆತನದಲ್ಲಿ ಬಂದ ಕಾರಂತರು ಸಾಮಾಜಿಕ ಚಳುವಳಿಯಲ್ಲಿ ತೊಡಗಿಸಿಕೊಂಡು ಸರ್ವ ಸಮಾನತೆಯನ್ನು ಸಾರತಾ ಇರುವಾಗ ಅದಕ್ಕೆ ತಾನು ಆಡುವುದು ಮಾತ್ರ ಅಲ್ಲ, ನುಡಿದಂತೆ ನಡೆಯುತ್ತೇನೆ ಅನ್ನೋದನ್ನು ತೋರಿಸುವುದಕ್ಕಾಗಿಯೇ ಹಾಗೆ ಬದುಕಿದವರು. ಬದುಕಿ ನಿಡುಗಾಲ ಸಾಂಸಾರಿಕ ಬದುಕನ್ನು ಸವಿಸಿದವರು. ಅವರಿಗೆ 2 ಮಕ್ಕಳೇ ಇದ್ದರು, ಒಬ್ಬ ಹರ್ಷ ಇನ್ನೊಬ್ಬ ಉಲ್ಲಾಸ. ಹರ್ಷ ತೀರ್ಕೊಂಡಿದ್ದಾರೆ, ಉಲ್ಲಾಸ ಇದ್ದಾರೆ. ನಮಗೆ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲವೋ, ನಮ್ಮ ಕರ್ನಾಟಕದಲ್ಲಿ ಹುಲಿ ಸಂತತಿಯ ಬಗ್ಗೆ ಅಧ್ಯಯನ ಮಾಡ್ತಾ ಹುಲಿ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ನಡೆಸಿದವರು ಉಲ್ಲಾಸ ಕಾರಂತರು. 2 ಹೆಣ್ಮಕ್ಕಳಿದ್ದರು.

0: ಈ ಚತುರು ಪುರುಷಾರ್ಥಗಳಲ್ಲಿ ಕಾರಂತರು ಅರ್ಥವನ್ನು ನೋಡದೆ ಬದುಕಿನ ಅರ್ಥವನ್ನು ಹುಡುಕುತ್ತಾ ನಮಗೆ ಮಾದರಿಯಾಗಿ ಅನುಸರಿಸುವುದಕ್ಕೆ ಯೋಗ್ಯವಾದ ಬದುಕನ್ನು ಬಾಳಿ ಬದುಕಿದವರು. ನೀವು ಅವರ ಬಗ್ಗೆ ಪ್ರೀತಿ ಹುಟ್ಟಿದರೆ, ಅವರ ಒಂದು ಕೃತಿಯಾದರೂ ಓದಿದರೆ ಈ ಉಪನ್ಯಾಸ ಸಾರ್ಥಕ ಆಗ್ತದೆ. ಕಾರಂತರು ನಿಡುಗಾಲ ಬಾಳಿ ಬದುಕಿ ಸಾರ್ಥಕವಾದ ಬದುಕು ಹೇಗೆ, ಮನುಷ್ಯನೊಬ್ಬ ಹೇಗೆ ಬದುಕಬೇಕು ಮತ್ತು ಹೇಗೆ ಬದುಕುವುದಕ್ಕೆ ಕಲಿಸಬೇಕು ಅನ್ನುವ ಕೆಲಸವನ್ನು ಮಾಡಿ ನಮ್ಮ ಮುಂದೆ ಇದ್ದು ಹೋದ ದಂತಕತೆ. ಅವರ ಬಗ್ಗೆ ಹಾಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ಪ್ರವೇಶಿಸದ ಕ್ಷೇತ್ರವಿಲ್ಲ, ಕೈಯಾಡಿಸದ ಅಂತೊಟ್ಟು ಕಾರಂತರು ಕೈಯಾಡಿಸದ ಕ್ಷೇತ್ರವಿಲ್ಲ ಅನ್ನುವುದಾಗಿ ಹೇಳಿಸಿಕೊಂಡು ಕಾರಂತರು ಬದುಕಿದವರು. ಆ ಸಾಕ್ಷಿ ಪ್ರಜ್ಞೆಯನ್ನು ನಮ್ಮ ಅಂತಃಸಾಕ್ಷಿಗೆ ಅನುಗುಣವಾಗಿ ನಾವು ಒಳಗು ಮಾಡಿಕೊಳ್ಳುವುದಕ್ಕೆ, ಅವರಿಗೆ ನ್ಯಾಯವನ್ನು ಒದಗಿಸುವುದಕ್ಕೆ ಇರುವ ದಾರಿ ಅವರ ಕೃತಿಗಳನ್ನು ಓದಿ ಅವರು ಪ್ರತಿಪಾದಿಸಿದ ಮೌಲ್ಯಗಳನ್ನು ಬದುಕಿನಲ್ಲಿ ಒಂದಾದರೂ ಅಳವಡಿಸಿಕೊಳ್ಳೋದು. ಅವರು ಹೇಳಿದ್ದು, ಬಾಳ್ವೆಯೇ ಬೆಳಕು, ಬೆಳಕು ಬಾಳ್ವೆಯಲ್ಲ. ನೆನಪಿಟ್ಟುಕೊಳ್ಳಿ, ಬೆಳಕು ಬಾಳ್ವೆ ಅಂತ ಹೇಳಲಿಲ್ಲ, ಬಾಳ್ವೆಯೇ ಬೆಳಕು, ಬಾಳ್ವೆಯೇ ನಮ್ಮ ಬೆಳಕಾಗಲಿ ಅನ್ನೋದಾಗಿ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ.
1: ಇದುವರೆಗೆ ಡಾಕ್ಟರ್ ಸುಬ್ರಹ್ಮಣ್ಯ ಅವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ MCC ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. MCC ಬ್ಯಾಂಕ್, ನಮ್ಮ ಬ್ಯಾಂಕ್.

ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಜನಧನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ರೋಷನ್ ಕುಲಶೇಖರ ತಮ್ಮ ಜೊತೆಗೆ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇನೆ. ಸೊ ನೋಡ್ಬೋದು, ವಿಶೇಷವಾಗಿ ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು ಎಂಬಂಥ ಹಾಡನ್ನು ನಾವು ಕೇಳಿದ್ದೇವೆ. ಆದರೆ ಈಗ ಬಾ ಮಳೆಯೇ ಬಾ, ಬಿರುಸಾಗಿ ಬಾ, ಯಾಕೆಂದರೆ ಜೂನ್ 22ನೇ ತಾರೀಕು ಬಂದಿದೆ. ಆದರೆ ನಿನ್ನದು ಮಾತ್ರ ಒಂದು ಪ್ರವೇಶ ಅಲ್ಲಿಂದಲ್ಲಿಗೆ ಆಗಿಬಿಟ್ಟಿದೆ. ರೈತರು ಮಳೆಗಾಗಿ ಮೊರೆ ಹೋಗಿದ್ದಾರೆ, ಜನರು ನೀರಿಗಾಗಿ ಆಹಾಕಾರ ಅನುಭವಿಸ್ತಿದ್ದಾರೆ. ಈ ಬಾರಿಯ ಮುಂಗಾರು ಖಂಡಿತವಾಗಿಯೂ ಕಹಿ ಮುಂಗಾರಾಗಿಬಿಟ್ಟಿದೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನೋಡಬೇಕಾದ್ರೆ ಮಳೆಯ ಒಂದು ಮಳೆಗಾಲ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು

ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಳೆಯ ವಿಚಾರದ ಕುರಿತು ಸ್ವಲ್ಪ ಮಾತಾಡೋಣ. ಬೇರೆ ಬೇರೆ ವಿಷಯಗಳು ಕೂಡ ಇವೆ ಜೊತೆಯಲ್ಲಿ ಮಾತಾಡಲು. ವಿಶೇಷವಾಗಿ ಮಳೆಯ ಬಗ್ಗೆ ಮಾತಾಡುವಾಗ ನಾವು ನೋಡ್ಬೋದು, ಮಳೆ ಕೊರತೆ ಆದರೆ ಭತ್ತದ ಬದಲಿ ತಳಿಯೇ ಒಂದು ಪರ್ಯಾಯ, ದೀರ್ಘಾವಧಿ ತಳಿಗಳಿಂದ ನಷ್ಟ ಸಾಧ್ಯತೆ, ಅಕ್ಟೋಬರ್ ಅಂತ್ಯದೊಳಗೆ ಕಟಾವು ಮುಗಿಯುವಂತಿರಬೇಕು, ಗೊತ್ತಾಗಲ್ಲ ಏನು ಮಾಡೋದು ರೈತರಿಗೆ ಅಂತ. ವಿಶೇಷವಾಗಿ ಈ ಬಾರಿ ಮಳೆ ಆಗಬೇಕಾಗಿದ್ದು ಆಗಿಲ್ಲ, ಸೊ ಹಳ್ಳಗಳಲ್ಲಿ ತೋಡುಗಳಲ್ಲಿ ನೀರು ಹೋಗಬೇಕಾಗಿತ್ತು ಹೋಗಿಲ್ಲ. ಏನು ನಮ್ಮ ಬೇಸಾಯದ ಒಂದು ಪ್ರಕ್ರಿಯೆ ಚುರುಕಾಗಬೇಕಾಗಿತ್ತು ಚುರುಕಾಗಿಲ್ಲ. ಮಳೆಯು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ, ಜಗತ್ತಲ್ಲಿ ಕೈಕೊಟ್ಟಿದೆ. ಏನು ಬರ್ತಾ ಇದೆ ಆದರೆ ಕೂಡ ಅದು ಅಲ್ಪಾವಧಿಯ ಮಳೆ ಅಂತ ಹೇಳ್ಬೋದು. ಕೇವಲ ನಾವು ಮಂಗಳೂರಲ್ಲಿ ಗಮನಿಸಿದಂತೆ ಒಂದು ಕಳೆದ ಈ 2026ರಲ್ಲಿ ವಿಶೇಷವಾಗಿ ಜೂನ್ ತಿಂಗಳಲ್ಲಿ 2 ದೀರ್ಘ ಮಳೆಗಳು ಮಾತ್ರ ಬಂದಿವೆ. ಅಂದರೆ ಒಂದು ಗಂಟೆ, ಒಂದೂವರೆ ಗಂಟೆಯ ಅವಧಿಯ ಮಳೆ ಬಂದಿದೆ. ಅದು ಬಿಟ್ಟರೆ ಮಳೆನೇ ಆಗಿಲ್ಲ. ಸೊ ಒಂದು ವಿಶೇಷ ಇದೆ ಕ್ರೈಸ್ತ ಸಂಪ್ರದಾಯದಲ್ಲಿ. ಅಥವಾ ಹೇಳ್ತಾರೆ ಜೂನ್ 24ನ್ನು ನಾವು ಹೇಳ್ತೇವೆ ಬಾವಿಗಳು ತುಂಬುವಂತಹ ದಿನ ಅಂತ ಕರೀತಾರೆ. ಅಂದರೆ ಆ ಸಂದರ್ಭದಲ್ಲಿ ನಾವು ದಕ್ಷಿಣ ಕನ್ನಡದಲ್ಲಿ ಅಂದರೆ ಏನು ಪತ್ತೋಳಿ ಅಂತ ಹೇಳ್ತೇವೆ, ಹಲಸಿನ ಗಟ್ಟಿ ಅಂತ ಹೇಳ್ತೇವೆ, ಅದನ್ನು ಮಾಡಿ ತಿನ್ನುವಂಥ ಹಬ್ಬ ಕೂಡ ಹೌದು. ಆದರೆ ಆ ಒಂದು ವಾಡಿಕೆ ಏನಿತ್ತು ಈ ಬಾರಿ ಅದು ಪೂರೈಕೆ ಆಗಿಲ್ಲ. ಕಳೆದ 3 ವರ್ಷಗಳಲ್ಲಿ ನಾವು ನೋಡೋದಾದರೆ ಈ ರೀತಿ ಆಗ್ತಾ ಇದೆ. ಅಂದರೆ ಕಳೆದ ವರ್ಷ ಮಳೆ ಇತ್ತು. ಹಾಗಾಗಿ ಸ್ನೇಹಿತರೆ, ಈ ಒಂದು ಏನು ಹಿಂದಿನ ಒಂದು ವಾಡಿಕೆ ಆಗಿರ್ಬೋದು, ಜನರ ನಂಬಿಕೆ ಆಗಿರ್ಬೋದು, ಅದು ಹುಸಿ ಆಗ್ತಾ ಇದೆ. ವಿಶೇಷವಾಗಿ AI ತಜ್ಞರಾಗಿರ್ಬೋದು, ಈಗಿನ ಒಂದು ಮುಂದುವರಿದ ತಂತ್ರಜ್ಞಾನ ಆಗಿರ್ಬೋದು, ಮಳೆ ಮೋಡಗಳು ಬರ್ತಾ ಇವೆ ಆ ರೀತಿ ಈ ರೀತಿ ಎಂಬಂಥ ಸೂಚನೆಯನ್ನು ನೀಡ್ತಾ ಇವೆ. ಆದರೆ ಭಗವಂತಗಿಂತ ಯಾವ ತಜ್ಞರು ಕೂಡ ದೊಡ್ಡವರಲ್ಲ ಎಂಬುದು ಮತ್ತೆ ಒಮ್ಮೆ ಸಾಬೀತಾಗಿದೆ ಅಂತ ಹೇಳ್ಬೋದು. ನಾವು ನೋಡಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಮಳೆ ಬಂದಿದೆ ಅಂತ ಕೆಲವರು ಹೇಳ್ತಾರೆ, ಅಥವಾ ಹವಾಮಾನ ಇಲಾಖೆಯ ವರದಿ ಬಂದಿದೆ. ಆದರೆ ಕಣ್ಣಿದ್ದು ಕುರುಡರಾದಂತೆ, ಕಿವಿದ್ದು ಕಿವುಡರಾದಂತೆ, ಮೂಗಿದ್ದು ನಾವು ನೋಡಿರ್ಬೋದು ವಾಸನೆಯನ್ನು ಗ್ರಹಿಸದಂತೆ ಆಗಿಬಿಟ್ಟಿದ್ದೇವೆ. ಸೊ ಮಳೆ ಬಂದಿದೆಯಾ ಇಲ್ವಾ ಎಂಬುದು ನೋಡುಗರಿಗೆ, ಅದೇ ರೀತಿ ಅದನ್ನು ಅನುಭವಿಸಿದ್ರಿಗೆ ಗೊತ್ತು. ಸೊ ಹೀಗಾಗಿ ಏನು ಜೂನ್ ತಿಂಗಳಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗಳಾಗುವುದನ್ನು ನಾವಂತೂ ಖಂಡಿತವಾಗಿಯೂ ನಮ್ಮ ಕರಾವಳಿಯಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಣಲ್ಲ. ಆದರೆ ಬರ್ಸಡೊಂಜು ದಿನ, ಆಟಿಡೊಂಜು ದಿನ, ನಮ್ಮ ಗದ್ದೆಯಲ್ಲೊಂದು ದಿನ ಈ ರೀತಿ ಆಚರಣೆಗಳನ್ನು ನಾವು ನೋಡ್ತಾ ಇರ್ತೇವೆ. ಸೊ ಸ್ನೇಹಿತರೆ, ಮಳೆ ಕೊರತೆ ಆದರೆ ಏನು ಗತಿ, ಮಳೆ ಕೊರತೆ ಆದರೆ ಪರಿಸ್ಥಿತಿ ಏನು, ಮುಂದಿನ ವರ್ಷಕ್ಕೆ ನೀರಿಗಾಗಿ ಏನು ಮಾಡುವುದು, ಈಗಾಗಲೇ ಮಲಿನ ನೀರು ಸಾಕಷ್ಟು ಬಾರಿ ಸಮುದ್ರವನ್ನು ನದಿಗಳನ್ನು ಸೇರ್ತಾ ಇವೆ, ಕೈಗಾರಿಕೆಗಳಿಂದ ಬಿಡುವಂಥ ನೀರಿನಿಂದಾಗಿ ಕುಡಿಯುವ ನೀರು ಅಯೋಗ್ಯ ಎನಿಸಿಬಿಟ್ಟಿದೆ, ಅಥವಾ ನೀರು ಕುಡಿಯಲು ಒಂದು ಆಗದಂತಾಗಿದೆ. ಸೊ ಹಾಗಾಗಿ ಇದರ ಸಂದರ್ಭದಲ್ಲಿ ಇದನ್ನು ನಾವು ಗಮನಿಸುವಾಗ ಏನು ಕರಾವಳಿಯ ಕೃಷಿಯ ಕಥೆಯ ಅದು ವ್ಯತ್ಯಯ ಎಂಬುದನ್ನು ನಾವು ನೋಡಬೇಕಾಗಿದೆ. ಈ ಬಾರಿ ಕರಾವಳಿ ಭಾಗದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಬಹಳಷ್ಟು ಕಡಿಮೆ ಆಗಿದೆ, ಭತ್ತದ ಕೃಷಿಕರಲ್ಲಿ ಆತಂಕ ಮೂಡಿಸಿದೆ. ಸಾಮಾನ್ಯವಾಗಿ ಜೂನ್ವರೆಗೆ ಉತ್ತಮ ಮಳೆಯೊಂದಿಗೆ ಗದ್ದೆಗಳಲ್ಲಿ MO4 ಉತ್ತಮ ತಳಿಯ ಭತ್ತದ ಬಿತ್ತನೆ ಆರಂಭವಾಗುತ್ತೆ. ಆದರೆ ಈ ಬಾರಿ ಮಳೆ ಕೊರತೆಯಿಂದ ರೈತರು ತಾಳ್ಮೆ ಹಾಗೂ ವೈಜ್ಞಾನಿಕ ನಿರ್ಧಾರಗಳನ್ನು ಅನುಸರಿಸುವುದು ಅನಿವಾರ್ಯವಾಗಿಬಿಟ್ಟಿದೆ. ಗದ್ದೆಯಲ್ಲಿ ನೀರು ಇಲ್ಲದ ಿದ್ದರೆ ಭತ್ತ ಬಿತ್ತನೆ ಸಾಧ್ಯವಿಲ್ಲ. ಭತ್ತದ ಕೃಷಿಗೆ ನೀರು ಪ್ರಧಾನವಾಗಿದ್ದು ಇದನ್ನು ಮಳೆ ಆಶ್ರಯಿತ ಬೆಳೆಯಾಗಿಯೇ ಪರಿಗಣಿಸಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು ಉಡುಪಿಯಲ್ಲಿ 35,000 ಹೆಕ್ಟೇರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9,500 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬಿತ್ತನೆಯ ಗುರಿ ಹೊಂದಲಾಗಿದೆ. ಆದರೆ ನಾವು ನೋಡ್ಬೋದು ಇದು ಎಲ್ಲ ಟುಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಏನು ಹೇಳ್ತೀರ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಈ ಬಾರಿಯ ಒಂದು ವಿಶೇಷವಾಗಿ ಕೈಕೊಟ್ಟ ಮಳೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಾಗಿರ್ಬೋದು, ಎಲ್ ನೀನು ಪ್ರಭಾವ ಅಂತ ಹವಾಮಾನ ತಂತ್ರಜ್ಞರು ಹೇಳ್ತಾ ಇದ್ದಾರೆ ಅಥವಾ ಇಲಾಖೆ ಹೇಳ್ತಾ ಇದೆ, ಆದರೆ ಅದರ ಹಿಂದೆ ಬೇರೆ ಬೇರೆ ಕಾರಣಗಳಿರ್ಬೋದು. ನಾವು ಅದನ್ನು ನೋಡೋಣ, ವಿಶೇಷವಾಗಿ ಮಾತಾಡೋಣ ಕಾರ್ಯಕ್ರಮದಲ್ಲಿ. 6364240494 ಈ ಸಂಖ್ಯೆಗೆ 2 ಸುಂದರವಾದ ಭಾವಗೀತೆಗಳನ್ನು ಕೇಳುವಂಥ ಹೊತ್ತು ಕೂಡ ಹೌದು. ಸೊ ಕರೆ ಮಾಡಿ ಮಾತಾಡಿ, 6364240499 ಈ ಸಂಖ್ಯೆಗೆ. ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಜನಧನಿ ಕಾರ್ಯಕ್ರಮ. ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ, ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ. ಸೊ ಸ್ನೇಹಿತರೆ, ನೀವಂತೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು, ಮಾತಾಡ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದೆ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ಎಸ್ ಜನ ಧನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸೊ ರೈತರು ಜೂನ್ ಅಂತ್ಯದವರೆಗೂ ಕಾಯಬಹುದಂತೆ. ಅನಂತರ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬಾರದಿದ್ದರೆ ಭತ್ತದ ಪರ್ಯಾಯ ತಳಿಗಳ ಬಿತ್ತನೆಗೆ ಕ್ರಮ ವಹಿಸುವುದು ಸೂಕ್ತ. ನೀರಿನ ಲಭ್ಯತೆ ಮತ್ತು ನೀರು ಕಡಿಮೆ ಇದ್ದಾಗ ಬೆಳೆಯಬಹುದಾದ ಅಲ್ಪಾವಧಿ ಭತ್ತದ ತಳಿಗಳ ಬಗ್ಗೆ ಗಮನ ಹರಿಸಬೇಕೆಂದು ಪೂರ್ಣಿಮಾ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಉಡುಪಿಯವರು ಹೇಳ್ತಾ ಇದ್ದಾರೆ. ಮಳೆ ಕಡಿಮೆ ಆದರೆ ಅಲ್ಪಾವಧಿಗೆ ಅವಶ್ಯ ಇರುವ ಭತ್ತದ ತಳಿಗಳು ರೈತರಿಗೆ ಅಗತ್ಯವಿದ್ದರೆ ಬೇಡಿಕೆಯಷ್ಟು ಪೂರೈಕೆ ಮಾಡುತ್ತೇವೆ. ರಾಜ್ಯದಲ್ಲಿ ಜ್ಯೋತಿ ತಳಿಯ ಬಿತ್ತನೆ ಬೀಜ 5624 ಕ್ವಿಂಟಲ್, ಜಯ 4154, ಸಹ್ಯಾದ್ರಿ ಕೆಂಪು ಮುಖ್ಯ 2099, ಉಮಾ 7125 ಮತ್ತು MO 23023 ಮತ್ತು ಬೇರೆ ಕೂಡ ಒಂದು ಅಕ್ಕಿಯ ಒಂದು ವಿಚಾರಗಳು ಇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಉತ್ತಮವಾದ ವಿಷಯ ಕೂಡ ಹೌದು. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ 6364204949 ಈ ಸಂಖ್ಯೆಗೆ. ಸೊ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುತ್ತಾ ಮುಂದಿನ 12 ಹಾಡುಗಳನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
2: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
1: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ
2: ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ.
1: ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ.
2: ಈ ಬಾರಿ ನಾನು ಅಳವಡಿಸಲೇಬೇಕು.
1: ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ?
2: ನೀವು ಸಹ ಅಳವಡಿಸಿಕೊಳ್ಳಿ.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಎಸ್, ಮತ್ತೊಮ್ಮೆ ಇವತ್ತಿನ ಜನಧನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಮಳೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಏನು ಹೇಳ್ತಾ ಇದ್ದಾರೆ, ತಳಿಗಳ ಆಯ್ಕೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಿರ್ಬೋದು, ವಿಶೇಷವಾಗಿ ಕೃಷಿಗೆ ಒಂದು ತೊಂದರೆ ಆಗ್ತಾ ಇದೆ. ಹಲೋ ನಮಸ್ತೆ, ಮಾತಾಡ್ತಾ ಇದ್ದೇನೆ.
4: ಹಲೋ ನಮಸ್ತೆ.
3: ನಮಸ್ತೆ ನಮಸ್ತೆ, ನಿಮ್ಮ ಹೆಸರು?
4: ರತ್ನಶೆಟ್ಟಿ.
3: ಹೇಳಿ ರತ್ನಶೆಟ್ಟಿ ಅವರೇ, ನಿಮ್ಮ ಅಭಿಪ್ರಾಯ.
4: ಏನು ಗೊತ್ತಾ,
3: ಇಲ್ಲ
4: ನಿಮ್ಮಲ್ಲಿ ಮಳೆ ಬರ ಅಲ್ವಾ? ನಿಮ್ಮಲ್ಲಿ ಮಳೆ ಬರೋದಿಲ್ವಾ?
3: ಮಳೆ ಬರ್ತಾ ಇಲ್ಲ, ಹಾಗಾಗಿ
4: ಅದೇ ದೇವರು ಇನ್ನಿಷ್ಟು ಕ್ಷಮಿಸುದಿಲ್ಲ ಯಾರನ್ಸ. ಇಷ್ಟು ತನಕ ಕ್ಷಮೆ ಕೊಟ್ರು, ಏನಂದ್ರೆ ಎಲ್ಲ ತಪ್ಪನ್ನು ಸೈಡ್ ಬಿಟ್ಟು ಇನ್ನು ಸ್ವಲ್ಪ ಕಷ್ಟ ಉಂಟು. ಮತ್ತೆ ಬರ್ತದೆ ಮಳೆ, ಬರುದಿಲ್ಲ ಅಂತಲ್ಲ ನೋಡಿ, ಮಳೆ ಬರುವಷ್ಟು ಬರುದಿಲ್ಲ, ಸೆಕೆ ಹೋಗುವ

0: ಸಿಗೋಗುದಿಲ್ಲ. ಅಲ್ಲ ಇದೊಂದು ಆಟವೇ ಅಂದ್ರೆ ಮನುಷ್ಯರ ಆಟಕ್ಕೆ ತಕ್ಕ ಅವರ್ಸ ಆಟ ನೋಡಿ. ಮತ್ತೆ ಮರ ಇಲ್ಲದಿದ್ರೆ ಮಳೆ ಬರಲ್ಲ, ಅದೆಲ್ಲ ಸುಳ್ಳು ನೋಡಿ. ಬ್ಯಾಂಗ್ಳೂರಲ್ಲಿ ಎಂತ ಗೊತ್ತಾ, ದಟ್ಟ ದಟ್ಟವಾದ ಮರ ಉಂಟಲ್ಲ, ನೀವು ನೋಡ್ಲಿಲ್ವಾ? ತಂಪಿಗೆ ಮರ ಅದು ಇದೆಲ್ಲ ಎಂತ ಇಡೀ ಅಲ್ಲಿ ಮಳೆ ಕಡಿಮೆ ಅಲ್ಲ ಯಾವಾಗ್ಲೂ, ಇವಾಗ ಅಂತ ಅಲ್ಲ, ಇಲ್ಲಿ ಎಲ್ಲ ಇವಾಗ ಕಡಿಮೆ, ಅಲ್ಲಿ ಯಾವಾಗ್ಲೂ ಮಳೆ ಇಲ್ವೇ ಇಲ್ಲ ಅಲ್ಲ. ಇವಾಗ ಈ ಸಲ ಅಲ್ಲಿ ಸ್ವಲ್ಪ ಮಳೆ ಇತ್ತು, ಇಲ್ಲಾಂದ್ರೆ ಅಲ್ಲಿ ಅವರು ಕೆಲಸ ಬಿಟ್ಟು ಬರುವಾಗ ಸಾಯಂಕಾಲ ಒಂಚೂರು ಮಳೆ ಬರ್ತಿತ್ತು, ಅವ್ರಿಗೆ ಅಷ್ಟು ಗೊತ್ತಿರ್ಲಿಲ್ಲ. ಆಯ್ತು ಹಾಗೆ. ಮತ್ತೆ ಇನ್ನು ಇನ್ನು ಮಳೆ ಸ್ವಲ್ಪ ದೂರ ದೂರನೆ, ದೇವರಿಗೆ ಶ್ರಮಿಸಿ ಶ್ರಮಿಸಿ ಸಾಕಾಯ್ತು. ಇನ್ನು ಶ್ರಮಿಸುದನ್ನು ಬಿಡ್ತಾರೆ, ಮನುಷ್ಯರಿಗೆ ಸ್ವಲ್ಪ ಬುದ್ಧಿ ಬರಬೇಕು ಅಂತ.
1: ಧನ್ಯವಾದಗಳು, ಧನ್ಯವಾದಗಳು. ಸೊ ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. ಅದೇ ರೀತಿ ನಾವು ನೋಡಿರ್ಬೋದು, ನಿನ್ನೆ ಕರಾವಳಿಯಲ್ಲಿ ನೀಟ್ ಮರುಪರೀಕ್ಷೆ ನಡೆದಿತ್ತು, ಸುಸೂತ್ರವಾಗಿ ಸಾಗಿದೆ. 1227 ಮಂದಿ ಮಂಗಳೂರಲ್ಲಿ ಗೈರಾಗಿದ್ರು, ಉಡುಪಿಯಲ್ಲಿ 850 ಮಂದಿ ಗೈರಾಗಿದ್ರಂತ ವರದಿ ಹೇಳ್ತಾ ಇದೆ. ವಿಶೇಷವಾಗಿ ನಾವು ನೋಡ್ಬೋದು, ಏನು ತುಂಬ ಜನರು ಈ ರೀತಿ ಒಂದು ಖುಷಿಯಾಗಿದೆ. ಸೊ ಆದರೆ ಮಕ್ಕಳು ಒಂದ್ಸಲ ಅಪ್ಸೆಟ್ ಆಗಿ ಹೋಗಿದ್ರು ನೀಟ್ನ ಮೊನ್ನೆ ಒಂದು ಪೇಪರ್ ಲೀಕ್ ಆಗಿರ್ಬೋದು ಅಥವಾ ಈ ರೀತಿಯ ಸಂದರ್ಭಗಳಿಂದ. ಬಿಗಿ ಭದ್ರತೆ ಇತ್ತು ಎಲ್ಲ ಕಡೆ, GPS ನಿಗಾ ಕೂಡ ಇತ್ತು ಪ್ರಶ್ನೆ ಪತ್ರಿಕೆಗೆ. ಸೊ ಎಲ್ಲ ರೀತಿಯ ಒಂದು ವಿಶೇಷವಾದ ಕೊನೆಕ್ಷಣದಲ್ಲಿ ಒಂದು ಗೇಟ್ ದಾಟಿದ ವಿದ್ಯಾರ್ಥಿನಿ ಅಂತ ಕೂಡ ಹೇಳಲಾಗಿತ್ತು. ಒಂದು ಪರೀಕ್ಷೆಕ್ಕಿಂತ ಒಂದು 27 ಹೊತ್ತಿಗೆ ವಿದ್ಯಾರ್ಥಿಯವರು ಕೇಂದ್ರ ಪ್ರವೇಶಿಸಿದ ಘಟನೆ ಕೂಡ ಇತ್ತು. ಸೊ ಎಲ್ಲ ವಿಚಾರಗಳು ನಿನ್ನೆಯ ದಿನ ಆಗಿತ್ತು. ಸೊ ಅದೇ ರೀತಿ ನಾವು ನೋಡ್ಬೋದು ಬೇರೆ ಬೇರೆ ಕಡೆ ನಿನ್ನೆ ಯೋಗ ದಿನಾಚರಣೆಯನ್ನು, ಅದೇ ರೀತಿ ವರ್ಲ್ಡ್ ಮ್ಯೂಸಿಕ್ ಡೇಯನ್ನು ಕೂಡ ಆಚರಿಸಲಾಗಿತ್ತು ಅಂತ. ಸೊ ಪ್ರಕೃತಿಯ ಮುನಿಸಿಕೊಂಡಾಗ ಪ್ರಕೃತಿಯ ಮುಂದೆ ನಿಲ್ಲುವವರು ಯಾರು ಅಂತ ಹೇಳ್ತಾರೆ. ನಾನು ಯಾವತ್ತೂ ಹೇಳುವಂಥ ಮಾತಿದೆ, ನಾನು ಕಲಿತಂಥ ಒಂದು ಪಾಠ ಕೂಡ ಇದೆ. ಸೊ ಮುಂದಿನ ಕಾಲರ್ ಒಬ್ಬರು ಇದ್ದಾರೆ ನೋಡೋಣ. ಹಲೋ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು?
2: ಹಲೋ.
1: ಹಲೋ ನಮಸ್ತೆ. ನಮಸ್ತೆ.
2: ಶ್ರೀ ಗುರು ಗೌರಂಗ ದದಾ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೇ ನಮಸ್ಕಾರ. ನಾನು ಕ್ರಿಸ್ತು ಕ್ರಿಸ್ತು ಹಲೇಲುಯ. ನಾನು ಕಂಕದೀಪ್ ದಾಸ್ ಮಾತಾಡ್ತಿರೋದು ಸರ್, ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಮಂಜುನಾಥ ಕಾತಿಯಾನಿ ಮಂಗಲಮಿಕೆ ಮಂಗಳೂರಿಂದ. ಸರ್, ಇದು ಮಳೆ ಬಗ್ಗೆ ನೀವು ಹೇಳ್ತಾ ಇದ್ರಲ್ಲ ಸರ್, ಇದು ಹಿಂದೆ ಒಂದು ಸಲ ರಿಕಲೆಕ್ಟ್ ಮಾಡ್ಬೋದು, ಒಂದು ಸಲ ಇಂಥದೇ ಘಟನೆ ಆಗಿತ್ತು. ಅನಾವೃಷ್ಟಿ ಅಂದ್ರೆ ಮಳೆಯ ಕೊರತೆ ಹೈದರಾಬಾದ್ ಅಲ್ಲಿ 1975. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರೆ, ನಮ್ಮ ಇಸ್ಕಾನ್ ಫೌಂಡರ್ ಆಚಾರ್ಯ ಭಕ್ತಿವೇದ ಸ್ವಾಮಿ ಪ್ರಭುಪಾದ್ರು ನಾಮ ಸಂಕೀರ್ತನೆ ಮಾಡಿ ಮರು ದಿವಸ ಪೇಪರ್ ಅಲ್ಲೆಲ್ಲ ಹೆಡ್ಲೈನ್ಸ್ ಬಂದಿತ್ತು ಸರ್. ನಾಮ ಸಂಕೀರ್ತನೆ ಡ್ಯಾಮ್ ಅಂದ್ರೆ ಅಣೆಕಟ್ಟನ್ನೆಲ್ಲ ತುಂಬಿದೆ ಅಂತ. ಹಾಗೆ ನಾಮ ಸಂಕೀರ್ತನೆ ಒಂದು ಮಾಡಿದ್ರೆ ಅಂದ್ರೆ ಭಗವಂತನನ್ನ ಅವರ ಇಚ್ಛೆಯಿಂದಾಗಿ ಅಲ್ವಾ, ಇಂದ್ರ ದೇವತೆ ರೆಪ್ರೆಸೆಂಟೇಟಿವ್ ಮಳೆ ಮತ್ತೆ ಮೋಡ ಉಂಟಲ್ಲ, ಅದಕ್ಕೆ ದೇವೋತ್ತಮ ಪರಮ ಪುರುಷ ಕೃಷ್ಣನ ಒಂದು ಇಚ್ಛೆ ಇದ್ರೆ ಮಯ್ಯೇವ ವಿಹಿತಾನ್ ಇಹಿತಾನ್ ಅಂತ ಹೇಳಿದ್ದಾರೆ. ನನ್ನ ಪರ್ಮಿಷನ್ ಇದ್ರೆ ಮಾತ್ರ ದೇವತೆಗಳು ಏನು ಕೊಡ್ಲಿಕ್ಕೆ ಸಾಧ್ಯ ಅಂತ. ಸೊ ಅವರನ್ನು ನಾವು ಸಂತುಷ್ಟಿಪಡಿಸಿದ್ದೆ ನಾಮ ಸಂಕೀರ್ತನೆ ಮತ್ತೆ ಈ ಇಂದ್ರಯಜ್ಞದ ಒಂದು ಘಟನೆ, ಗೋವರ್ಧನ ಪೂಜೆಯ ಘಟನೆ ನೆನೆಸಿದ್ರೆ ಅದು ತುಂಬಾ ಮನೆ ಮನೆಯಲ್ಲಿ ಇದು ಮಾಡಿದ್ರೆ ತುಂಬಾ ಒಂದು ಕೃಷ್ಣನ ಒಂದು ಕೃಪೆ ಪಡಿಬಹುದು, ಒಂದು ಸಂದರ್ಭ ನೆನಪಾಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಇದಕ್ಕೆ ಅದೇ ನಾಮ ಸಂಕೀರ್ತನೆಯಲ್ಲಿ ಬಹಳ ಬಲ ಬಲ ಇದೆ, ಕಲಿಯುಗದಲ್ಲಿ ಅದೇ ನಮ್ಮ ಮೂಲ ಅಂತ ನನ್ನ ಅಭಿಪ್ರಾಯ. ಮಳೆ ದೇವರನ್ನು ಕೂಡ ನಾವು ಪ್ರಸನ್ನಗೊಳಿಸಬಹುದು.
1: ಹಲೋ, ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಸ್ನೇಹಿತರೆ, ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕರೆ ಮಾಡುವುದರ ಮೂಲಕ ತಿಳಿಸಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರೆ ಮಾಡಿ 6364240949 ಈ ಸಂಖ್ಯೆಗೆ. ಸೊ ನಿಮ್ಮ ಇಷ್ಟ ಒಂದು ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಅಂತ ನಿಮ್ಗಂತ ಅವಕಾಶ ಇದೆ. ಸೊ ಪ್ರೇಮ್ ಪ್ರದೀಪ್ ದಾಸ್ ಅವರು ಮಾತಾಡಿದರು. ಸೊ ಏನು ಮಳೆ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಮಳೆ ಬಗ್ಗೆ ನಾನು ಮಾತಾಡುವಾಗ ನಿಮ್ಮ ಅನಿಸಿಕೆಗಳನ್ನು ಕೂಡ ಹೇಳಲಿಕ್ಕೆ ನಿಮ್ಗಂತೂ ಅವಕಾಶ ಇದೆ. ಮಳೆ ಕಡಿಮೆ ಆಗಿದೆ, ಇದರಿಂದ ಸಾಕಷ್ಟು ಕಾರಣಗಳಿರ್ಬೋದು. ವಿಶೇಷವಾಗಿ ಒಂದು ಜಾಗತಿಕ ತಾಪಮಾನ ಏರಿಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ನಿಟ್ಟಿನಲ್ಲಿ ನಾವು ನೋಡಿರ್ಬೋದು. ಸೊ ಇವತ್ತಿನ ಒಂದು ವಿಶೇಷವಾಗಿ ಏನು ನೋಡೋದಾದರೆ ಪ್ರತಿ ಒಂದು ಸಂದರ್ಭದಲ್ಲಿ ಏನು ಮನುಷ್ಯ ಒಂದು ಪ್ರಕೃತಿಯ ಮೇಲೆ ಮಾಡಿದಂಥ ಧೋರಣೆ, ಅದೇ ರೀತಿ ಪ್ರಕೃತಿಯ ಒಂದು ಅವನತಿಗೆ ಕಾರಣ, ಇವೆಲ್ಲವೂ ಕೂಡ ಇಲ್ಲಿ ಕೌಂಟೇಬಲ್ ಆಗುತ್ತೆ. ಸೊ ಹೀಗಾಗಿ ಇದು ಕೂಡ ಒಂದು ನಾವು ನೋಡಿರ್ಬೋದು ಮೇ ಬಿ ದ ರೀಸನ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಇನ್ನಷ್ಟು ವಿಷಯಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿಲ್ಲ. ಸೊ ಇವತ್ತಿನ ಜನಧನಿ ಕಾರ್ಯಕ್ರಮ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ಜನಧನಿ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕೆಲ್ಲರಿಗೂ ನಮಸ್ಕಾರ, ಶುಭವಾರ.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ ತುಳು ಯಕ್ಷಗಾನದ 6ನೇ ಕಂತು.
1: ಸಭೆ ಮಾತೆಲ್ಲ ಸೇರ್ತೇನೆ.

0: ఏతు కోప క్రోధుడు ఇత్తరు అన్నా ಈ ವಜ್ರದ ಲೆಕ್ಕ ಕಠೋರಾದಿತ್ತನ ಅಲ್ಲ, ಕೂತ ಲೆಕ್ಕ ಮೆತ್ತನದ ಮನಸ್ಸಿನ ಜ್ಞಾನ ಬಗ್ಗೆ
1: ಆತು ಗೊತ್ತುಂಡ. ದಾಯದಿಂದ ಮೋನೆ ಬಾಡ್ದಿನಿ, ದಾಯ ತರಕಂತ ಪಾಡನ್ನು
0: ಸಂಗತಿ.

0: ആയിട്ടാളുണ്ട്. തപ്പത്ത് തെണ്ടല് താളിയറ വല്ലി
1: വല്ലി വല്ലി
0: ദയ പണിക്ക്
1: തെണ്ടല് താളുന്നോ ഹാളും തിലക്കോ ജീന്നർത്തോ
0: സീക്ക് സുറുവാത്ത് നിന്ന് ലെക്ക എന്താ
1: മറപ്പുരി പത്തത് നിന്നർത്തോ
0: പത്തത് നിന്ന് ലെക്ക ಉಂಬ್ಯಾಗು ಬರ್ತು ನಂಚಿನ ಮರಪುರಿನ ಕಡ್ಪೋಡು
1: ಖಾಲಿ ಮರಪುರಿ ಅಂತಾಗಿ ಬೆರ್ಪುರಿ ಬತ್ತದಿನಿ
0: ಆತ ಅಪಗ ಪ್ರಶ್ನೆ ಓಲು
1: ಓಲು
0: ಪ್ರಪಂಚಡು ಏ ಪೊಲ ಎಂಚಬೋಡು ಗೊತ್ತುಂಡ ಕೃಷ್ಣ
1: ಎಂಚಬೋಡು
0: ನಮ ಬಯಕ್ಕೆ ನಾವು ತಿಕ್ಕು ತಿನ್ನ ಮಲ್ಲೆಜ್ಜಿ ನಮನು ಬಯಕ್ಕೆ ಒಂದು ಬರ್ಪುಂಡ ಆತ ಆಯ್ನ ಏತ್ ಕಷ್ಟ ಉಂಡಲ್ಲ ಆಯ್ನ ಪಡೆದೇ ತೀರೋಡು
1: ನಮನ ಮೋಕೆ ಮಲ್ತಿನ ಕೆಲಿನ ಏ ಪೊಲ ನಮ್ಮ ಕೈ ಬಿಡರೆ ಬಲ್ಲಿ
0: ಬಲ್ಲಿ ನಮ ಮೋಕೆ ಮಲ್ತಿ ನಾವು ತಪ್ಪುಂಡು ಕೆಲವು
1: ದಾಯಫಲಿಗೆ
0: ನಮ್ಮ ಕೆಲವು ದುಷ್ಪ್ರೇರಿತವಾಯಿನಂಚಿನ ಕೆಲವು ಉಡಲ್ಡು ವಿಷಯ ಪುಟ್ಟು ಆ ಪೊಣ್ಣು ಎಂಕೇ ಬೋಡು ಆ ಪೊಣ್ಣು ಎಂಕೇ ಬೋಡು ಅಂತ ಪೊಂಡನ ಮನಸ್ಸಿನ ಮೇಲೆ ತೆರೆಯೊಂದೇನಾ
1: ತೆರೆಯೋನು
0: ಅತ ಮೂಲು ರುಕ್ಮಿಣಿನ ಕತೆ ದಾದಾತಂಡೆ ಕೃಷ್ಣ ಎಂಕೇ ಬೋಡು ಅತ್ತಿ ಕೃಷ್ಣನು ಎಲ್ಲಿ ಎರ್ದಿಂಚ ಇಡಮುಟ್ಟಲ ದೇವರ ರೂಪವಾದ ತುವೊಂದುಲ್ಲ ಎನ್ನ ಕಂಡಲ್ಲಿ ಆಂಡಲ್ಲ ಅಂಡ ಕೃಷ್ಣೇನೆ ಗೊತ್ತಾಂಡ ನಿರ್ಮಲವಾಯಿನಚ್ಚಿನ ಉಡಲ ದಮೋಕೆ ಆಯ್ನ ಎರ್ದಾರ ಎಲ್ಲ ಓಟೆ ಬರ್ಪಾಲು ಪನ್ಯಾಲು
1: ಕಾಳಿಕಾ ಗುಡಿಕ ಬರ್ಪಾಳಿಗೆ
0: ಕಾಳಿಕಾ ಗುಡಿತಾಡೆ ಪೋಪು ನಂಚಿನ ಏರ್ಪಾಟನ್ನು ಮಲ್ಪು ಅಲ್ಪರ್ದು ಆಲೇನು ರಕ್ತ ಒಂದು ಪೋದು ನೀವು ಮದಿಮೆ ಅವಡು
1: ಅನ್ನ ಮದಿಮೆ ಅವಡ್ಡು ಅವನು ಶಿಶುಪಾಲೆ ದಂತ ವಕ್ರೆ
0: ಶಿಶುಪಾಲೆ ಅವಡು ಮಗೆ ಪಾಲೆ ಅವಡು ಅತ್ತು ಮಲ್ಲ ಪಾಲೆ ಅವಡು
1: ಅಂದ
0: ವಾ ಪಾಲೆ ಬತ್ತುಂಡಲ್ಲ ಅಲ ತುಲ ಮುಸಾಲು ತಯಾರಾದುಂಡು
1: ಅಂದೆ
0: ಗೆಬ್ಬು ಗೊಂಜಿ ತೀಟ್ನೆಟ್ಟು ಈಮೆತ ಕೂಲಿಪೋದು ಕರೆಟ್ಟು ಕುಳ್ಳು ಬಲರಾಮ ಎಂಚಿನ ದಾತ ಅಂದ್ರೆ ನಿಕ್ಕು ಗೊತ್ತುಂಡು
1: ಅಣ್ಣ ಒರ್ವರ ನಮ ಮಲ್ಪು ನಂಚಿತ್ತ ಎಡ್ಡೆ ಕೆಲಸಲ ಹಾಳಾದಿಪ್ಪು ಆನಿ ಮಾರಿ ಪೋತುವೆ ಆನಿ ಎಲ್ಲಿಯಪ್ಪನಗಾಯಿ ಮುಟ್ಟುಂಡ ಮಾತ್ರ ಬದುಕುಳಂದಿತ್ತು
0: ಇತ್ತೆ ಬುಕೋರಿ ಹಾಕಲ್ಲ ಫಿಲೌಟ್ ನೇಲೊಂದೆ ಆಯ ಬದುಕು ದಿಪ್ಪಿರಲ್ಲ ಕಾರಣ ಈ ಅಂದ ಮಾಗದೆ
1: ಅಂದ
0: ಅಂದ ಪರ್ವತ ಕೆಕ್ಕಿಲು ಊಂದದ ಪತ್ರ
1: ಬುಡುಪಾಯಿನಿ
0: ಅಂದ
1: ನಾಯಕೆಂಡ ಏರೇರ್ನ ಸಾವು ಏರೇರ್ನ ಕೈಟ ಬರೆತುಂಡೋ ಅವು ಅಂಚೆನೆ ಆವಡತ್ತಂದ ನಮವೇನ ತಪ್ಪಾಯ್ರೆ ಆಪು
0: ಸಾವುಗು ಮಿನದ ನನ್ನ ಪ್ರಯತ್ನ ಮಂತಿನಿ ಆಯೆ
1: ಅಂದ
0: ಇತ್ತೆ ಅಖಿಲ ಸಾವುದ ಮಿನದ ಶುರುವಾತ ನನ್ನ ಅಂತ್ಯ ಮಲ್ಪುನು ಏರಿ
1: ಏರಿ
0: ನಮನೆ
1: ನಮನೆ ಮಲ್ಪು
0: ನಮೋನೆ ಆಯ್ನ ಇರ್ತಾರ ತರವೆಚ್ಚ ಮಲ್ಪೋಡ್ಚಿ ಎಲ್ಲೆ ಕಾಂಡೇನೆ ಕಾಳಿಕಾ ಗುಡಿತಾಡೆ ಪೋದು ರುಕ್ಮಿಣಿ ನೀ ಒಂದು ಬಲ ಅಲೆಂದ್ರು ಅತ್ತ ಒಂದು ಬಲ ಮದಿಮೆ ಆವಾಡು ಐದು ಬುಕ್ಕಾತ ಬರ್ಪುಳು ಏನು
1: ರುಕ್ಮಿಣಿ ನಡೆ.

0: ಮತ್ತೆ ರಾತ್ರಿ ಪಗಲು ವ್ಯತ್ಯ ಮಾಡ್ತದೆ ತಿನ್ನಾಲೆ. ಹೆಣ್ಣು ತೀರ ಪರಿಪೂರ್ಣ ದಯ ಉಂಡು. ಓ ದಯಾನಂದ, ಮಾತಿ ನಾ ಬುಲಿಪ್ಪುಡು ದೂರ ಮಲ್ಪುಂಚಿನ ಮಹಾನ್ ವ್ಯಕ್ತಿ. ಬೇಣೆ ಇಂಚಿನ ದಾಲಿಪುಂದ ಹೇಳಿ ನಾ ಅರ್ಥ ಮಲ್ತಾರೀ. ಈ ಪುಡ್ತಿ ಕೈ ತಲೆ ಬರ್ತಾರೆ ಬಂದಿತ್ತಿರಂಡ. ಎನ್ನ ಈ ಪ್ರಾಣ ನೀರಿನ ಕಾರಂಭದಲ್ಲಿ ಅರ್ಪಣೆ ಮಲ್ಪುಡು ಬಂದು ಎಣ್ಣಿದ ತಿನ್ನಾಲಿಯ ಬತ್ತರದ ದೇವ್ರೆ. ಅಯ್ಯೋ ದೇವ್ರೆ, ಎನ್ನ ಬದುಕು ಸಾರ್ಥಕ.
1: ರುಕ್ಮಿಣಿ ಲಕ್ಕಲ ಬತ್ತಿನೇಟ ಕನ್ನಡ ಕಣ ನೀರು ತೆತ್ತೊಂದಿತ್ತ. ಬತ್ತಿ ಬೆಟ್ಟಿಗೆ ನಿನ್ನ ಮೋನೆಡಿ ಎಲ್ಲಿಯ ಹಾಸ, ಎಲ್ಲಿಯ ಹಾಸ ನಿನ್ನ ಮೋನೆಡು ಬತ್ತಿ
0: ಮಂದ ಹಾಸಡಿ ಎಲ್ಲಿಯ ಹಾಸ.
1: ಅತ ಅಪಗ ನಿನ್ನ ಸಂತೋಷ ಕೇಳದೆ ಉಡಲು ಹುಡ್ಕಾರದ ಬತ್ತಿ. ರುಕ್ಮಿಣಿ ಈ ಸೈಯೋಡು ಒಂದು ಪಿದಡುಪ ಆಲೋಚನೆ ಮಲ್ಪುಗೆ ಒರಿಯಾಗ ತನ್ನ ಆತ್ಮನ ಹತ್ಯೆ ಮಲ್ಪನ ಹಕ್ಕು ಖಂಡಿತ ಇಚ್ಚಿ ದಾಯ ಕೇಳ. ಒಂಜಿ ಸರ್ವದೊಳೆ ಆತ್ಮನು ಜಿಂಜವನಾಯಿಗ ಮಾತ್ರ ಆತ್ಮನು ಕರಿಪುನಂಚೆತ್ತನ ಹಕ್ಕಿಪ್ಪುನವು ಅಂಚಾಯಿನ ಅವರ ಏರಾಯಿನಕುಲು ಶುದ್ಧ ಭಕ್ತಿಡಿ ಅನ್ನನು ಸುಗಿಪ್ಪೇರ ಐಕಬೋಡಾದ ಅಕಲಿಗೆ ಒಲಿದ ಬರ್ಪುನ ದೇಬೆರಿಯ ಎನ್ನಿಯ ಮೋಕೆ ಮಲ್ತ ಸುಗಿತ ದಾನನಿಂದ ಕಣನೀರು
0: ಕಣನೀರು ಒಂಜಿ ಈ ಪ್ರಪಂಚದ ದೇವರು ಎನ್ನ ಕೈಪತ್ತಿನ ಎನ್ನ ಉಡಲ್ದ ದೇವರು ಆದ್ರೆ ಬಂದು ಇಪ್ಪುಡು ಪನ್ ಪ್ರಂಚಿನ ಆಸೆ ಆ ಅಂಗಳಪ್ಪು ಇರಿ ಏಪಲ ದೂರ ಮಲ್ಪಾಯರು ಪನ್ ಪ್ರಂಚಿನ ವಿಶ್ವಾಸುಡಿರಿ ನಮ್ಮ ಮುಂದೆ ಬತ್ತಿರಲಿಯ ದೇ ಐಕ್ ಬೋಡ ಸರಿಯಾನಿಂಚಿನ ಪೊರ್ತು ತೂದು ಕಾಳಿಕಾದೇವಿನ ಗುಡಿಕ್ಕು ಬತ್ತಿನಾಲಿಯ ನನ್ನ ದಾನಿಂಚಿನ ಪಂದಿ
1: ಈ ಕಡ ಪುಟ್ಟ ಚಿತ್ತನ ಓಲದ ಒಕ್ಕನ ಓದು ಓಲದ ಒಕ್ಕಣದ ಬಿರಿಪತ್ತೊಂದಿಡೆ ಪಂಡಿ ಉಂಡಿ ಉನಪುಡು ತುತುದಿ ಕರಿಯಡ ಗಲಗೆ ಸಂಕೇಡ ಬತಿ ಎತ್ತಿಯ ಬತಿ ಎತ್ತಿನ ಮಾತ್ರ ತಂದೆ ನೀನು ಆದಿರ್ತದ ತರ್ಕದೊಂತಿಯ ಇಂದ ಪೊರ್ತು ಕಡೆಸ ಉನತ್ ಈ ಬತ್ತಿನ ನಿನ್ನ ಉಡಲ್ಲ ಅಂಗದಾದ ಯಾನನ ಈ ಮದಿಮೆ ಅವಳು ಈ ಪಾಡಿನಂಚೆ ತನ್ನ ಪುರ್ಪ ಮಾಲೆಯನ್ನ ಕಂಟೆಲ್ಡ್ ನಲ್ತೊಂದು ಅಪಗ ಯಾನ್ಲ ಇಲ್ಲ ಮದಿಮೆ ಆಯಿ ನಲ್ಕಾಂಡ ಮದಿಮೆ ಅಂಡ ಯಾರುವೋ ನನ ಓವಳು ನಮ್ಮ ನಮ್ಮ ಅರಂತಡೆಗೆ ಅರಂತಡೆಗೆ ಹೋದು ಎನ್ನ ಅಣ್ಣೆ ಬಲರಾಮ ದೇವರುಳ್ಳೆ ಅವಳು ದ್ವಾರಕೆಡ ಹೋದು ನಮ್ಮ ಭಾರಿ ಪೊರುಳು ಮದಿಮೆ ಅವಳು ಮದಿಮೆ ಸೀದ ಬೋದ ಆಪುನ ಆಂಡ ಯಾರಂದು ಆಪುನಂಚಿತ್ತನ ಪೊರ್ತುಡು ಅಡ್ಡಿಗೆ ಬರ್ಪು ನಂಚಿತ್ತನ ಜನಕುಲು ಉಳ್ಳೇರತ್ತ ದಾದ ಮಲ್ಪು ನಕ್ಲಿನ ಐಕ್ ಬೋಡಾದ ಹೆಚ್ಚಿಗಮ್ಮಿಗೆ ಬೋಡಿ ನಂಚೆತ್ತಿನ ಸಂಗತಿ ಬರ್ಚಿ ಇಂದ ಕನ ಇದೆ ನಂಚೆತ್ತಿನ ತೇರು ಉಂಡು ಆ ತೇರಡಿ ಕುಲ್ಲುಲ ಕುಲ್ಲುದಾಯಿ ಪೆಟ್ಟಿಗೆ ನಿನ್ನ ಲಕ್ಕದ ಪೋಪುನೆ ಬಣದಿಲ್ಲ ಅಪವಾದ ಆಯರ ಬಲ್ಲಿ ಎನ್ನ ಕೈಟುಪ್ಪು ನಂಚೆತ್ತಿನ ಶಂಕುಗು ಪಾಂಚಜನ್ಯ ಅಂದುಪುದಾರೆ ಆ ಪಾಂಚಜನ್ಯನ ಪತದೆ ಸ್ವರ್ವದ ಶಂಕುನು ಊದುಬೆ ಊದುದಾಯಿ ಪೋಪು.

ನೀನು ಕಾಳಿಕಾ ಗುಡಿ ಈಗ ಕಾಣಪಡದೆ ಮದಿಮಾಲಣ್ಣ ಪೂಜೆ ಬಂದ ಮೇಲೆ ಒಂದು ಪೂಜೆ ಆಗೋಡತ್ತೆ ಆಪ್ಣ ಕಮ್ಮಪುರ ಆಗೋಡತ್ತ ಕುಲ ಮದಿಮಯ ಬರಣಿಗೆ ಮದಿಮಲ್ಲ ಒಟ್ಟಿಗೆ ನಿನ್ನೆಲ್ಲ ಕಾಣ ಕೊಡ್ತೀನಿ ಈ ಐಕ್ಯದಾಲ ಮಡ್ಡೆ ವಚ್ಚ

0: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬಳಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕಿದ ಓಲೆ
1: 6ನೇ ಕಂತು ಕೇಳಿದಿರಿ.
0: ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ MCC ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. MCC ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಬೇತೆ ಬೇತೆ ರಂಗೋಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪಾವನ ಕಾರ್ಯಕ್ರಮ.
1: ನಿಖಿಲ್ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 FM. ಇನ್ನಿತ ಭಿನ್ನರ ಪಾತ್ರೆ ಕತೆ ಕಾರ್ಯಕ್ರಮಗೂ ನಿಖಿಲೆಗ ಮಾತರೆಗಳ ಮೋಕೆದಿಂದಿ ಸುಲ್ಮಿಲು. ಇನ್ನಿತ ಈ ಕಾರ್ಯಕ್ರಮಡ್ ಭಿನ್ನರಾದ ಪಾಲ್ಪಡೆ ಪುನಾರ್ ರಂಗಭೂಮಿ ಅಂಚನೆ ಚಲನಚಿತ್ರ ಕಲಾವಿದರಾಯಿನ ಕಿಶೋರ್ ಡಿ ಕೆ ಕುಂಪಲ.
2: ನಮಸ್ಕಾರ ಕೇಳುಗರೆ. ನಿಖಿಲ್ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ ರಂಗದ ಬದುಕು ಕೇಳುಗರೆ. ಇನ್ನಿತ ಭಿನ್ನರ ಪಾತ್ರೆ ಕತೆ ಕಾರ್ಯಕ್ರಮಗೂ ನಿಖಿಲೆಗ ಮಾತರೆಗಳ ಮೋಕೆದಿಂಜಿ ಸುಲ್ಮೆ. ಇನ್ನಿತ ಬಿನ್ನೆರ ಪಾತ್ರಕತೆ ಕಾರ್ಯಕ್ರಮ ನಂಗೆ ಬಿನ್ನೆರ ತಿಕ್ಕಿನಾರು ಕುಂಪಲಾದಾರು ಕಿಶೋರ್ ಕುಂಪಲಪ್ಪ ಅಂದು ಆಮೇಲೆ 10 ವರ್ಷ ರಂಗಭೂಮಿದ ಕಲಾವಿದ ಮಿನ್ಕೊಂದುಲ್ಲೇರು. ಅಂಚನೆ ಕೆಲವತ್ತು ತಂಡೋಡ್ಲ ಕೆಲವತ್ತು ನಾಟಕೋಡು ಅಂಚನೆ ಸಿನಿಮಾಡ್ಲ ಪಾತ್ರ ಮಂತೇರು. ಅಮ್ಮ ಕಲಾವಿದರು ಮೊಕ್ಕ ಕಲಾ ಸಂಗಮ ಇಂಚಿತ್ತಿನ ಬೇತೆ ಬೇತೆ ಕಲಾ ತಂಡೋಡು ಉರಿಯ ಕಲಾವಿದ ರಂಗಭೂಮಿಡು ಬೇಲೆ ಬೆಂತೇರು. ಅಂಚನೆ ಪತ್ತನಾಜೆ ಪಮ್ಮನೆ ದಿ ಗ್ರೇಟ್ ಪುಳಿಮುಂಚಿ ಕಟ್ಟಪಾಡಿ ಕಟ್ಟಪ್ಪ ಬಿರುದುದ ಕಂಬಳ 90 ml ನೆತ್ತರೆಕೆರೆ ಅಂಚನೆ ಕೆಲವತ್ತು ತುಳು ಸಿನಿಮಾಡು ಪಾತ್ರ ಮಲ್ದೇರು. ಅಂಚನೆ ನಮ್ಮ ಹುಡುಗ ಬಗೀರ ಕನ್ನಡ ಸಿನಿಮಾಡ್ಲ ಪಾತ್ರ ಮಲ್ದೇರು. ವೃತ್ತಿಡಿ ಮೇರು ಸಿವಿಲ್ ಕಾಂಟ್ರಾಕ್ಟರ್ ಆದುಲ್ಲರು. ಮೇರೆಗೆ ಕ್ರಿಕೆಟ್ ಬಂಡ ಬಾರಿ ಮೋಕೆ. ಈ ಕ್ರಿಕೆಟ್ ಮೇರು ಆಲ್ರೌಂಡರ್ ಆದ ಮೆನ್ಕದೇರು. ಅಂಚನೆ ಎಡ್ಡೆ ಗೊಬ್ಬು ಗೊಬ್ಬುದು ಪುಗಾರ್ತ ನಿಲ್ಲಪಡುತ್ತೀರಿ. ಇನ್ನಿತ ಬಿನ್ನರೆ ಪಾತ್ರಕತೆ ಈ ಕಾರ್ಯಕ್ರಮಗಾದ ಎಂಗ್ಲು ಮೇರ್ನ ಇಲ್ಲಡ ಬೈದ ಕುಂಪಲದ ಇಲ್ಲಡು ಎಂಗ್ಲೇನು ಭಾರಿ ಮೋಕೆ ಎದ್ಕೊಂಡಿರು. ಅಂಚನೆ ಎಡ್ಡೆ ಸತ್ಕಾರ ಮಲ್ತೀರಿ. ಅಂಚನೆ ಇತ್ತೆ ಎಂಗ್ಲಿ ಪಾತ್ರಕತೆ ಕುಲ್ದ ಅರ್ನ ಇಲ್ಲಡು ಕೇಳುಗರೆ. ಕಿಶೋರ್ ಕುಂಪಲ ಮೇರ್ನೊಟ್ಟಿಗೆ ಪಾತ್ರಿಗ ಅರ್ನ ಕಲಾ ಜೀವನದ ಒಂಜಾತ್ ಪೊಲಬೊಂದು ಮಲ್ತೋನ್ಗ. ಕಿಶೋರಣ್ಣ ಇನ್ನಿತ ಬಿನ್ನರೆ ಪಾತ್ರಕತೆ ಈ ಕಾರ್ಯಕ್ರಮಗೂ ಇರೆಗು ಮೋಕೆ ದಿಂಜಿ ಸೊಲ್ಮೆ. ಕಿಶೋರಣ್ಣ ರಂಗಭೂಮಿದ ನಟನೆ ಮಲ್ಪುನಂಚಿನ ಅತಿ ಇವರಿ ಕಲಾವದ ಆಪುನಂಚಿನ ಒಂಜಿ ಒಂಜಾತ್ ಅಂಶಲು ಎಲ್ಲೊಡ್ದಿ ಚೈರ್ನ ಇರೆಗಿತ್ತಿನ ಅಂಚನೆ ಈ ಕಲಾ ನಾಟಕ ಅತ ಕಲಾವಿದನ ಬಗ್ಗೆ ಒಂಜಿ ಈ ಉಮೇದು ಇರೆಗ ಹೆಂಚ ಬತ್ತಿನ
3: ಚಲೇ ಯಾನ ರಂಗಭೂಮಿಗೆ ಬರ್ತೀನಿ ಒಂಜಿ ವಿಶೇಷ ಅಂದ ಬಂದ ದೇಪಂಡ ಯಾನ ವೃತ್ತಿ ಸಿವಿಲ್ ಕಾಂಟ್ರಾಕ್ಟ್ ಆದಿತ್ತೀನಿ. ಅಂಚ ಇಂಚ ಬೇಲದಡ್ಡೆಗೆ ಚಹಾ ಕೊಂಡು ಹೊಂದಿತ್ತು ಹೋಟೆಲ್ಲಿ ಆರಪ್ಪಗ ದುಂಬುದ ನಾಟಕ ಆಕ್ಟ್ ಮಾಡ್ತಾರೆ ಆ ಕ್ಯಾಂಟೀನ್ ದಾರಿ ಆರಪ್ಪಗ ಇಂಚಿನ ವ್ಯಾಪಾರ ಬಂದು ವ್ಯಾಪಾರ ಪಣ ಹೊಂದ್ತಾರೆ ಕಿಶೋರಿ ಒಂದು ಆಕ್ಟ್ ಮಾಡ್ಬಿಟ್ಟು ಮಾರ ನಾಟಕ ಮನ್ಪುಡು ಮನ್ಪುಡು ಒಂದು ಇಜ್ಜೆ ಹಿಂಗ ನಂಗೆ ಪೂರ ಆ ಒಂದು ಮಾರ ಪೂರನೆ ಲಾಸ್ಟ್ ಇಜ್ಜಿ ಮನ್ಪುಲೆ ಏನೈತನಿಗೆ ಒಂದ್ಲೇ ಅಂಚ ಲಾಸ್ಟ್ಗೆ ಪಕ್ಕ ಬಂದಿರಿ ಇರಿ ಗಡ್ಡ ದೆಪ್ಪುನ ಇರೋದೆ ಮನ್ಪೋಡು ಗಡ್ಡ ದೆಪ್ಪು ಇಲ್ಲ ಮನ್ಪೋಡು ಒಂದ್ಲಿ ಚಾಮಲ್ ಗಡ್ಡ ಒಂದು ದೆಪ್ಪು ಉಜ್ಜಿ ಒಂದ್ಲಿ ಕುಡಲ ಅಂಚನೆ ಡೈಲಿ ಬಂದ ಚಾ ಕನೇರ ಬಂದಿತ್ತಾನೆ ಬೇಲ್ದಳಿಗೆ ನೇಕು ಲಾಸ್ಟ್ ಇಜ್ಜಿ ಗಿಸ ನಮ್ಮ ಮೈಸೂರು ಮನ್ಪುಗ ಅವ್ನು ಅವು ತೂಕ ಬಂದು ಜತ್ತ ಅಪ್ಪಗೆಂಗ್ಲ ಬಾಲಕೃಷ್ಣ ಮಂದಿರದ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತಾನೆ ಅವು ನಗರ ಭಜನೆ ಆದ ಎಪ್ಪ ಮಾರ್ಚ್ ತಿಂಗಳು ಲಾಸ್ಟ್ ನಗರ ಭಜನೆ ಆದ ಆಯ್ತಾ ಮನದಾನೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಪ ಎಂಕ್ಲನೆ ಊರ್ದಾನೆ ಅಂತಕ್ಲೆ ಅತಿಥಿ ಕಲಾವಿದನ ಒಟ್ಟಿಗೆ ಎಂಕ್ಲು ಬರೋ ಒಟ್ಟಿಗೆ ಸೇರಿದಂಗ್ಲ ಪ್ರಕಾಶ್ ಬಂಗೇರ ಬಗಾಂಬಿಲ ಬಂದದ್ದು ಅರ್ನೊಂಜಿ ನಾಟಕ ಬಂದು ಜಸ್ಟ್ ಮಿಸ್ ಹಿಂಗ ಫಸ್ಟ್ ಬರ್ರೇ ನಾಟಕ ನಾಟಕ ಬರ್ರೇ ಕಾರಣ ಸುರೇಶ್ ಸಾಲೆಯಲ್ಲಿ ಬಂದು ಹೋಟೆಲ್ದಾರೆ ಅವ್ರದ್ದು ಪಕ್ಕ ಎಂಕ್ಲ ಮಂದಿ ನೆಟ್ಟು ಪಾತಿರ್ದು ಬರ ಎಂಕ್ಲ ನಾಟಕ ಮನ್ಪುಂಡು ಬಂದ ಅನ್ಲಿ ಅಂಚನ್ ಜಸ್ಟ್ ಮಿಸ್ ಬಂದದ್ದು ಒಂಜಿ ನಾಟಕ ಸ್ಟಾರ್ಟ್ ಮಾಡ್ತಾರೆ ಪ್ರಕಾಶ್ ಬಂಗೇರ ಬಂಗಾಂಬಿಲ ಅರ್ನ ಅವು ಆನೆ ನಾಟಕ ಪ್ರಾಕ್ಟೀಸ್ ಬರಂಡ್ ಆನೆ ಅಂದ್ಲ ನಾಟಕ ಆವೊಂದಿತ್ತಂಡಿ ಜನ ಫುಲ್ ಇತ್ತೀರಿ ಲಾಸ್ಟ್ ಕೊಂಚ ರೆಡ್ಡು ಮೂಜಿ ಬಾರಿ ಮೇನ್ ಸೀನ್ ಇತ್ತೇನೆ ಸಡನ್ ಒಂದು 4 ಬರಬರ ವರ್ಷ ಬರ್ತೇನೆ ಅಪ್ಪ ಹಿಂಗ ಸೌಂಡ್ ಸುಮ ಎಂಕ್ಲಂದು ಬರತ್ತ ಅವು ನೇತನೆ ಕೊರ್ಪನ ವರ್ಷ ಬರ್ತೇನದು ಸೌಂಡ್ಸ್ ಹಾಕ್ಲು ಬರ ಐಕ್ ತರ್ಪಲ್ ಮಾಡಿರಿ ಮುಚ್ಚಿ ನೇತನಿಗೆ ಅವು ಹೇಳಿದ ಬಕ್ಕ ನಾಟಕ ಆಯ್ಚವು ಜನಕ್ಲು ಉಳಿತೀರಿ ಬಟ್ ನಾಟಕ ಬರ್ಸದ ನೆಕ್ಕೆ ಬರ್ಕ ನಾನು ಬರ್ಪಂದಕ್ಕೆ ನೀವು ಅಂತೀರಿ ಅಲ್ಲ ಇದು ಬಕ್ಕ ಹಿಂಗೆ ಭಾರಿ ಬೇಜಾರ ಅನ್ ಫಸ್ಟ್ ದ ಶೋನೆ ಎಂದು ಆಯ್ಜಾತ ನೇತನೆ
2: ಇರ ವೇದಿಕೆಗೆ ಬರ್ತಿದ್ದಾರೆ ರಂಗಭೂ ಬೈದಾರೆ ಆಕ್ಟ್ ಮಲ್ದಾರೆ
3: ಲಾಸ್ಟ್ ಇಂಪಾರ್ಟೆಂಟ್ ಎಂಡ್ದ ಮೂಜಿ ಸೀನ್ ಹಾಕಿತ್ತೀನಿ ಅವು ತೂವೊಂದು ಜನ ಕ್ಲೀನ್ ನಾಟಕದ ವಿಷಯ ಗೊತ್ತಾಗುತ್ತೆ ಅವು ಸೀನೇ ಪೋಂಡು ನೇತನೆ ಬರ್ಸನೆ ಕಟ್ಟ ಅದು ಪಕ್ಕ ಕೊರ್ದೆತ್ತೇ ನೇತನೆ
2: ಇರ ಮಲ್ದೀರಾ ನಾಟಕ
3: ಹಿಂಕದಾದ ಭಾರಿ ಬೇಜಾರ ಒಂದು ಅರ್ಧ ಗಂಟೆ ಕುಲ್ದು ಏನಲ್ಪು ಬೂಲ್ತದೆ
2: ಇಂಪಾರ್ಟೆಂಟ್ ಲಾಸ್ಟ್ ದ ಮೂಜಿ ಸೀನ್ ಅಡಿಗೆ ಎಡ್ಡೆ ರೋಲ್ ಇತ್ತೀರಿ
3: ರೋಲ್
2: ಎಡ್ಡೆ ಮೆಸೇಜ್ ಇತ್ತು
3: ಮೆಸೇಜ್ ಅವು ಪೂರ ಇತ್ತು ಬಟ್ ಎನ್ನ ಸುರತ ವೇದಿಕೆ ಅಂಚೆ ಪಕ್ಕ ಡೈರೆಕ್ಟ್ ಎಲ್ಲ ಪೂರ ಬರ್ತೀರಿ ಅಡ್ಡೇ ಜನ ಒಂಜಿ ಗಂಟೆ ಕುಲ್ದಲ್ಪ ಲಾಸ್ಟ್ ಪಕ್ಕ ಆಡೊಂದು ಆಯ್ನ ಚಾಲೆಂಜ್ ಅದೇ ತೊಂದೆ ಆಡ ಡೈರೆಕ್ಟ್

0: ಹೋಗಿರಿ. ಅವೇದ ಕೈಟ್ ಇತ್ತಿನ ರೀ ಅನ್ನೋ ಒಂದು ಆರ್ಟಿಸ್ಟ್ ಇತ್ತೀರಿ. ಆರು ಹಿಂಗೆ ಅಮ್ಮ ಕಲಾವಿದರಿಗೆ ಒಂಜಿ ಆರ್ಟಿಸ್ಟ್ ಹುಡು ಬಂದೆ ಏನೈತನಿಗೆ ಇರ್ಬಲ್ಲೇ ಶರಣನೈತನಿಗೆ ಅಚ್ಚ ಮದಿಮೆ ದುಮ್ನಾನಿ ಬಂದದ. ಅಪ್ಪಗ ಮಸ್ತ್ ಪ್ರಯೋಗ ಆತಿನ ಐಟ್ ಒಂಜಿ ನಾಟಕ ಒಂದು ಹಿಂಗೆ ಚಾನ್ಸ್ ತಿಕ್ಕಂಡು ಮದಿಮೆ ದುಮ್ನಾನಿ ಬಂದ ಅಮ್ಮಗಳು ಐಟ್ ಒಂಜಿ ಎರಡು ಮೂಜಿ ಶೋ ಮಂತೆ ಅವೇದ ಕಾರಣನೇ ಎನ್ನ ಗೊತ್ತಾತಿಕ್ಕನ ಬಂದದ ನಾಟಕ ಐಟ್ಲೊಂಜಿ ಎರಡು ಮೂಜಿ ರೋಲ್ ಮಂತೆ ಅವೇದ ಬಕ್ಕ ಹಿಂಗೆ ಮೇರೆ ದಯನದ ಕುಲಾಲ ಮುಖಾಂತರ ಮೇರೆ ಕಲಾ ಸಂಘ ಒಟ್ಟು ಹಿಂಗ್ಲ ವಿಜಯಕನ ಕುಡಿಗಳ ವೇಳೆಗೆ ನಾಟಕಕ್ಕೆ ಒಂದು ಜನ ಬೋಡು ಬಂದಿರಿ. ಅಪ್ಪಗ ಮಾಮಿ ಗೊಂಜಿ ಮಾಮಿ ನಾಟಕ ಅವರು ಭಾರಿ ಫೇಮಸ್ ಆಗಿತ್ತೇನೆ. ಅಂಚ ಅವ ನಾಟಕಕ್ಕೆ ಫಸ್ಟ್ ಬೋದು ಮಾಮಿ ನಾಟಕಕ್ಕೆ ಏನು ಕೊಡೆಯಲು ವೇಲ್ನ ವಿಜಯ್ ಫೋನ್ ಕೊಡೆಯಲು ಇಟ್ಕೊಂಡಿದ್ದೆ. ಅವ್ರದ ಬಕ್ಕ ಕಡಲ ಮಗೆ ನಾಟಕ ಮಂತೆ ಅವ್ರದ ಬಕ್ಕ ಇನ್ನ ವೃತ್ತಿ ರಂಗದನೆಗೋಸ್ಕರ ಒಂಚೂರು ವಿರಜಾರಿ ಏನೈತನಿಗೆ ಅದಕ್ಕೆ ಬೇತ ಬೇತ ತಂಡಲಿಡು ಮಂತೆ ಏನೈತೆ ಯಶಸ್ವಿನಿ ಮಂಜೇಶ್ವರ ಮಂತೆ ಅಭಿನಯ ಮಂಕುಟೆ ಅಲ್ಪದಿನಿಟ್ಟು ಮಂತೆ ಬಕ್ಕ ಮಾತೃಶ್ರೀ ಆರ್ಷ ಬಂದದ್ದು ಆ ಟೀಮಡು ಬಂತೆ ಅವ್ರದ ಬಕ್ಕ ಮಂಗಲ ಕಲಾವಿದರು ಬಂದು ಮಂತೆ ಒಂದು ಬ್ರಾಹ್ಮರಿ ತಂಡ ಡೈಟ್ ಮಂತೆ ಅವ್ರದ ಬಕ್ಕ ಲಾಸ್ಟ್ ಸೀಸನ್ ಎರಡು ವರ್ಷ ಎನ್ನೊಂದು ತಂಡ ಕಟ್ಟಿ ಪವನ ಕಲಾವಿದರು ಬಂದದ್ದು ಐಟ್ ಐಟ್ ಒಂದು ಎರಡು ವರ್ಷ ನಾಟಕ ಮಂತ ಪತ್ತಿರು ಐವತ್ತೆರಡು ಶೋ ಮಂತ ಇದ್ದಾನೆ ಇಟ್ಲ ಅವ್ರದ ಬಕ್ಕ ಇತ್ತೆ ರೀಸೆಂಟ್ ಅದು ಫಿರ ಎನ್ನ ಗುರುಕುಲ ಕೈತಲ್ಲೇ ಎರನೊಟ್ಟಿಗೆ ನುಲ್ಲೆ ವಿಜಯಕುಮಾರ್ ಕೂಡ ಎರನೊಟ್ಟಿಗೆ ನುಲ್ಲೆ ಇತ್ತೆ ಶಿವಾಜಿ ನಾಟಕ ಮಂತ ನುಲ್ಲೆ ಸದಾರಣ ಪತ್ತೆ ಇರುವ ಇರುವತ್ತೈದು ನಾಟಕ ಮಂತೇನೆ ಇದ್ದಾನೆ
1: ನಿಜ ಜೀವ ನೋಡಿತೆ ಇದ್ನೇಟ ಇರು ಮಲ್ತೊಂದು ಬತ್ತಿನ ಪಾತ್ರಗಳು ಇದೆ ವಿಲನ್ ಮಲ್ತಾರೆ ಅಣ್ಣ ಇರು ಇರ್ನ ಇಲ್ಲಡ ಬೈದ ಅಂದ್ರೆ ಈ ಮೂಕಿಡಿ ಪಾತ್ರಲ್ಲ ರೀ ಅಂಡ್ ವಿಲನ್ ಒಂಚೂರ್ಲ ವಿಲನ್ ಬಂದ ಮೇಲೆ ಗೊತ್ತೇ ಆಗಿ ಎಂಚ ಈ ಪಾತ್ರ ಮಲ್ಪಾರು ಆ ವಿಲನ್ ಪಾತ್ರನೇ ಎತ್ತೆ ಮಲ್ತಂದ್ರಲ್ಲ ಅಥವಾ ಬೇತದಲ್ಲ ಪಾತ್ರ ಮಲ್ದಾರ
0: ಜನ ಇತ್ತ ಮಂತಿನಿ ಪರ ಸಾಧಾರಣ ಅವನು ವಿಲನ್ ಕ್ಯಾರೆಕ್ಟರ್ ಮಂತಿನಿ
1: ಈ ವಿಲನ್ ಪಾತ್ರ ಮಲ್ಪಣೆ ಇಲ್ಲದಕ್ಕಲ್ಲ ಅಬ್ಜೆಕ್ಷನ್ ಉಂಟು ಅತ್ತು ನಾಟಕ ಬರತ್ತು ಏರ ಬರ್ಪೇರ
0: ಖಂಡಿತ ಎನ್ನ ಇಲ್ಲದಕ್ಕಲ್ಲ ಮಿಸ್ಸಸ್ ನಾವು ಇಲ್ಲದಕ್ಕಲ್ಲ ಸಂಪೂರ್ಣ ಸಹಕಾರ ಉಂಡು ನೆತ್ತನಿಗೆ ಬಂದ ನಾಟಕ ಕಲಾವಿದ ನಾವು ಗೊತ್ತುಂಡು ಒಂಜಿ ಮಧ್ಯಾಹ್ನ ಬೈಯಾಗ ಪೋಯರ್ನಂಡ ಏತು ಗಂಟೆ ರಾತ್ರಿ ಬರ್ಪೇರ ಬಂದ್ರೆ ಅಬ್ಜಿ ನೆತ್ತನಿಗೆ ಕೆಲವರಿಗೆ ಆಯ್ತು ಸಪೋರ್ಟ್ ಬಟ್ ಹೆಂಗೆ ಇಲ್ಲದೆ ಫುಲ್ ಸಪೋರ್ಟ್ ಉಂಡು ನೆತ್ತನಿಗೆ ಹೆಂಗ್ ಬಂದಾಗ ಎರಡು ಗಂಟೆ ಅಲ್ಲ ಹದಿನೆರಡು ಗಂಟೆ ಅಲ್ಲ ನಾಲ್ಕು ಗಂಟೆ ಅಲ್ಲ ಆಜು ಗಂಟೆ ಬರ್ತಿತ್ತಲ್ಲ ಉಂಡು ಕೆಲವು ಸರಿ ದೂರದ ಚೌಪುರದಲ್ಲ ತೊಂದರೆ ಇಲ್ಲದೆ ಫುಲ್ ಸಪೋರ್ಟ್ ಉಂಡು ನೆತ್ತನಿಗೆ
1: ಒಂದು ವಿಲನ್ ಡೈಲಾಗ್ ಬಂದ
0: ಕೊರಗಪ್ಪ ನಿಕ್ಕ ಸಾರಿ ಸಾರಿದ ಬಂಡೆ ಸಾರಿ ಸಾರಿದ ಬಂಡೆ ಈ ಜಾಗ ಹೆಂಗೆ ಕೊರ ಉಂಡು ಅಂಡ ಈ ಆನೀರು ದಿನಿ ಮುಟ್ಟಲ ಐಟೆನ್ನ ಗುಲಿಗೆಂಡು ಜಾಗೆನ್ ಗೊಡ್ಡು ಕೊರ್ಪುಜಿ ಕೊರ್ಪುಜಿ ಅಂಡ ನನ್ನ ಮಾತ್ರ ಇನ್ನೇನು ಬಿಟ್ಬಿಜಿ ನಿಕ್ಲೇನ್ ಅಮ್ಮೆ ಮಗಲೇ ನಿಕ್ಕೇರ್ದ ಅಂದಲ್ಲ ಸರಿ ಈ ಜಾಗೆನ್ ದೊತೋನುವೆ ದೊತೋನುವೇನೇ
1: ಭಾರಿ ಭಾರಿ ಪೊರ್ಲು ಡೈಲಾಗ್ ಅಂತಾರೆ ಇಲ್ಲನ್ನ ಒಂದು ಅವಾಜ್ ಬಾಡಿಯಾರೆ ಭಾರಿ ಪೊರ್ಲಾನಕ್ಕೆ ಏನಾರೆ ಅಂಚ ಬೇತೆ ಬೇತೆ ನಾಟಕ ಪಿಚ್ಚರ್ ಮತ್ತು ಅಭಿನಯ ಮಾಡಿದ್ದಾರೆ ಒಂಜಿ ಮೈಟ್ ಕಾಂಟ್ರಾಕ್ಟ್ ಕೆಲಸ ಅವೇ ಈರ ಚಾಲ ಈರೇ ಕೊನೋಡು ಆಯ್ಕೆ ಬಿಲ್ಡಿಂಗ್ ಬೋಡ ಸರಲ್ ಸಿಮೆಂಟ್ ಮಾತ ಇರುವ ಕೊನತ್ ಕೊರಡು ಬೇಲೆದಕ್ಕಲಿ ಪಕ್ಕ ಬೇಲೆದಕ್ಕಲಿ ಬೇಲೆ ಮಲ್ಪರ ಅಂದ ಅಪ್ಪಗ ಅಪ್ಪಗ ತೂವ ನೋಡು ನೆತ್ತ ನಾಡು ಈ ನಾಟಕಲ್ಲೂ ಮತ್ತು ಪಿಚ್ಚರ್ಲು ಮತ್ತು ಮಲ್ಪರೆ ಎಂಚ ಸಾಧ್ಯ ಅಪ್ಪನಿರಿ
0: ಖಂಡಿತವಲ್ಲ ದಯಪಂಡ ಯಾನ್ ಕಾಂಟ್ಯಾಕ್ಟ್ ಯಾನ್ ವಯಸ್ಸು ನೀಟ್ನ ಹೇಳ್ತಾರ ಹೆಂಗೆ ಕೈಕ ದಯಕ್ ನಾಟಕ ಪಿಚ್ಚರ್ ಪಾರ ಟೈಮ್ ಉಂಟು ದಯಪಂಡ ಯಾನ್ ಬೇಲೆ ಮಲ್ಪುನಂಡ ದಯಪಂಡ ಬಯ್ಯ ಮುಟ್ಟ ಬೇನೊಂದು ಪುನ ನೆತ್ತ ನಾಡು ಕೆಲವು ಸಾರಿ ಸಟ್ಟ ಮಂದ ಕ್ಲೇಮ್ ಬರೋ ವ್ಯವಸ್ಥೆ ಬರೋ ಮಂತದೇ ಪೋಂದಿತ್ತೆ ದಯಪಂಡ ನಿಜ್ಜಿಂದ ಅಂಡ ಬೇಲೆ ಬರ್ದು ಹೋಗಲು ಬಯ್ಯ ಬೇಲೆ ಗೊತ್ತು ಸಿವಿಲ್ದ ಬೇಲೆ ಅನ್ನಂಗೆ ಐದು ಗಂಟೆ ಐನೂರು ಗಂಟೆ ಆಗ್ಬಂದು ಬಕ್ಕ ಹೆಂಕ್ಳು ಇಂಚ ಪ್ರಾಕ್ಟೀಸ್ ಬರೋ ಜೀವನ ಇತ್ತೀನಿ ಬೈಯಾಗಿ ಧರ್ಮ ಏರಿಗೆ ಬೇಲೆ ತೊಂದರೆ ಅಂದ ಲೆಕ್ಕ ಬಯ್ಯ ಆಜಿ ಗಂಟೆ ಆಜರೆಂಟದ ಬೊಕ್ಕನ ಜೀವನ ಇತ್ತಾನೆ ಬಟ್ ಫಿಲ್ಮ್ದನೇ ಕೊಂಡ ಫಸ್ಟ್ಗೆ ಹಾಕಲು ಸಟ್ ಮಂದು ಪಂದುಪ್ಪೇನೆ ಅಂತನಿಗೆ ಆಯ್ಕೆ ದುಂಬೇನಮ್ಮ ಆಯ್ಕೆ ಪ್ರಿಪೇರ್ ಆದ್ರೆ ರೆಡಿ ಮಂತ್ ಇದೆ ಹೋದಪ್ಪ ಪನ್ನ ನೇಕ್ಲು ಕೆಲಸಗಳ ತೊಂದರೆ ಅಲ್ಲಿ ನಮ್ಮ ಈ ವೃತ್ತಿಗೆ ರಂಗಭೂಮಿದ ನೇಕ್ಲು ತೊಂದರೆ ಆರಪ್ಪ ರೆಡ್ಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಂತದ ಹೋಗಿ
1: ಅಂತ ಪಿಕ್ಚರ್ದ ಪನ್ನಾಗ ಕೆಲವತ್ತು ಈಗ ದಿನಲ್ಲಿ ಕೊರೋಡ ಹಾಕ್ಬಿಡಿ ಟೈಮ್ ಶೆಡ್ಯೂಲ್ ಕೊರೋಡ ಹಾಕ್ಬಿಡು ಎಂಚ ಮತ್ತು ಏನು ಅಡ್ಜಸ್ಟ್ ಮಾಡ್ಪರ ಅಥವಾ ಈ ಎಲ್ಲೆಲ್ಲಿ ಪಾತ್ರನೇ ಜಾಸ್ತಿ ಇದ್ದಿತ್ತು ಅನ್ನೋವಾರ ಅಥವಾ ನಮ್ಮ ಮಲ್ಲ ಪಾತ್ರ ಇದೆಲ್ಲ ಮಲ್ಪಡಂಡ ಆತ ಒಂದು ವಾರ ಆತ ಎರಡು ವಾರ ಶೆಡ್ಯೂಲ್ ಇತ್ತು ಎಂಚ ಅಡ್ಜಸ್ಟ್ಮೆಂಟ್ ಮಾಡ್ಬಾರ
0: ದಯಪಂಡ ಹೆಂಗೆ ಹೆಚ್ಚ ಬೈದಿನ ಒಂದು ರಡ್ಡು ದಿಂತ ಮೂಜಿ ದಿಂತ ಒಂಜು ವಾರ ಇತ್ತೇನೆ ಲಾಸ್ಟ್ ಟೈಮ್ ನೆತ್ತರಕೆರೆ ಮಂತ ಎರಡು ಮಾತಂಜಿ ಪತ್ತು ಇರುವ ದಿಂತ ಶೆಡ್ಯೂಲ್ ಇತ್ತಂಡಿ
1: ಮಲ್ಲ ರೋಲ್
0: ನಾವು ಪಂಡ ಕೆಲಸ ಮಧ್ಯಾಹ್ನ ಬರ್ರೆ ಬರೋ ಅಂತೇಳಿ ಕೆಲಸ ಬೈಯಾಗಿ ಇತ್ತಂಡಿ ಅಂದರೆ ಕೆಲವು ದೇದ ಮಂದಿ ಎರಡು ಮೂಜಿ ಅಂತ ಪುರ ಇತ್ತಂಡಿ ಒಂದು ನೆತ್ತ ಅವು ದುಂಬೆ ಪಂದು ಪ್ರಿ ದಿನ ಉಂಡು ನೆತ್ತ ನಮ್ಮ ಆಯ್ಕೆ ಬೋರ್ಡದ ವ್ಯವಸ್ಥೆ ಮಂತದೇ ಅಂತ ಲಾಸ್ಟ್ ಟೈಮ್ ಕನ್ನಡ ಫಿಲ್ಮ್ದ ಬಗೀರ ಒಂದೊಂಜಿ ಮಂತಿತ್ತು ಅವು ತುಂಬಾರಿ ಫೇಮಸ್ ಆದಿತ್ತು ಒಂಜಿ ಸೀನ್ ಅದಲ್ಲ ಎಡ್ಡ ವೈರಲ್ ಆದಿ
1: ಎಡ್ಡ ಎಂಟ್ರಿ ಕೊಡ್ತಾರೆ
0: ಅಂದು ಏತನೇತನೆ ಭಾರಿ ಜನಕ್ಕೆಲ್ಲ ಭಾರಿ ಖುಷಿ ಆದ ತೂದು ಐದಕ್ಕೆ ಹಿಂಗೆ ರಾತ್ರಿ ಫೋನ್ ಅಂತ ಫೋನ್ ಅಂತೀರಿ ನೆಟ್ ನಾ ಬಗೀರ ಬಿಚ್ಚಡಿಲ್ಲ ಮಾರೆ ಹಿಂಗೆ ಗೊತ್ತಿದ್ದೇನೆ ಭಾರಿ ಶೋಕ ಆತನೆ ಒಂದು ಬಂದೆ ಜನಕ್ಕೆಲ್ಲ ಆತ ಒಂದು ಉಂಡು ಯಾವ ಏತನೇಕಂದ್ರೆ ತುಂಬು ನಾಟಕದಾಗ್ಲಿಗೆ ಇತ್ತ ಪಿಚ್ಚರ್ ದಾಗ್ಲಿಗೆ ಎತ್ತು ಮರ್ಯಾದೆ ಕೊಲ್ಲ ಆತೆ ನಾಟಕದ ಕಲಾವಿದ ನಕ್ಲಿಗೆಲ್ಲ ಒಂದು ರೆಸ್ಪೆಕ್ಟ್ ಉಂಟು ಓಲ್ ಪೋಂಡಲ್ಲ ಲೆತ್ತದ ಪಾತ್ರ ನಂಚೆ ನಾನು ಪ್ರತಿಯೊಂಜನೆ ನೆಕ್ಲ ಕರ್ನಾಟಕದಾಗ

0: ಇದರೆಲ್ಲ ಪಾತ್ರ ಎಲ್ಲ ಇತ್ತು, ಜನಗಳ ಮರ್ಯಾದೆ ಕೊಡ್ತೀರಿ, ರೆಸ್ಪೆಕ್ಟ್ ಕೊಡ್ತೀರಿ.
1: ಇತ್ತೆಲ್ಲ ಕಲಾ ಸಂಘ ಮಾಡು ಇತ್ತೆ ಸೇರಿದಿರ್ತೀರ. ಇರ್ನೇ ಒಂಜಿ ತಂಡಲ ಕಟ್ಟಿದ್ದಾರೆ, ಪಂಡ ಪವನ ಕಲಾವಿದರು ಬಂದು ಒಂಜಿ ತಂಡ ಕಟ್ಟಿದ್ದಾರೆ. ಭಾರಿ ಒಂಜಿ ತಂಡನು ಬಣ್ಣ ಕಟ್ಟುನು ಬಣ್ಣ ಆಗ್ಲೇನು ಜನ ಆಕ್ಟರ್ಸ್ ನಗ್ಲೇನು ಒಟ್ಟು ಬಣ್ಣ ಒಂದು ಭಾರಿ ಕಷ್ಟದ ಕೆಲಸ. ಎಂಚೆ ಅಡ್ಜಸ್ಟ್ ಮಲ್ತು ಅಂತಾರೆ ಬಿಕೋ ಇದನ್ನ ಅಂದ್ರೆ ಮಲ್ತಿನ ಕ್ಲೇ ನಾಲೈನ್ ಪಾತ್ರ ಕೊರ್ಪಿಂದು ಅಕ್ಲೇ ಮಲ್ಪಡಾಪುನು ಇತ್ತಿನ ಕಲಾವಿದರನ್ನ ಅಡ್ಜಸ್ಟ್ ಮಲ್ಪಡಾಪುನು ಇಂಚಿನ ಮಾತ ಕಷ್ಟಲು ಒಂಜಿ ತಂಡ ನಡಪಾಯ್ನೆ ಬಕ ಲಾಸ್ಟ್ ಅನ್ನಾಗ ಕೆಲವು ಕೊಡಿದ್ರು ಕರೆಕ್ಟ್ ಅದು ಟೈಮಿಗೆ ಎತ್ತು ಜೇರು ಕಲಾವಿದರು ಇಂಚಿನ ಮಾತ ಭಂಗ ಇದ್ರಿಗ ಅನುಭವ ಆತನ ಅಂಚ
0: ಖಂಡಿತವಾದ್ಲ. ಅದೇ ಪಣ್ಣ ಏನು ತಂಡ ಕಟ್ಟುಡು ಬಂದದ ಅಂತೀರ ತಿಂಗಳ ಲಾಸ್ಟ್ ಟೈಮ್ ಇಂಚಿನ ಜಾವ ನೀರ ಒಟ್ಟಿಗೆ ಇತ್ತನಾಗ್ಲು ಕಿಶೋರ ನಮ್ಮಂಜಿ ನಾಟಕ ಮನ್ಪಗ ಮನ್ಪಗ ಅನ್ನ ಅಂಚೆ ಒಟ್ಟ ಜತ್ತೀನಿ ನೇತ ಮನ್ಪಗ ಒಂದು ಜತ್ತ ಜತ್ತದ ಯಾನ್ ಬಕ್ಕ ಹಿಂಗ ದೂರ ದೂರದ ಆರ್ಟಿಸ್ಟ್ ನಾಗ್ಲು ಇಜ್ಜನ್ ಕೈತಲ್ದಾರೆ ನಮ್ಮ ಕುತ್ತಾರ್ ದೇರ್ಲಗಟ್ಟೆ ಹಸೆಗೋಲಿ ಅಂಚ ಲೋಕಲ್ ಆರ್ಟಿಸ್ಟ್ ನಾಗ್ಲೇ ನಾಡ್ದಿತ್ತೇನೆ ಒಂದು ಜಾತಿ ಅನುಭವಿ ನಾಕ್ಲು ಒಟ್ಟಿಗೆ ಹೊಸ ಹೊಸ ಕಲಾವಿದರೇನು ಸಟ್ ಬಂದಿತ್ತೆ ಬಂಗಾತನೇ ಮಸ್ತ್ ಸ್ಟಾರ್ಟಿಂಗ್ ದಾನೆ ಆತನ ಇಟ್ಟು ಬರ ಈ ಆರ್ಟಿಸ್ಟ್ ನಾಕ್ಲೇನೈತಿ ಒಂಚೂರು ಬಂಗ ಆಮೇಲೆ ತೊಂದರೆ ಜಂಗ್ಲಿ ತಂದು ಇರುವ ತುಯಿಲಕತ್ತು ಬಂದು ನಾಟಕ ಅದೊಂದು ಇರುವತ್ತೆರಡು ಶೋಮ್ ಅಂತ ಪ್ರತಿಯೊಂದು ಇದಕ್ಕೆಲ್ಲ ಒಂಜಿ ಎಡ್ಡೆ ಪುದರ್ ಬೈತೀನಿ ಪ್ರತಿ ಕಲಾವಿದರಾಗಲ ಪುದರ್ ಬೈದಲ್ಲಿ ನಾಟಕಗಳ ಪುದರ್ ಬೈದಲ್ಲಿ ನೇತನೆ ತಮ್ಮನೆ ಏತ್ ತೆಲಿಪಾದನ ಆತೆ ಒಂಜಿ ಮೆಸೇಜ್ ಎಲ್ಲ ಕೊಡ್ತಾನೆ ನೇತನೇತನೆ ಪಕ್ಕ ನಾಟಕ ಇತ್ತೆ ಈ ಸರಿಯಾನು ಒಂಚೂರು ಪ್ರಾಬ್ಲಮ್ ಆಗಿ ಬೊರ್ಚೆ ಬಂದು ಉಂತದ್ದೆ ನೇತನೆ ನಾಟಕ ಬಂದ ನಾಟಕ ತಂಡಲ್ಲ ಮಸ್ತುಂಡು ನೇತನಿಗೆ ಪಕ್ಕ ಲೋಕಲ್ ಎಂಕ್ಲೆ ನಾಟಕ ಎಂಕುಲಾದಿ ಪೋದು ನಂತು ನೋಡ್ ಕೊಡತ್ತೆ ಅಂದೆ ನಾಟಕ ಕೆಲವು ಗುರ್ತದ ಹಿಡಿದಿಕ್ಕೊಂಡಂತೆ ಬಕ್ಕ ನಾಟಕ ಬಂದ ಮಲ ಮಲ್ಲ ತಂಡದಲ್ಲಿ ಇದು ನಮಗೆ ಆಯ್ತಾನೆ ಬಂಗಾಲ ಇತ್ತೆ ಈ ಸರಿ ನಿಜ ಏನಂತ ಏನ ಗುರುಕುಲ ನೋಟಿಗೆ ನೋಡ್ಲೇನೆ ಕೊಡಿಯಲ್ ಬಯ ಸರ್ ನೋಟಿಗೆ ನೋಡ್ಲೇನೆ
1: ಇತ್ತೆ ಇರ್ನ ಪ್ರತಿಭೆ ಗೊಂಜಿ ಶಿವಾಜಿ ಪನ್ಪಿನ ನಾಟಕ ಕೊಡಿತ್ತೆ ಉಳ್ಳಾರೆ ಎಂಚ ಶಿವಾಜಿದ ತಂಡ ಆ ನಾಟಕ ಎಂಚ ಅಪ್ಪನ ಹಿರಿಗೆ ಅಭಿನಯ ಮಲ್ಪರಿ ಮಾತ
0: ಶಿವಾಜಿ ನಾಟಕ ಏನಾದ್ರು ಇತ್ತದ ಜನರೇಷನ್ ಪ್ರತಿಯೊಳು ತೂಡು ದೇವಂಡ ನಮಕ್ಕೆ ಜನಕ್ಕೆ ಶಿವಾಜಿ ಬಂದು ಮಾತ್ರ ಗೊತ್ತು ಆ ಶಿವಾಜಿ ಆವ್ಡ ಆತ ಪಿರೋದಾರಿ ಏತ ಭಂಗಮೈದೇರಿ ಏತ ಮೊಗಲ್ಲ ವಿರುದ್ಧ ಹೋರಾಡ್ದೇರಿ ಪನ್ಪಿನ ಜನಕ್ಕೆ ವಿಷಯ ಗೊತ್ತು ಅವಡು ಇತ್ತ ನಂದು ಜನ್ರೇಷನ್ ದಾನೆ ಇತ್ತೆ ಇದನಕ್ಕೆ ಅಂಚೆನೇ ಹೆಂಗೆ ಜನ್ರೇಷನ್ ದಾಖಲು ಎವ್ರಿ ಪ್ರತಿಯೊಂದು ಇಲ್ಲದಾಕ್ಲು ತೂಡು ಶಿವಾಜಿ ನಾಟಕ ನೇತನಕ್ಕೆ ನಮ್ಮ ಆಯ್ತ ಸ್ಟೋರಿ ಪನ್ನ ಖಾಲಿ ಶಿವಾಜಿ ಮಾತ್ರ ಗೊತ್ತದಂತ ಶಿವಾಜಿ ಏರು ದಾದ ವಿಷಯ ಎಂಚ ಬಂದು
1: ಪ್ರತಿ ನಾಟಕ ತೂಡು ಮನ್ಪರ ಎಂಚ ಈಗ ಆ ಪಾತ್ರ ಮನ್ಪರೆ ಎಂಚ ಅಂದ್ರೆ ಮಕ್ಕ ಆ ಪಾತ್ರದ ಬಗ್ಗೆ
0: ತೊಂದರೆ ಇದೆ ಸರ್ ಯಾರು
1: ಶಿವಾಜಿ ಕಲಾಸಂಗ ಮತ್ತು ಉಳ್ಳೆ ಪನ್ಪಿನ ಒಂದು ಅಭಿಮಾನ ಪ್ರೀತಿ ಇರ್ನೇ ಗುರುಕುಲ್ ಬಂದಿಲ್ಲ ಓಲ್ ಮತ ಪೋತಾರೆ ಪ್ರದರ್ಶನ ಮಾತ ಕೊಡಿ ಪೋತು ಏತು ಪ್ರದರ್ಶನ
0: ಯಾನು ಇತ್ತೆ ಒಂಜಿ ಕಿಶೋರ್ ಡಿ ಕೆ ಗುಂಪಲ ಒಂದು ಕಲಾವಿದೆ ಒಂದು ಗೊತ್ತವ್ರಲ್ಲ ಫಸ್ಟ್ ಕಾರಣ ಕಲಾ ಸಂಸ್ಥೆ ಏನಪ್ಪ ತುಂಬಿತ್ತೆ ಬಂದೆ 4 ವರ್ಷ ಯಾನು ಯಾನು ಕಿಶೋರ್ ರಂಗಭೂಮಿ ಕಲಾವಿದ ಒಂದು ಗೊತ್ತವ್ರ ಕಾರಣ ಕಲಾ ಸಂಸ್ಥೆ ಅಂತಾನೆ ಅವೇನು ಹೇಳ್ತಾರೆ ಇತ್ತಲ್ಲ ನಮ್ಮ ಅವೇ ಬುದ್ಧನ ಒರಿಪಾದ ಅರಣ್ಯ ಮೇನೇ ಶಿಸ್ತು ಎಂಚು ಅವೇ ನಮ್ಮ ಶಿಸ್ತು ನಮ್ಮ ಪಾಲನೆ ಮಾಡ್ಕೊಂಡಿಲ್ಲ ಒಂದು ಟೈಮ್ ಅವೇನೇನು ಯಾನು ಏನೋ ತರಲಾಗಲ್ಲ ಅಂತೇನೆ ಒಂದೊಂದು ತಂದಿತ್ತೇನೆ ಅಂತನಕ್ಕೆ ಅವನ ಒಂದು ನಾಟಕ ಒಂದು ಟೈಮಿಂಗ್ದ ಒಂದು ಇಜ್ಜಿನ ಅಲ್ಲ ಇದೀಗ ದಾಲ ದಾಲ್ ಪ್ರಯೋಜನ ಇಜ್ಜಿ ಪಕ್ಕದಾದ ನಮಕ್ಕಳ ಐತೆ ಒಂದು ಇಂಟ್ರೆಸ್ಟ್ ಬೋಡು ಯಾನು ಪಂಡ್ಯ ಬಂದದ್ದು ಅಂತನಲ್ಲ ಅದಕ್ಕೆ ಒಂದು ಇಜ್ಜಿ ನಮಕ್ಕಳ ಒಂದು ಹೆಂಗೆ ಮನ್ ಕೊಡು ಅಂತನಕ್ಕೆ ಮನ್ ಕೊಡು ಒಂದು ಉಪ್ಪು ಅಂಚದ ಒಟಮಿಟಿ ನಮಗೆ ತನ್ನಾಟಿಗೆ ಐತೆ ಒಂದು ಬರ್ಕೊಂಡು ಹೋಗ
1: ಕಲಾ ಸಂಗಮ ಒಂದು ಮಲ್ಲ ಮಲ್ಲ ಕಲಾವಿದರೇನು ಪುಟ್ಟುಪಾಡಿನ ಒಂದು ಸಂಸ್ಥೆ ಮಕ್ಕ ಇತ್ತೆಲ್ಲ ಎಡ್ಡೆಡ್ಡೆ ಕಲಾವಿದರು ಬರೋಂದಿಲ್ಲರು ಅಕ್ಕಳ ನಡುಟು ಇರೇ ಒಂದು ಆ ಒಂದು ಮಲ್ಲ ಸಂಸ್ಥೆ ಕೆಲಸ ಮಾಡ್ಕೊಂಡು ಎಂಚ ಹಾಕ್ತೀರಿ
0: ಸರಿ ಸರ್ ಫಸ್ಟ್ ಯಾಪ ಒಂದು ಸುರುಕು ಪೋನಾಗ ಹಿಂಗೊಂಥರ ಪೋಡಿ ಎತ್ತೀನಿ ನೇತನಿಗೆ ಒಂದು ಹತ್ತು ಮಲ್ಲ ಟೀಮ್ ಯಾನು ಎಲ್ಲಿ ಲೋಕಲ್ ನೇತ ಇರ್ಬೋದು ಅಲ್ಬೋದು ಬಟ್ ಅವರಿಲ್ಲ ಅಲ್ಬೋದು ಹಿಂಗೆ ಪ್ರಾಕ್ಟೀಸ್ ಬರ್ನಾಗ ಸರ್ ಹಿಂಗೆ ಎಡ್ಡೆಡ್ಡಿ ತಿಳುವಳಿಕೆ ಬಂದದ್ದು ಪೂರ ಆಯ್ತು ನೀನು ಇಲ್ಲ ರೀ ಫುಲ್ ಅದು ಬಂದದ್ದು ಅಂತೀರಿ ಲಾಲ ಆಗಿ ಟೆನ್ಷನ್ ಅನ್ಬೋದು ಮನ್ ಪ್ಲೇ ಒಂದು ಧೈರ್ಯ ಕೊಡ್ತೀರಿ ಹಿಂಗೆ ಅದೇ ರೀತಿಯಲ್ಲಿ ಉಂಡು ಹಿಂಗೆ ನೇತನಿಗೆ ಕೊಂಚ ಹಿಂಗೆ ಕೆಲಸ ಮಾಡೋದು ಫ್ಯಾಮಿಲಿ ಹಾಕೋಲ್ಲ ಒಟ್ಟಿಗೆ ಒಂಜೆ ಏನೇತನೆ ಅಂತಾನೆ ಕೇಳಿ ಚಂಚನೆಟ ಹೌದಲ್ಲ ಒಂಜೆ ತತ್ತನಲ್ಲ ಒಂದು ಇದಕ್ಕೆ ಪನ್ಪೆರ ಇಂಚಾರೆ ಇಂಚ ಮನ್ಪಿಲ್ಲ ಇಂಚ ಮನ್ಪಿಲ್ಲ ನಂಗೆ ಮುಂದೆ ಬಂತು ಗೊತ್ತಿರು ಅಂಜೆ ನಿಂಕ್ಲೆಗೆ ಒಂಜೆ ಖುಷಿ ಆಗ್ಬೋದು ಅಂತಾನೆ ಅಂತಾನೆ ಒಂಜೆ ಆ ಕ್ಲೌಡ್ ಉಂದಲ್ಲ ಒಂಜಿ ಕಲ್ಲಿನ ಕೆತ್ತನ ಮಾತ್ರ ಒಂಜಿ ಸಿಲೆ ಆಪನ ಅಂತಂದೆ ಪಕ್ಕ ಕೆತ್ತಿಸಿದಾದ ಅಂಚನಾಡಿ ಎಂಕೇನ ತಿದ್ದಿದ್ದೆ ಅಂತದ್ದು ಕೂಡ ಸರಿ ಬರ ಬಂತು ಓ ತಪ್ಪು ತಪ್ಪು ಇತ್ತು ನಾನು ನಾನು ಅಂಚಮನ್ ಪೋಚಿ ಇಂಚಮನ್ಪ್ಲೆ ಬಂದು ತಿದ್ದಿದ್ದು ಸರಿ ಮಂತ್ರಿ ಇಂಗ್ಲೆ ಅದು ಇಂಗ್ಲೆ ಮಸ್ತ್ ಬೆನಿಫಿಟ್ ಉಂಟು ಆ ನೆಟ್ ಅದೇ ಮನೆ ಎಂಕ್ಲೆಗೆಲ್ಲ ಓಲ್ಲ ಹೋದು ಆ ನೆಟ್ ಕೊರಲ್ಲ ಮನ್ಪುರಂಚಿನ ಕೆಪಾಸಿಟಿ ಬರ್ತು ಮನೆ

0: ಈ ಕುಂಪಲ ಪರಿಸರ ಬಕ್ಕ ಇರ್ನೇ ಇಲ್ಲದ ಒಂಜಿ ಆತ ಸಕಾಯ ರೀತಿ
1: ಕುಂಪಲ ದುಂಬು ಒಂಜಿ ಏರ್ಲ ಬರ್ರೆ ಪೂಣೆ ಇಂದ ನಂಚಿನ ಪ್ರದೇಶ ದುಂಬು ದಬರಿತನಿಕ್ಲ ಬೈಪಾಸ್ ಬನ್ನ ಕಾಂಕ್ರೀಟ್ ಮಾರ್ಗ ತುದುಪ್ಪಾರು ಅವಳು ದಿಮ್ಮ ಖಾಲಿ ನೇಟು ಬರೋದಿತ್ತ ಒಂಜಿ ಬಸ್ ಬಾಡನ ಭಾರಿ ಬಂಗಡ್ ಬತ್ತೀನಿ ಹಿಂಗ್ಲೆ ಬಂದ ಹೂ ಐಟಮ್ ಕೊಂಡಿದ್ದಲ್ಲ ರಿಕ್ಷಾ ರಿಕ್ಷಾ ಬರೋ ಇದ್ದಾನೆ ತುಂಬಂದೇ ಬರೋಡಿತ್ತೇನೆ ಮನೆ ಹತ್ತಿನ ರಿಕ್ಷಾ ಬರೋ ಭಾರಿ ಬಂಗಡ ಒಂಜಿ ರಡ್ ರಿಕ್ಷಾ ನಲಪು ಹೂ ಕಣ ಹೋಗ್ತಲ್ಲ ಅಲ್ಪದ ಬೈಪಾಸ್ ತುಂಬಂದೇ ಬರೋಡಿತ್ತೇನೆ ಭಾರಿ ಬಂಗಡ ಅವೇರ್ದ ಬಕ್ಕ ಒಂಜಿ ಬಸ್ ಬತ್ತನು ಬಸ್ ಬತ್ತಿ ಬಕ್ಕ ರೋಡು ಪೂರ ಅಂದು ಅದಿತ್ತೇನೆ ರಡ್ ಬಸ್ ಆಂಡ್ ಮೂಜಿ ಬಸ್ ಆಂಡ್ ಇನ್ನಿಗೆ ತೈ ನಾಲೈನ್ ಬಸ್ ಉಂಡು ನೇತನ ಹೇಳ್ತೇನೆ ಕುಂಪಲಕ್ಕೆ ಬರ್ರೆ ಕೊಡೋದು ನಿಂತೇರು ಆ ಟೈಮುಡು ನೇತನೆ ಇತ್ತೆ ಕುಂಪಲಗೆ ಬರ್ರೆಗೆ ಏನೊಂದು ಅಲ್ಲಿರು ನೇತನೆ ನೇತನೆ ಹೆಂಗ್ಲಾಗ ಅಪ್ಪ ಎಲ್ಲಿ ಅಪ್ಪನಾಗ ಬೀಡಿ ಕಟ್ಟಿದೆ ಜೀವನ ಅಂತ ನಿಂತು
0: ಶಾಲೆ ಅಪ್ಪ
1: ಅಮ್ಮ ವೇದವಾಚಾರಿ ಪಪ್ಪ ದೋಗ್ರ ಪೂಜಾರಿ ಯಾರು ಕಾರ್ಖಾನೆ ಬೆಲೆ ಬಂದಿತ್ತೀನಿ ಅಂಚ ಹೆಂಗ್ಲು ಇತ್ತದ ಜೋಕ್ಲಿಗೆ ರಾಜ್ಯದಿಕ್ಕನ್ನ ಭಾರಿ ಖುಷಿ ಇತ್ತೇನೆ ಹೆಂಗ್ಲಾಗ ಅಪ್ಪ ರಾಜ್ಯ ದಿಕ್ಕಿನ ಒಂದು ಬೇಜಾರ ಬಂದಿದ್ದೆ ಬಂದ ರಾಜ್ಯ ದಿಕ್ಕಿನ ಇಲ್ಲ ಬೀಡಿಗೆ ನೂಲು ಮಾಡೋಡು ಯಾಪ ಗೊಬ್ಬರ ಉಡ್ಪೇರ ಬಂದು ಗಾತಂದಿತ್ತೆ
0: ಇನ್ನಪ್ಪ ಅಮ್ಮ ಒಳ್ಳೇರು ತಿಳಿಸೊಂದು ಒಳ್ಳೇರು
1: ಅದೇ ದೇವಲ್ಲಿ ಇತ್ತ ರಾಜ್ಯ ದಿಕ್ಕಿನ ಭಾರಿ ಖುಷಿ ಇತ್ತು ವರ್ಷ ಬತ್ತನ ರಾಜ್ಯ ನೇಕ್ಲಾಜಿ ಪೂರ್ ರಾಜ್ಯ ಭಾರಿ ಖುಷಿ ಆಗ್ಬೋದು ಜೋಕ್ಲಿ ಬಟ್ ಹೆಂಗ್ಲಾಗ ಅಪ್ಪ ರಾಜ್ಯ ಗೊಬ್ಬರ ಇತ್ತು ಬೀಡಿಗೆ ನೂಲು ಮಾಡಿತ್ತು ಬಂಗದ ಜೀವನದಲ್ಲಿ
0: ಬಡಬತ್ತದ ದಿನಕ್ಕೂ
1: ನೇತನಕ್ಕೆ ಭಾರಿ ಬಂಗ ಇತ್ತೇನೆ ಹಾ ನನಗೆ ಅಂದ್ರೆ ಹೆಂಗ್ಲೇ ಭಾರಿ ಬಂಗಾಡ ಮಂದಿರ್ ದೇವದೇಟ್ ಇತ್ತಲ ನಕ್ಲೇನು ಇತ್ತದಲ್ಲಿ ಇತ್ತಾಕ್ಲಿ ಬೇನೆ ರೀ ಜಿತ್ತಾಕ್ಲಿ ಇಲ್ಲ ಕುಳ್ಳ್ಯಾರ ಹೆಂಗ್ಲು ಬೇಕು ಅಂಚ
0: ಐದು ಬಕ್ಕದ ಇದು ಐದು ಬಕ್ಕ ಇನ್ನು ಬಾಲ್ಯ ಹಣ್ಣು ಐದು ಬಕ್ಕ ಒಂಚೂರು ಜವನಾದಿಗಿದ ದಿನಕ್ಕಳು ಐತಿ ರೀ ಅಪ್ಪಗ ಕ್ರಿಕೆಟ್ ಮ್ಯಾಚ್ ಮತ್ತೆ ಗೊಬ್ಬಂದು ಕ್ರಿಕೆಟ್ ಆಲ್ರೌಂಡರ್ ಎಂಚಾಯರ್
1: ಆ್ಯಕ್ಚುಲಿ ಅದನ್ನು ದುಂಬು ಇತ್ತೆ ಅಲ್ಪ ಅಲ್ಪ ಮೈದಾನ ಪೂರ ಕಮ್ ಜವನಿಯರು ಒಟ್ಟಿಗೆ ಬರ್ತೀರಿ ಕಾಂಡೆ ಇತ್ತೆ ಐತರದನ್ನು ಪುಲ್ಯ ಕಾಂಡೆ ಗೊಬ್ಬರ ಉಂಟು ಅಪ್ಪಗ ತುಂಬ ಐತರದನ್ನು ಅಲ್ಪ ಅಲ್ಪ ಒಂದು ಜವೂಲ್ ಜಾಗಿ ಉಂಟು ಅವಳು ಇಂಚಿನ ತಿಕ್ಕಿನ ಬ್ಯಾಟ್ ತಡಿಮ ಅಂತ ಗುಬ್ಬೋದು ಐತರದನ್ನು
0: ಇತ್ತೆಲ್ಲ ಕ್ರಿಕೆಟ್ ಮ್ಯಾಚ್ ಪೋಪರ ಅಥವಾ ಗೊಬ್ಬರ ಪೋಪರ
1: ತೂನಾಗ ಇಂಟ್ರೆಸ್ಟ್ ಆಗ್ಬೋದು ಬಟ್ ಆಗುದಿತ್ತ ಗೊಬ್ಬರ ಹೆಂಗ್ಲಂಜು ಸುಲ್ಯ ಮುಟ್ಟಲ್ಲ ಹೋತಾವ ಮ್ಯಾಚ್ ಗೊಬ್ಬರನೇ ಅಪ್ಪಗ ಐತರದನ್ನು ಲೆಕ್ಕದು ಇಟ್ಟ ಟೂರ್ನಮೆಂಟ್ ಮಸ್ತ್ ಆಗ್ಬೋದು ಅಲ್ಪ ಅಲ್ಪ ಅಲ್ಪ ಅಲ್ಪ ರಾತ್ರಿ ಪಗಲ್ ಟೂರ್ನಮೆಂಟ್ ಅಪ್ಪ ದುಂಬು ರಾತ್ರಿ ಬರೋ ಟೂರ್ನಮೆಂಟ್ ಆಗಿದ್ದೇನೆ ಪಗಲ್ ಮಾತನೇ ಇತ್ತೆ ಅಲ್ಪ ಅಲ್ಪ ಇಲ್ಲಿ ಇಲ್ಲ ಗಲ್ಲಿ ಗಲ್ಲಿ ಏನೇತನೆ ಇಂಜೆ ಟೈಮ್ ಅಪ್ಪ ಜವನ ಸಟ್ಟ ಮಂತ್ರಿ ಗೊಬ್ಬರ ಬಂದಿತ್ತಾನೆ ಐತರದಾನಿ
0: ಬಯ್ಯನಲ್ಲ ಟೀಮ್ ಇತ್ತು
1: ಟೀಮ್ ಒಂದು ಇದಲ್ಲ ಜಂಕ್ಲ ಒಟ್ಟಿಗೆ ಒಂದು ಕ್ಲಬ್ ದಲ್ಲಿ ಎಕ್ಕಡೆ
0: ಬಂದಿತ್ತೆ ಕ್ಲಬ್
1: ಮೂರು ಕಟ್ಟ ಮಿತ್ರ ಮಂಡಳಿ ಬಂದು ಅಕ್ಲಿ ಇತ್ತು ಜವನ ಇತ್ತಲ್ಲ ಜವನ ಅಕ್ಲಿ ಗೊಬ್ಬಂದು ಇರ್ಬೇಕು ಬೇತನಿಗೆ ಟೀಮ್ ಕೊಡ್ಬೇರೆ ತನಗೆ
0: ಸಪೋರ್ಟರ್ ಇತ್ತೆ
1: ಸಪೋರ್ಟರ್ ಅದಲ್ಲೇ ಬಕ್ಕ ಎಂಗ್ಲಿಗೆ ಐತರದ
0: ತುಂಬ ಸ್ಪೋರ್ಟ್ಸ್ ಮ್ಯಾನ್ ಸಪೋರ್ಟ್
1: ಆಕ್ಲಿಗೆ ಸಪೋರ್ಟ್ ಅದಲ್ಲ ಸತ್ಯವಂಜನೇತನೇ ಇತ್ತಾನೆ ಸಪೋರ್ಟ್ ಅದಲ್ಲೇ ಬಗ್ಗೆ ಇತ್ತೆ ಎಂಗ್ಲ ಮೂಲ ಬಾಲಕೃಷ್ಣ ಮಂದಿರ ಬಕ್ಕ ಇಡೀ ನೇಟಿ ದಕ್ಷಿಣ ಕನ್ನಡ ಹತ್ತು ಇಡೀ ಪೂರ್ತಿಕ್ಕಲ್ಲ ಬಾರಿ ಕುಂಪಲ್ ಊರು ಬಂದು ಫೇಮಸ್ ಅನ್ನ ಇರಗೆ
0: ಅಪ್ಪಲ ಅಷ್ಟೇ ಮೀ ಮೊಸರುಡಿಕೆ ಮತ್ತೆ ಮಲ್ಪರ್ ಬರ್ಸ
1: ಪ್ರತಿಯೊಂದು ಕಾರ್ಯಕ್ರಮ ಅವಂದು ಎಪ್ಪು ನೇತನೇ ಗುಂಪಲಲ್ಲಿ ಇಂಥ ಅಲ್ಲಂಜಿ ಈ ಸರ್ಲ ಅಲ್ಲಂಜಿ ಅಷ್ಟಮಿ ಉಂಟು ಕುಂಪಲ ಅಷ್ಟೇ ಮಂಡ ದೂರ ದೂರ ಊರದು ಐಕ್ ತುಯರ ಬರ್ತೇನೆ ಕುಂಪಲ ಅಷ್ಟಮಿ ನೇತನೇ ಅಂಚೆ ತಿಂಗಳು ಬಾಲಕೃಷ್ಣ ಮಂದಿರ ಆಯ್ಬಕ್ಕ ನೇತನಕ್ಕೆ ಇಡೀ ಕುಂಪಲಗೆ ಇಡೀ ಒಂಜಿ ನಾಡ ಹಬ್ಬ ಬನ್ಲಕ್ಕ ಅಷ್ಟೇ ಬಂದ ಒಂಜಿ ಕುಂಪಲದ ಒಂಜಿ ಊರದ ಪರ್ಬ ಲೆಕ್ಕನೆ ಇಡೀ ಊರೇ ಖುಷಿ ನಂಚಿನ
0: ಐದು ಬಕ್ಕ ಜವನಾದಿಗೆ ಇದ್ದ ಬಕ್ಕ ಇರಿಗ ಒಂಜಿ ದಾಂಪತ್ಯ ಜೀವನ ಮದುವೆ ಈ ಬಂದ ಜನ್ಮ ಜನ್ಮದ ಅನುಬಂಧ ಎಂಚ ಐದು ಬಕ್ಕ ಮದುವೆದ ಬಕ್ಕ ಬಕ್ಕದ ಒಂಚೂರು ಸಂಗತಿನ ಪಟ್ಟೋಣ ಎಂಚ ಮತ್ತೆ ಸಪೋರ್ಟ್ ಮಲ್ಬೇರ
1: ನಾನು ರಂಗಭೂಮಿ ಪಾದಾರ್ಪಣೆಗೆ ಒಂದು ವರ್ಷ ತುಂಬು ಐದು ಬಕ್ಕ ಒಂದು ವರ್ಷ ಬಕ್ಕ ಮಂದಿ ಮಾಡಿದ್ದೀನಿ ಐದು ಬಕ್ಕ ಅಪ್ಪಗ ಬಂದಿತ್ತೇನೆ ಇಂಚ ಇಂಚ ನಾಟಕದ ನೆಟ್ಟು ನೆಟ್ಟು ಬಂದಿಲ್ಲ
0: ಅವು ಬಂದಿರ ನಾಟಕದಲ್ಲಿ ಆರೆ ಆರೆ ಎಂಡೆಲ್ಲ ನಾಟಕ ಮಲ್ಬೇರ ಇಲ್ಲಡೆ ಬರ್ತಿದ್ದಿಲ್ಲ ನಾಟಕ ಮಲ್ಬೇರ ಬೋಡಿ ಇರೋದಲ್ಲ
1: ಹಿಜ್ಜಿಜ್ಜ ಫಸ್ಟ್ಗೆ ಬಂದಿತ್ತ ಅಪ್ಪಗ ಫಸ್ಟ್ಗೆ ಬಂದಿತ್ತ ಅಲ್ಲಿ ಅವು ಇರ್ನ ಇಷ್ಟ ನೇತನಿಕ್ ಇತ್ತಲ್ಲ ಏನು ನಾಟಕ ಆಡಿ ಪಿಕ್ಚರ್ಗೆ ಆಡಿ ಹೂ ಪೋಡಿತ್ತು ನಾನು ನನ್ನ ನಾಟಕ ಓ ನಾಟಕ ಡ್ರೆಸ್ ಬಂದು ಆಲೆ ಬ್ಯಾಗ್ ರೆಡಿ ಬಂದಿಪ್ಪು ಓ ನಾಟಕ ಬಂದು ಗೊತ್ತಿತ್ತು ನಾ ಪಣ್ಣ ಅಲ್ಲಿ ಆ ನಾಟಕದ ಡ್ರೆಸ್ ಆ ಬ್ಯಾಗ್ ರೆಡಿ ಬಂದಿಪ್ಪು ನೇತನಿಕ್ ಅಕ್ಕೆಲ್ಲ ಹಿಂಗೆ ಇಂಚ ಪಿಕ್ಚರ್ ಇಂಚಂಚ ಡ್ರೆಸ್ ನೇತಂದು ಓಡ್
0: ಬಂದರ್
1: ವನಿತಾ ಬಂದದೆ
0: ಹೋಲ್ತಾರೆ
1: ಇಲ್ಲಿ ಅಕ್ಕಲಿ ಮಿಯಾ ಪದವು ಕರಡ್ಡು ಜೋಕು ಚಿತ್ರ ಅಲ್ಲಿ ಬಕ್ಕ ಮನುಷ್ಯರಿ ಬಂದಿದೆ ರಡ್ಡು ಜೋಕು
0: ಅಕ್ಕಲಿಲ್ಲದೆಲ್ಲ ಆರ್ಟಿಸ್ಟ್ ಮಲ್ಪವರು
1: ಇತ್ತ ಎಲ್ಲಿ ಎಲ್ಲ ಕೊಂಚ ಚೂರು ನೋನ್ಪೊಂದುಲ್ಲೆ ಒಂದು ಕಟ್ಟನ ಡ್ಯಾನ್ಸ್ ಬಕ್ಕ ಮೈಕಡೆ ಪಾತ್ರ ಬರ ನೋನ್ಪೊಂದುಲ್ಲೆ ಒಂಚೂರು ಅಂಕರ್ ಒಂತೆ ಮೈಕಡೆ ಪದ್ಯ ನೆಟ್ಟು ಪನ್ ಪುನಃ ಒಂಚೂರು ಅಕ್ಕಲೇ ಒಂದು ಬರ್ತ ನಾನು ಬಕ್ಕ ಆಟೋಮೆಟಿಕ್ ಸ್ಟೇಜ್ ಹೋಗ್ ಮುಂಚಿನ ಒಂದು ಬರ್ಪೂನು ಅಂದ ಅಂದು ಅದಕ್ಕೋಸ್ಕರ ಇತ್ತು ಇಲ್ಲಿ ಬಾಕ್ಸ್ ಬರ ಕಂತಿದ್ದೀನಿ ಮೈಕಡೆ ಪಾತ್ರ ನಂಚಿನ ಬರೋ ಒಂಚೂರು ಕಲ್ಪ ಒಂದು ಲೇತನೆ ಇಲ್ಲಿ ದೇವನ ಶಾಲೆ ಇಡಕ್ಕೆ ಮನ್ಪುನ ಗಪ್ಪ ಆಕ್ಟಿವಿಟಿ ಆಪುಣ್ಣು ಇದ್ದೇನೆ ಯಾಕೆ ಧೈರ್ಯದೊಂಜಿ ಒಂದು ದಿಕ್ಕುನ ನಮ್ಮ ಧೈರ್ಯಕ್ಕೊಂದು ಓಟ ಬಿಡ್ಬೇಕು ಆಕ್ಲಿಕ್ಕೆ ಮನ್ಪುನ ಹಂಚಿನ ಧೈರ್ಯ ಬರ್ಪುನ ಇದ್ದೇನೆ ಡ್ಯಾನ್ಸ್ ಒಂಚೂರು ಮನ್ಪು ಶಾಲೆ ದಾಖಲೆ ಎಂದು ಇತ್ತು ನಂದು ಅದಲ್ಲಿಗೆ ಒಂಚೂರು ಅಂತ ಪೋಡಿಗೆ ನಾಚಿಗೆ ಏನೇತನಿಕ್ಕೆ ಐದನಿಗೆ ಐದು ಬಕ್ಕ ಮೂಜನೇ ಕ್ಲಾಸ್ ಅಂಚ ಒಂಚೂರು ಕಲ್ಪ ಒಂದು ಇಲ್ಲ ಏನೇತನಿಕ್ ನನಗಲ್ಲ ಮತ್ತೆ ಮನ್ಪೊಲಿ ಬಂದೇತನೇತನಿಗೆ మా కాలేజ్కి ఇంట్రెస్ట్ పడిన చిత్రం అనుకునేటి మా గల్లకి ఇంట్రెస్ట్ చిత్రం అనుకునేట డ్రాయింగ్ క్లాస్ అనేది అవి ఓ బాగున్నా చిత్రం ముందు ఉంది చెప్పుకున్నావు అనేది అవి ఇంట్రెస్ట్ అది అంటే డ్రాయింగ్ క్లాస్కి మారదాం అనుకునేది.
0: సినిమాడు పాత్ర తిక్కునిరిగు కెమెరాదే దురుంతుదర డైలాగ్ కొరితేరు వచ్చాను డైలాగ్ దాల తత్తుండ అతు టేక్ జాస్తి
1: అండి ఇంక డైలాగ్ అనేది ఫస్ట్ స్టార్టింగ్ వరకు పోనగా దేపనైతే గందగాలి గుర్తించాను నేను అవి పక్క అనేటి ఉంచుకెళ్ళ సరే ఉంచు నేల తింది అనేది అటు ఇస్తే తొందర జనం మంచి రెడ్డి ముడిచి టేకెట్ ఆపు నేతనికి మన మంచి అనుభవం ఆయనటి డైలాగ్ కొంచెం ఆపు
0: సురుత డైలాగ్ పక్క సురుత ఫిల్ము
1: ఫస్ట్ ఫిల్మ్ పత్తనాజ్యం అంటది అవులే ఇంకా
0: విజయనన్న బొంబాయి దార్ విజయ్ కుమార్ శెట్టి
1: అంతే ఇంకా ఈ ఛాన్స్ మందుకు నేను ఇంకా విజయ్ కుమార్ కొడేలు పెళ్ళి సార్ ఇంకా ఫస్ట్ సురుకు ఇంచి
0: ఇట్లా వీళ్ళన్న
1: అవు ఇంక ఇంచినందుకు గుర్తించాలి కానీ ఇంచి ఫోన్ పంతేరు మూలిక కుత్త షూటింగ్ అవుంది ఇతను ఇంచి డ్రెస్ పోతుంది వాళ్ళు ఏమో షూటింగ్ అవుంది అంచా ఇటు మంచి క్యారెక్టర్ ఇస్తాను ఇల్ల దక్కి ఏమైనా పోయితుంది కొందాలి పిల్లలు దక్కు ఉంది అనుకున్నా మంచి క్యారెక్టర్ ఇస్తాను ఇంకా కెమెరా తప్పక ఇంచ తాదా గుర్తించాను ఇతను ఐదు మంది ఇస్తాను ఇతను ఇటు ఐదు ఒక్క పండి ఇంచు డైరెక్ట్ ఇంచని ఐదు ఒక్క ఇతను ధైర్యం ఉండు నేతనికి
0: సినిమా దాని డైలాగ్ వరకు
1: ఫేమస్ డైలాగ్ ఉండా నేత భగీర పిచ్చారు నేను చెప్పి ఫేమస్ సార్ రస్తే నెట్టగిదే అంత బారక్కోకబేడి రస్తేలు సిగోరెల్లా నెట్టగిరల్లా నోడిద్రే ఏ సిరుగు మళ్ళీ వెళద మగ్గుతార కాంతిద్దే సిపి ఇద్దరు బేసి సావాస బేక మానేగోగి ఏసేకుండు ఎంతినో లవో జతున మలకో ఇలా నా మలకి స్వ జాగనే వేరే
0: వా వా వా సూపర్ సూపర్ డే హరి కృష్ణ అండి అచ్చా ఇరేకి మంచి ఇష్టద పదకులు వా పిచ్చారు దా పదం జాస్తికి ఏను అని దుమ్ము దాత్తనండే ఇత్తద వా భాష పదండ లైక్ అవునది
1: నేటి పత్తన చూపించాడు భాగ్య జీతులు
0: భాగ్యాలు కండు గంధసాలే
1: కరెక్ట్ అంత
0: ఎంగ్ల కేడుగురి మాత్రం రెడీ అవుతారు కండుగు చెప్పారే అంటే ఎంగ్లైతే కండుగు చెప్పడాపును అక్కడ లెత్తుంది లేరు పద ప్రసారం అల్పగా

0: ಸರಿ, ಇತ್ತೆ ಒಂಜಿ ಬಾಕ್ಯರ್ ಕಂಡುಡು ಪನ್ಪಿನ ಕಂಡದ ಜತ್ತಿನ ಒಂಜಿ ಅನುಭವ ಆಂಡ್ ಬಾರಿ ಪೊರ್ಲುದ ಒಂಜಿ ಪದವನ್ನು ಕೇಳ ಒತ್ತ. ಈತ ಮಾತ ಒಂಜಿ ಸಾಧನೆ ಮಲ್ತಾರೆ, ನಾಟಕ ಫಿಲ್ಮ್ ಉಡು ಟೆಲಿಫಿಲ್ಮ್ ಉಡ ಮಾತ ಪಾತ್ರ ಮಲ್ತಾರೆ. ದುಂಬಗದಾದ
1: ದುಂಬಗದಾದ ಗೊತ್ತಿದ್ದಿಲ್ಲ ನಮ್ಮ ಅವೇನೇ ಪೋಂದುಲ್ಲ.
0: ಇತ್ತೆ ಒಂಜಿ ದಾಲ ಕನ ಉಂಡ ಇಂಚಿನ ಇಂಚ ಉಡ ಅಂಚ ಉಡ ಬಂದು ಇತ್ತೆ ಈತ ಮಾತ ಬಿಲ್ಡಿಂಗ್ ಕಟ್ಟಿನಾರು ಇಂಚಿನ ಕನ ಉಂಡ
1: ಕನ್ನ ಇತ್ತೆ. ಯಾನೆ ಆ್ಯಕ್ಚುಲಿ ಇದಾದ ಮನೆ ಬಾಡಿಗೆ ದಿಲ್ಲಾಡುಲ್ಲೆ ಸಂತೆಲ್ಲ ಮನ್ಪೋಣದು ಮನ್ಪ ಅಂಜಿ ಅಭಿಲಾಷ ಉಂಟು ಖಂಡಿತ ಅವ ಮನ್ಪೋಣದುಲ್ಲು ತುಕ್ಕ ದೇವರಿತ್ತೇನೆ ಇಟ್ಟಿಂದು ಬಕ್ಕ ರಂಗಭೂಮಿ ನಲ್ಲ ಅಂಜಿ ಬೇತ ಬೇತ ನೆಟ್ ಕಾಲ ಆ್ಯಕ್ಟಿಂಗ್ ಮನ್ಪೋಡು ಅಂತ
0: ಮಲ್ಲ ಪಾತ್ರ ಬಂದು ಅದು ಎತ್ತನಂಡ ಒಂಜೆ ಎಡ್ಡೆ
1: ಪಾತ್ರ ಅಂದತ್ತ ದೇವನ ಒಂಜಿ ಸೀನ್ ಅಲ್ಲ ಜನಕ್ಕೆ ತೂಪು ನಂಚಿನ ಸೀನು ಮಲ್ಲ ಪಾತ್ರ ಮಂತಿ ಗುರ್ಲೇನೆ ಅಂತ ಒಂಜಿ ಸೀನ್ ಅಲ್ಲ ಒಂಜಿ ತೂದ ಎಂಚ ಎಡ್ಡೆ ಆತನ ಮಾರಿ ಎಲ್ಲೇ ಅಂದರೆ ಅಂಚ ಬಂದಲ್ಲೇ ಅವನು ಖುಷಿಯವನೇ ಇದನಿಗೆ ಅಲ್ಲ ಬೇತ ಬೇತ ನಮ್ಮನ್ನು ಮನ್ಪೋಡು ಅಂತ ಒಂಜಿ ಆಸೆ ಉಂಟು.
0: ಹೆಂಚಿನ ಪಾತ್ರ ಬೋರ್ಡ್ ಒಂದು ಕನಗಟ್ಟದಾರ
1: ಹೆಜ್ಜಿ ಅಂಚದಲ್ಲ ಹೆಜ್ಜಿ ಅಲ್ಲ ಬೇತ ಬೇತ ಟೈಪ್ ಮನ್ಪೋಡು ಒಂಜಿ ಮನ್ಪೋಡು ಅಂತ ಒಂಜಿ ಆಸೆ ಉಂಟು. ಆಯ್ತಾನೆ ತುಳು ಕನ್ನಡ ಮಕ್ಕ ತೆಲುಗು ಫಿಲ್ಮ್ ಮಂತೆ ಒಂದು ದಿಲ್ರು ಬಂದು ಒಂದು ಪಿಚ್ಚಾಡು ತೆಲುಗು ಮಂತಿತ್ತ ನಾನೊಂದು ರೆಡ್ ಭಾಷೆ ಮತ್ತೆ ಜೈನ ಭಾಷೆ ಅದೆಲ್ಲ ಮನ್ಪೋಡು ಆಸೆ ಉಂಡು ತುಕ್ಕ ದೇವರ ಎತ್ತಾರ ಒಂಜಿ ಹಿಂದಿ ಇಡ್ಲ ಮಲಯಾಳ ಮನ್ಪೋಡು ಒಂದು ಆಸೆ ಉಂಡು ಎತ್ತಾನ ಮನ್ಪೋಡು
0: ಆಫರ್ ಉಂಡ
1: ಹೆಚ್ಚಿ ಅಂಚದಲ್ಲ ಹೆಜ್ಜಿ ಬತ್ತಲ್ಲ ಮನ್ಪೋಡು ಉಂಟು
0: ದಾದ ಬನ್ಪರು ಇನಿ ಇರ್ನ ಇಲ್ಲಡೆ ಬತ್ತದು ಈ ಕಾರ್ಯಕ್ರಮ ಉಡು ಬಿನ್ನೇರ ಪಾತ್ರ ಕತ್ತೆ ರೇಡಿಯೋ ಸಾರಂಗದ ಬಿನ್ನೇರ ಪಾತ್ರ ಕತ್ತೆ ಕಾರ್ಯಕ್ರಮ ಉಡು ಇರಡ ಎಂಗ್ಳ ಪಾತ್ರ ಒಂದಲ್ಲ ಎಂಗ್ಳ ಕೇಳುಗರು ಇರ್ನ ಪಾತ್ರ ಕೇನೊಂದಲ್ಲಿರು ದಾದ ಬನ್ಪರ್
1: ಫಸ್ಟ್ ಅಧ್ಯಯನ ರೇಡಿಯೋ ಸಾರಂಗದಾಗ್ಲಿಗೆ ಯಾನ ಎನ್ನ ವ್ಯಕ್ತವಾದ ಎನ್ನ ಇಲ್ಲದ ಬರುವ ಅಧ್ಯಯನ ಸೊಲ್ಮೇಸ ದಯಪಂಡ ಎನ್ನಂಚಿನ ಒಂಜಿ ಎಲ್ಲೇ ಕಲಾವಿದನಲ್ಲ ಬತ್ತದೆ ನಿಕ್ಲಿಲ್ಲಾಡು ಬತ್ತದು ಅವಲ್ಲ ನಿಕುಲಾದ ಇಲ್ಲಾಡು ಬತ್ತದೆ ಬೇತಕ್ಕೆ ಎಂಗ್ಳು ಪೋಪುನುಂಡು ಬಟ್ ನಿಕುಲಾದ ಇಲ್ಲಾಡು ಬತ್ತದೆ ನೇಕ್ ಈತ ಸಾಕಾರ ಮಂತಾನೆ ನಿಜವಾದ್ಯಾನ ಮಸ್ತ್ ಅನಿಕ್ಲೆ ಅಬರಿ ಆದಲ್ಲೆ
0: ಕಿಶೋರಣ್ಣ ದಲ ಅಕೇರಿಗೊಂಜಿ ಡೈಲಾಗ್ ದಕ್ಕೋರ
1: ತಪ್ಪಾಂಡು ಪಂಡದ ಬುಡ್ಡ ಯಾನ್ 25 ವರ್ಷದಿಂದ ಬತ್ತಿನ ಕಷ್ಟ ತಿಂದಿನ ಬೇನೆ ಉನ್ನೀಕ್ ವೈಕಲ ಅರ್ಥ ನಿಜ್ಜಲ್ನೆ ಕಾಪ ಯಾನ ಅನುಭವಿಸಿದ ಹಿಂಸೆ ಈರ್ಲ ಅನುಭವಿಸೋರು ಇಸೋನಾತೆರೆ ಇರ್ನ ಮಗಲ್ ಅನುಭವಿಸೋಡು ಆತ್ ಮಲ್ಪಂದೆ ಬುಡೆ
0: ಮಾರಿ ಪೊರ್ಲದ ಒಂದು ಡೈಲಾಗ್ ಪಂಡರು ಈ ಡೈಲಾಗ್ ದೊಟ್ಟಿಗೆ ಇರ್ನ ಒಟ್ಟಿಗೆ ನಡಪನ ಬಿನ್ನೇರೆ ಪಾತ್ರಕತ್ತೇನೆ ಎಂಗಳು ಮುಗ್ತೊಂದಲ್ಲ ಈತ ಬರ್ತು ಈ ಬಿನ್ನೇರೆ ಪಾತ್ರಕತೆ ಕಾರ್ಯಕ್ರಮ ಪಾಲ್ದಿತ್ತನಿಗೆ ಇರಿಗ ಮಾತಾ ಸಾರಂಗ್ ಕ್ಷೋತ್ರ ಬಾಂಧವರನ್ನು ಪರವಾದ ಉಡಲ್ದಿಂಜಿ ಸೋಲ್ಮೇಲೆ ಅಂಚನೆ ಇರ್ನ ಕಲಾಜೀವನ ನಲ್ಲಾತ್ ಬೆಳಗಡು ಅಂಚನೆ ಎಡ್ಡೆಡ್ಡೆ ಪಾತ್ರಗಳು ಇರಿಗೆ ತಿಕ್ಕಡು ಎಡ್ಡೆ ಪಾತ್ರ ಅದು ಮಾತ ಇರ್ನ ಆಸೆ ಲೆಕ್ಕನೆ ನಾನೊಂಜಿ ರಡ್ಡು ಮಲಯಾಳಂಬಕ್ಕ ಹಿಂದಿ ಪಿಕ್ಚರ್ ಎಲ್ಲ ಆ್ಯಕ್ಟ್ ಮಲ್ಪಡು ಬನ್ಪಿನ ಇರ್ನ ಒಂಜಿ ಉಡಲ್ದ ಆಸೆ ಎಲ್ಲ ಈಡೆ ಎರಡು ಬನ್ಪಿನ ಒಂಜಿ ಅಂಗಾಲಪದೊಟ್ಟಿಗೆ ಇನ್ನಿತ ಪಾತ್ರ ಕತ್ತೇನು ಮುಗ್ತೊಂದಿಲ್ಲ ಸೊಲ್ಮೇಲು ಕಿಶೋರಣ್ಣ
1: ಸೊಲ್ಮೇಲು ಮಾತೆ ತುಳು ಭಾಷಣವರಿ ಪಲೆ ತುಳು ಚಲನಚಿತ್ರ ಅಂತೂಲಿ ನನ್ನವರೆಗೆ ತೋಜಾಲೆ
0: ಕಿಶೋರ್ ಡಿ ಕೆ ಕುಂಪಲ ರಂಗಭೂಮಿ ಕಲಾವಿದರು ಅಂಚನೆ ಸಿನಿಮಾ ನಟರು ಮೇರಿನೊಟ್ಟಿಗೆ ಬಿನ್ನೇರೆ ಪಾತ್ರ ಕತ್ತೇನು ನಡಪಾಯ ಎಂಗ್ಳು ಈ ಕಾರ್ಯಕ್ರಮ ಬಿನ್ನೇರೆ ಪಾತ್ರ ಕತ್ತೇನು ನಿಖಿಲ್ ಕೇಂಡರ್ ಇನ್ನಿತ ಈ ಬಿನ್ನೇರೆ ಪಾತ್ರಕತೆ ಕಾರ್ಯಕ್ರಮ ಎಂಗ್ಳೊಟ್ಟಿಗೆ ಸಹಕಾರ ಕೊರನಾರು ಅಶೋಕ್ ಮಂಗಳಿದ್ದೀವಿ ಕುಡೋರ ನನುಜಿ ಬಿನ್ನೇರಿನೊಟ್ಟಿಗೆ ಪಾತ್ರಕತೆ ನಡಪಾಗ ಮಾತ್ರೆಗಳ ಸೊಲ್ಮೆಲು.

ಈತನೇಟ ಭಿನ್ನರ ಪಾತ್ರ ಕತೆ ಕಾರ್ಯಕ್ರಮನ್ನು ಕೇನೊಂದು ಬರ್ತಾರೆ. ಭಿನ್ನರಾದ ಪಾಲ್ಪಡೆಯನಾರೆ ರಂಗಭೂಮಿ ಅಂಚನೆ ಚಲನಚಿತ್ರ ಕಲಾವಿದ ಕಿಶೋರ್ ಡಿ ಕೆ ಕುಂಪಲ. ಭಿನ್ನರನ ಪಾತ್ರ ಪಾಯಿನಾರೆ ಎಡ್ವರ್ಡ್ ಲೋಬೋ ತೊಕ್ಕೋಟು. ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಸಾಧನೆ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ತುಳು ಪ್ರಸಾರಕ್ಕೇನೊಂದುಲ್ಲರ್ ನನದುಂಬಗ್ ವಿಲ್ಸನ್ ರೆಬೆಲ್ಲೋ ಅರ್ನ ನಿರ್ಮಾಣಡ್ ತೇಜಸ್ ಪೂಜಾರಿ ಅಂಚನೆ ಎಲ್ಟನ್ ಮಸ್ಕರೇನ ಸ್ಮೋಕಲ್ನ ನಿರ್ದೇಶನಡ್ ಮೋಡ್ದು ಬತ್ತನ ತುಡರು ತುಳು ಚಿತ್ರದ ಕೆಲವೊಂಜಿ ಪದಕುಲೆನ ಕೇನೊಂದು ಬರಕ. ಸುರುಕಾದ್ ಜೈ ಗಣಪತಿ. ಪದಪಂತಿನಾರ್ ಪ್ರಕಾಶ್ ಮಹಾದೇವನ್. ಸಂಗೀತ ಕೊಡ್ತಿನಾರ್ ಪ್ಯಾಟ್ಸನ್ ಪಿರೇರಾ. ಸಾಹಿತ್ಯ ಮೋಹನ್ ರಾಜ್.

ನನದುಂಬಗ್ ಪ್ರೇಮಾಯಣ ಪದಪಂತಿನಕುಲು ಪ್ಯಾಟ್ಸನ್ ಪಿರೇರಾ ಶರಣ್ಯ ಭಟ್ ಸಾಹಿತ್ಯ ಬರೆತಿನಾರ್ ಮೋಹನ್ ರಾಜ್ ಸಂಗೀತ ಕೊಡ್ತಿನಾರ್ ಪ್ಯಾಟ್ಸನ್ ಪಿರೇರಾ.

ಒಂದು ತುಡರು ತುಳು ಸಿನಿಮಾದ ಕೆಲವೊಂಜಿ ಪದಕುಲು. ನನದುಂಬಗ ಬಿಳಿಯಾರು ರಾಕೇಶ್ ಭೋಜರಾಜ್ ಶೆಟ್ಟಿ ಅರ್ನ ನಿರ್ಮಾಣಡು, ನಿತಿನ್ ರೈ ಕುಕ್ಕುವಳ್ಳಿ ಅರ್ನ ನಿರ್ದೇಶನಡು ಮೂರ್ದು ಬತ್ತಿನ ಧರ್ಮದೈವ ತುಳು ಸಿನಿಮಾದ ಕೆಲವೊಂಜಿ ಪದಕುಲು. ಈ ಪದಕುಲೆಗೆ ಸಂಗೀತ ಕೊಡ್ತಿನಾರ್ ನಿಶಾನ್ ರೈ. ಸುರುತ ಪದ ಧರ್ಮದೈವ ಶೀರ್ಷಿಕೆ ಪದ ಒಂದನ್ನು ಬರೆತಿನಾರ್ ಕೆ ಪೇಜಾವರ. ಪದ ಪಂತಿನಾರ್ ಪಟ್ಲ ಸತೀಶ್ ಶೆಟ್ಟಿ.

ಒಂದು ಧರ್ಮದೈವ ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು ನನ್ನ ದುಂಬುದ ಕಾರ್ಯಕ್ರಮದ ತಿಕ್ಕಗ ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ರಂಗ ರಂಗದ ಬದುಕು.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಬಿವಿ ಶ್ರೀನಿವಾಸ್ ಅವರ ಸಂಗೀತ ನಿರ್ದೇಶನದ ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿರುವ ತಿಂಗಳು ಮುಳುಗಿದವೋ

ಮುಂದಿನ ಗೀತೆ ಡಿ ವಿ ಗುಂಡಪ್ಪ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬದುಕು ಜಟಕಾ ಬಂಡಿ.

0: ಸಚ್ಚಿದಾನಂದ ಶೀಲಾ, ಹೇ ದಿವ್ಯ ಸಚ್ಚಿದಾನಂದ ಶೀಲಾ.
1: ಮುಂದಿನ ಹಾಡು ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ಎಲೆಗಳು ನೂರಾರು. ಹಾಡಿದ್ದಾರೆ ಕಿಕ್ಕೇರಿ ಕೃಷ್ಣಮೂರ್ತಿ, ವೈಷ್ಣವ ರಾವ್, ಮಂಗಳ, ರಮೇಶ್ ಚಂದ್ರ, ಜೈರಾಮ್, ನಾಗಚಂದ್ರಿಕಾ, ವೃಂದಾರಾವ್, ಶಿವಶಂಕರ್ ಹಾಗೂ ಸುನೀತಾ.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
2: ಚಿಯರ್ಸ್.
3: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
4: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.
7: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
8: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
7: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ತರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
1: ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯರೇ, ಈ ಒಂದು ಟಾನ್ಸಿಲೈಟಿಸ್, ಪದೇ ಪದೇ ಕಾಡುವಂಥ ಟಾನ್ಸಿಲೈಟಿಸ್, ಗಂಟಲು ನೋವು, ಟಾನ್ಸಿಲ್ ಒಂದು ಉರಿಯೂತ ಆಗಿರುತ್ತೆ, ಮಕ್ಕಳಲ್ಲಿ ತುಂಬ ಕಂಡು ಬರುತ್ತೆ, ಟಾನ್ಸಿಲ್ಗೆ ಸರ್ಜರಿ ಬೇಕು ಅನ್ನುವಂಥ ಪರಿಸ್ಥಿತಿ ಬರುತ್ತೆ. ಅಂತಹ ಪದೇ ಪದೇ ಕಾಡುವಂಥ ಟಾನ್ಸಿಲೈಟಿಸನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ದಿವ್ಯ ಔಷಧವನ್ನು, ಒಂದು ಸರಳವಾದಂತಹ ಮನೆಮದ್ದನ್ನು ತಿಳಿಸ್ಕೊಡಿ ಅಂತ ನಾನು ಕೇಳಿಕೊಂಡಾಗ ಡಾಕ್ಟರ್ ವಿನಾಯಕ್ ಹೆಬ್ಬಾರ್, ಧಾತ್ರಿ ಆಯುರ್ವೇದ ಕೇಂದ್ರ ಶಿರಸಿ, ಇವರು ರೆಡಿಯಾಗಿದ್ದಾರೆ. ಸೊ ನಮಗೆ ಇವತ್ತು ಟಾನ್ಸಿಲೈಟಿಸ್ ಕಡಿಮೆ ಮಾಡುವಂಥ ಸರಳ ಔಷಧಿಯನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನಾವೀಗ ತಿಳ್ಕೊಳ್ಳೋಣ. ಈ ಒಂದು ಟಾನ್ಸಿಲೈಟಿಸನ್ನು ಕಡಿಮೆ ಮಾಡುವಂಥ, ಪದೇ ಪದೇ ಆಗ್ತಾ ಇರುವಂಥ ಟಾನ್ಸಿಲೈಟಿಸನ್ನು ಕಡಿಮೆ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಔಷಧಿಯನ್ನು ತಿಳ್ಕೊಳ್ಳೋಣ.
2: ನಮಸ್ಕಾರ. ಇಂದು ಟಾನ್ಸಿಲೈಟಿಸ್ ಪದೇ ಪದೇ ಆಗ್ತಾ ಇರುವವರಿಗೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬಹುದು, ಅದಕ್ಕೆ ಏನೇನು ಮನೆಮದ್ದುಗಳನ್ನು ಮಾಡಿಕೊಳ್ಬೋದು ಅಂತ ಹೇಳ್ತೇನೆ. ಟಾನ್ಸಿಲೈಟಿಸ್ ಪದೇ ಪದೇ ಆಗ್ತಾ ಇರುವಾಗ, ಈಗ ನಾನು ಹೇಳಲಿಕ್ಕೆ ಹೊರಟಿರುವಂಥ ಮನೆಮದ್ದೇನಿದೆಯಲ್ಲ, ಮೊದಲನೇ ಮನೆಮದ್ದು, ಅದು ಟಾನ್ಸಿಲೈಟಿಸ್ ಪದೇ ಪದೇ ಆಗುವವರು ನಿತ್ಯವೂ ಏನು ತೆಗೆದುಕೊಳ್ಬೇಕು ಅನ್ನೋದು. ನಂತರ ಕೊನೆಯಲ್ಲಿ ಟಾನ್ಸಿಲೈಟಿಸ್ ತುಂಬ ಆಗಿರುವಾಗ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಹೇಳ್ತೇನೆ. ಈಗ ಪದೇ ಪದೇ ಟಾನ್ಸಿಲೈಟಿಸ್ ಆಗತ್ತೆ, ನಿಮ್ಮ ಮನೆಯಲ್ಲಿರೋ ಚಿಕ್ಕ ಮಕ್ಕಳಿಗಿರ್ಬೋದು ಅಥವಾ ನಿಮಗೇ ಇದ್ದಿರ್ಬೋದು, ಅದಕ್ಕೆ ಏನು ಮಾಡಬೇಕು? ಆಯುರ್ವೇದದಲ್ಲಿ ನಾವು ತ್ರಿಕಟು ಚೂರ್ಣ ಅಂತ ಕರಿತೇವೆ. ಶುಂಠಿ, ಹಿಪ್ಪಲಿ ಮತ್ತು ಕಾಳುಮೆಣಸು, ಇವುಗಳನ್ನು ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಪೌಡ್ರನ್ನು. ಈ ಪೌಡ್ರ್ ಮಿಕ್ಸಿಂಗ್ ಇದೆಯಲ್ಲ, ಇದನ್ನು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ, ಒಂದು ಮಧ್ಯ ವಯಸ್ಸಿನವರಾದರೆ ಅಥವಾ 16 ನಂತರ ವಯಸ್ಸಿನವರಾದರೆ, ಅಡಲ್ಟ್ಸ್ ಆದರೆ, ಒಂದು 1/4 ಚಮಚದಷ್ಟು ಪುಡಿಯನ್ನು ದಿವಸಕ್ಕೆ 2 ಅಥವಾ 3 ಬಾರಿ ಊಟದ ಒಂದು 15 ನಿಮಿಷದ ಮೊದಲು ಅಥವಾ 10 ನಿಮಿಷ ಮೊದಲು ಜೇನುತುಪ್ಪಕ್ಕೆ ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡಬೇಕು. ತುಂಬ ಖಾರ ಖಾರ ಇರುತ್ತೆ, ಗಂಟಲಿಗೂ ಟಾನ್ಸಿಲೈಟಿಸ್ ಇದ್ದರೂ ಕೂಡ ಆ ಸಮಯದಲ್ಲಿ ತುಂಬ ಹಿತವಾದ ಫೀಲಿಂಗ್ ನಿಮಗೆ ಕೊಡುತ್ತೆ, ತುಂಬ ಅನುಕೂಲ ಮಾಡಿಕೊಡುತ್ತೆ, ಡೈಜೆಷನ್ ತುಂಬ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ, ಕಫ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ತನ್ಮೂಲಕ ಟಾನ್ಸಿಲೈಟಿಸ್ ಕೂಡ ಕಂಟ್ರೋಲಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳಾದರೆ ಚಿಟಿಕೆ ಲೆಕ್ಕದಲ್ಲಿ ಕೊಡಿ, ಒಂದು 10-15 ವರ್ಷದ ಒಳಗಿನ ಮಕ್ಕಳಾದರೆ ಒಂದು 4 ಚಿಟಿಕೆ ದಿವಸಕ್ಕೆ 3 ಬಾರಿ, ಅಥವಾ ತುಂಬ ಚಿಕ್ಕ ಮಕ್ಕಳಾದರೆ ಆಗ 2 ಅಥವಾ 3 ಚಿಟಿಕೆ, ಹೀಗೆ ನೀವು ಪ್ಲ್ಯಾನ್ ಮಾಡಿಕೊಳ್ಬೋದು. ಇವು ಮೂರೂ ಕೂಡ ಉಷ್ಣ ಗುಣವನ್ನು ಹೊಂದಿರುವಂಥವು, ಹೀಟ್ ಮಾಡುವಂಥವು, ಹಾಗಾಗಿ ಇದನ್ನು ಬಳಕೆ ಮಾಡುವಾಗ, ಎಸ್ಪೆಷಲಿ ಮಕ್ಕಳಿಗೆ ಕೊಡುವಾಗ, ಮಕ್ಕಳಿಗೆ ತುಂಬ ಹೀಟ್ ಆಗದಿರುವ ಹಾಗೆ ನೋಡಿಕೊಂಡು ಕೊಡಬೇಕು. ಇನ್ನು ತುಂಬ ಟಾನ್ಸಿಲೈಟಿಸ್ ತುಂಬ ಜಾಸ್ತಿ ಇದೆ, ತುಂಬ ಅಂದರೆ ಅತಿಯಾಗಿ ಸೀವಿಯರ್ ಇದ್ದರೆ ಆವಾಗ ವೈದ್ಯರನ್ನು ಹೋಗಿ ಭೇಟಿಯಾಗಬೇಕಾಗತ್ತೆ. ಆದರೆ ಒಂದು ಮಟ್ಟಿಗೆ ಇದೆ, ನಿಮಗೆ ತೊಂದರೆ ಕೊಡ್ತಾ ಇದೆ, ತ್ರಾಸಾಗ್ತಿದೆ ಅಂತಂದರೆ, ಮೊದಲನೇದಾಗಿ ಗಾರ್ಗ್ಲಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಆ ಗಾರ್ಗ್ಲಿಂಗ್ ಹೇಗೆ ಮಾಡೋದನ್ನು ಆಮೇಲೆ ಹೇಳ್ತೇನೆ. ಒಂದು ಹೊಟ್ಟೆಗೆ ತೆಗೆದುಕೊಳ್ಳಿಕ್ಕೆ ನಾವು ಏನೇನು ಬಳಕೆ ಮಾಡ್ಬೋದು ಅನ್ನೋದನ್ನು ಈಗ ಹೇಳ್ತೇನೆ. ಗ್ರಂಥಿಗೆ ಅಂಗಡಿಗೆ ಹೋದರೆ ಕಚೋರ ಅಂತ ಸಿಗತ್ತೆ. ಕಚೋರ ಅನ್ನೋದು ಶುಂಠಿ ಜಾತಿಗೆ ಸೇರಿದಂತಹ ಒಂದು ಗಿಡ, ಅದರ ಬೇರು ಶುಂಠಿ ಥರನೇ ಇರುತ್ತೆ, ಅದನ್ನು ಪೀಸ್ಗಳನ್ನು ಕೊಡ್ತಾರೆ ನಿಮಗೆ ಅಲ್ಲಿ ಹೋದಾಗ. ಅದು ತುಂಬ ತುಂಬ ಒಳ್ಳೆಯ ಪರಿಮಳವನ್ನು ಕೊಡುವಂಥದ್ದು. ಅದನ್ನು ತೇಯಬೇಕು, ಜೇನುತುಪ್ಪದಲ್ಲಿ ತೇಯಲಿಕ್ಕೆ ಆದರೆ ತುಂಬ ಒಳ್ಳೆಯದು, ಇಲ್ಲ ಅದನ್ನು ಪುಡಿ ಮಾಡಿಕೊಂಡು ಜೇನುತುಪ್ಪದಲ್ಲಿ ದಿವಸಕ್ಕೆ 2-3 ಬಾರಿ 1/4 ಚಮಚ ಪುಡಿಯನ್ನು ಹಾಕ್ಕೊಂಡು ತೆಗೆದುಕೊಳ್ಬೇಕು. ಇದನ್ನು ತೆಗೆದುಕೊಳ್ಳೋದ್ರಿಂದ ಆ ಸ್ವೆಲ್ಲಿಂಗ್ ಏನಾಗಿದೆಯಲ್ಲ ಅದು ಕಂಟ್ರೋಲಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ತ್ರಿಕಟು ಚೂರ್ಣವನ್ನು ಏನು ಹೇಳಿದ್ನಲ್ಲ, ಶುಂಠಿ, ಹಿಪ್ಪಲಿ ಮತ್ತು ಕಾಳುಮೆಣಸಿನ ಮಿಕ್ಸಿಂಗನ್ನು, ಅದನ್ನು ಕೂಡ ಜೊತೆಗೆ ತೆಗೆದುಕೊಳ್ಬೇಕು. ತುಂಬ ಉಷ್ಣ ಆದರೆ ಆವಾಗ ಸ್ವಲ್ಪ ಜ್ಯೇಷ್ಠ ಮಧುವನ್ನು ಒಂದು ತೇಯ್ದುಕೊಂಡು, ಜ್ಯೇಷ್ಠ ಮಧುವಿನ ಕಡ್ಡಿ ಇರುತ್ತಲ್ಲ ಅಂದರೆ ಕಾಂಡ ಇದಿರುತ್ತಲ್ಲ, ಅದನ್ನು ತೇಯ್ದುಕೊಂಡು 1/4 ಚಮಚ ತೆಗೆದುಕೊಳ್ಬೋದು. ಅದು ಬಿಟ್ಟರೆ ಇದನ್ನು ಸೇವನೆ ಮಾಡಿದರೆ ಆ ಟಾನ್ಸಿಲೈಟಿಸ್ ತುಂಬ ಜೋರಿರುವಾಗ ಅಥವಾ ಸ್ವಲ್ಪ ತೊಂದರೆ ಕೊಡ್ತಿದೆ, ನುಂಗ್ಲಿಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಗಾರ್ಗ್ಲಿಂಗ್ ವೆರಿ ಇಂಪಾರ್ಟೆಂಟ್. ಗಾರ್ಗ್ಲಿಂಗ್ ಮಾಡೋದ್ರಿಂದ ಆ ಸ್ವೆಲ್ಲಿಂಗ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಹೆಲ್ಪ್ ಆಗುವಂಥ 2 ದ್ರವ್ಯಗಳನ್ನು ಹೇಳ್ತೇನೆ. ಮೊದಲನೇದಾಗಿ ಬೇವಿನ ಎಲೆ, ಇನ್ನೊಂದು ಅರಿಶಿನ. ಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಕಷಾಯ ಮಾಡ್ಕೊಳ್ಬೇಕು, ಫುಲ್ಲಿ ಕಾನ್ಸಂಟ್ರೇಟೆಡ್ ಒಳ್ಳೆಯ ಬೇವಿನ ಎಲೆಗಳನ್ನು ತುಂಬ ಹಾಕ್ಕೊಳ್ಬೇಕು. ಒಂದು ತಂಬಿಗೆ ನೀರು ಹಾಕಬೇಕು, ಅದನ್ನು 1/2 ತಂಬಿಗೆ ಬತ್ತಿಸಬೇಕು. ಈ ರೀತಿ ಮಾಡಿದ ಬೇವಿನ ಎಲೆ ಕಷಾಯಕ್ಕೆ ಶುದ್ಧ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು, 1 ಚಮಚ 2 ಚಮಚ ಹಾಕ್ಕೊಳ್ಬೋದು. ಈ ಬಿಸಿ ಬಿಸಿಯಾಗಿರುವ ಈ ಕಷಾಯವನ್ನು ಬಾಯಿ ಒಳಗಡೆ ಹಾಕಿ ಗಳಗಳ ಅಂತ ಗಾರ್ಗ್ಲಿಂಗ್ ಮಾಡಬೇಕು, ಗಾರ್ಗ್ಲಿಂಗ್ ಮಾಡಿ ಉಗಿಬೇಕು, ಪದೇ ಪದೇ ಈ ಥರ ಮಾಡ್ತಾನೆ ಇರಬೇಕು. ಆವಾಗ ಸಹಜವಾಗಿ ಇದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಬೇಕು ಏನು ಅಂತಂದರೆ, ಟಾನ್ಸಿಲೈಟಿಸ್ ಕಂಟ್ರೋಲ್ ಇರಬೇಕು ಅಂತಾದರೆ ನಾವು ನಮ್ಮ ದಿನಚರಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು. ಏನು ಅಂತಂದರೆ, ಹೊರಗಡೆಯ ಆಹಾರ ಪದಾರ್ಥಗಳನ್ನು ತಿನ್ನೋದು, ತುಂಬ ರೆಫ್ರಿಜರೇಟೆಡ್ ಫುಡ್ಗಳನ್ನು ತಿನ್ನೋದು, ತುಂಬ ಕೋಲ್ಡ್ ಐಟಮ್ಸನ್ನು ಕುಡಿಯೋದು, ಅತಿಯಾಗಿ ಕೋಲ್ಡ್ ವೆದರ್ಗೆ ಎಕ್ಸ್ಪೋಸ್ ಆಗೋದು, ಆಮೇಲೆ ಪದೇ ಪದೇ ಆವಾಗಾವಾಗ ತಿಂತಾನೇ ಇರೋದು, ಡೈಜೆಷನ್ ಹಾಳು ಮಾಡಿಕೊಳ್ಳೋದು, ಇದರ ತಪ್ಪುಗಳನ್ನು ಮಾಡಬಾರ್ದು. ಸಾಧ್ಯವಾದಷ್ಟು ಪ್ರಾಣಾಯಾಮಗಳನ್ನು, ಮುದ್ರೆಗಳನ್ನು, ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಣಾಯಾಮದಿಂದ ಟಾನ್ಸಿಲೈಟಿಸ್ಗೆ ತುಂಬ ಹೆಲ್ಪ್ ಆಗೋದನ್ನು ನಾನು ನನ್ನ ಎಷ್ಟೋ ಪೇಷಂಟ್ಸಲ್ಲಿ ನೋಡಿದ್ದೇನೆ. ಸೊ ಇವುಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಟಾನ್ಸಿಲೈಟಿಸನ್ನು ಕಂಟ್ರೋಲ್ ಇಟ್ಕೊಳ್ಬೋದು.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ನಮಸ್ಕಾರ, ನಿಖಿಲ್ದಾತಿನ ಕುಶಲ್ದರ ಸಿನ್ನ ವಿಂಡಿ ಪಡೀಲ್ ನಿಖಿಲ್ ಕಿನೊಂದು ಪ್ಲೇ 107.8 FM ರಂಗರಂಗದ ಬದುಕು.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

614 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ಎಸ್ ಕೇಳು ಗ್ರೇ ಕೇಳ್ತಾ ಇರೋದಿದ್ರೆ ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ ಇದುವೇ SMS ಆಧಾರಿತ. ಹಾಗೆಯೇ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡಬೇಕು ಅಂತ ಹೇಳಿದರೆ ನೀವು ಸಂದೇಶವನ್ನು ಮಾಡಬೇಕು. 6364204949 ಈ ಒಂದು ಸಂಖ್ಯೆಗೆ ನಿಮ್ಮ ಚಲನಚಿತ್ರದ ಹೆಸರು, ಹಾಗೆಯೇ ನಿಮ್ಮ ಇಷ್ಟದ ಹಾಡನ್ನು ಹೆಸರು ಹಾಕಿ. ಸೊ ಖಂಡಿತವಾಗಿಯೂ ಕೂಡ ನಮಗೆ ನೀವು ಸಂದೇಶವನ್ನು ಮಾಡಬಹುದು. ನಿಮ್ಮ ಸಂದೇಶವನ್ನು ಓದಿ ಅದನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ಅದು ನಮ್ಮದಂತ ಕೂಡ ಹೇಳುತ್ತಾ, ಅನೇಕ ಸಂದೇಶಗಳು ಕೂಡ ಬಂದಿವೆ. ಯಾರೆಲ್ಲ ಸಂದೇಶವನ್ನು ಮಾಡಿದ್ದಾರೆ ಅಂತ ನಾವು ನೋಡುವಾಗ, ಮೊದಲನೇದಾಗಿ ನಮಗೆ ಸಂದೇಶವನ್ನು ಮಾಡಿದವರು ಪುಟ್ಟರಾಜು, ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ. ಸಿಂಹಾಸನ ಚಿತ್ರದ ನಾಡದೇವಿಯ ಗೀತೆಯನ್ನು ಪ್ರಸಾರ ಮಾಡಬೇಕಾಗಿ ವಿನಂತಿ ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ನಲುಮೆಯ ನಿರೂಪಕರಿಗೆ ಪ್ರೀತಿಯ ನಮಸ್ಕಾರ ಹಾಗೂ ಶುಭ ಮಧ್ಯಾಹ್ನ. ಅಳಿಯಮಯ್ಯ ಚಿತ್ರದ ಕೋಪವ ತಾಪವ ಅರಿಯೇ ಮಧುರ ರಾಗ ಈ ಹಾಡು ಪ್ರಸಾರ ಮಾಡಿದ್ದ ಬೆಂಗಳೂರಿನ ಭಾಗ್ಯಲಕ್ಷ್ಮಿ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರುತ್ತೆ. ಕೇಳ್ತಾ ಬನ್ನಿದ್ರೆ ರೇಡಿ ಸಾರಂ 07.8 FM, ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳೇ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು ಮಲ್ಲಿಕಾರ್ಜುನ ಶಿಕಾರಿಪುರದಿಂದ ಸಂದೇಶವನ್ನು ಮಾಡಿ, ಸರ್ ವಂದನೆ, ಇವತ್ತು ನಮಗೆ ಸಮರ್ಪಣೆ ಚಿತ್ರದಿಂದ ಶುಭ ಯೋಗ ಕೂಡಿದೆ ಎಂಬ ಗೀತೆಯನ್ನು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು, ನಮಸ್ತೆ ಸಾರಂಗ ನಿರೂಪಕರಿಗೆ. ಹುಟ್ಟುವ ಕಡೆಯೊಂದು, ಫಲ ಕೊಡೋ ಕಡೆಯೊಂದು, ಸಾಗರದಲ್ಲಿ ನದಿಗೊಂದು ಸಂಗಮವು, ಜೀವನದಿ ಚಲನಚಿತ್ರದಿಂದ. ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್, ಮಂಗಳಾದೇವಿಯಿಂದ ಇವರೆಲ್ಲರಿಗಾಗಿ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಶ್ರೋತೃಗಳೇ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುಂ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಯಾರು ಸಂದೇಶವನ್ನು ಮಾಡಿದ್ದಾರೆ ಅಂತ ನಾವು ನೋಡುವಾಗ, ನಮಸ್ಕಾರಿ ಸರ್, ರೇಡಿಯೋ ಸಾರಂಗ ಸವಿನುಡಿಯ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಚಿತ್ರ ಬಿಡುಗಡೆ ಬೇಡಿ, ಹಾಡು ಏನು ಹೊಸ ಸಂತೋಷವೋ. ನಾವು ರೇಡಿಯೋ ಸಾರಂಗ ಕೇಳುಗರು ವಿಜಯಪುರದಿಂದ. ಭರತ್ ಕುಮಾರ್ ನಮ್ಮ ಗೆಳೆಯರಾದ ಬಂದೇನವಾಸ್, ಶಿವಶರಣ, ಸೌದಿ ಸುರೇಶ್, ಬೆಣ್ಣೆ ಗಂಗಪ್ಪ ಬಡಿಗೇರ್, ಇಮಾಮ್ ಸಾಬ್, ಅಶೋಕ್, ಸುದರ್ಶನ, ವಿಶ್ವನಾಥ್, ಸತೀಶ್ ಕುಮಾರ್, ಉಮೇಶ್, ಗಗನ್, ರಾಜಕುಮಾರ್, ನಾಗೇಂದ್ರ, ಶಾರದಾ ಚಿಕ್ಕಪ್ಪ, ಗಾಯತ್ರಿ, ಭಾಗ್ಯಶ್ರೀ, ಸಿ ಟಿ ಚಂದ್ರಶೇಖರ, ನಿಮಗೆ ಧನ್ಯವಾದಗಳು ಸರ್ ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆಯೇ ನಮಸ್ಕಾರ ಸರ್, ಉಪಾಸನೆ ಚಿತ್ರದ ಸಂಪಿಗೆ ಮರದ ಹಸಿರೆಲೆ ನಡುವೆ ಹಾಡು ಪ್ರಸಾರ ಮಾಡುತ್ತೀರಾ? ಸದಾನಂದ ನಾಯಕ ಬಂಟಕಲ್ಲು ಉಡುಪಿಯಿಂದ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಖಂಡಿತವಾಗಿಯೂ ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ, ರೇಡಿ ಸಾರಂಗ್ 07.8 FM, ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳೇ ಕೇಳ್ತಾ ಇರೋದು ಇದ್ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು, ಹಾಯ್, ಐ ಆಮ್ ಪಂಚಮಿ, ಐ ಆಮ್ ಫ್ರಮ್ ಚಂದ್ರಗಿರಿ ಟು, ಐ ನೀಡ್ ಎ ಸಾಂಗ್ ಮೂವಿ ನೇಮ್, ಡಾಕ್ಟರ್ ಪಾರ್ವತಮ್ಮ ಸಾಂಗ್ ನೀಲಿ ಬಾನಿನಲ್ಲಿ ಲಿಸನ್ ಟು ದಿಸ್ ಸಾಂಗ್ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಪಂಚಮಿಯಿಂದ ಚಂದ್ರಗಿರಿಯಿಂದ ಸಂದೇಶವನ್ನು ಕಳುಹಿಸಿರುವಂಥದ್ದು. ಸೊ ಖಂಡಿತವಾಗಿಯೂ ಕೂಡ ಮೇಡಮ್, ನಿಮಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗಿನ ಮುಂದೆ ಸಂದೇಶವನ್ನು ಮಾಡಿದವರು ಧೀರಜ್ ಇವರು, ಲಾಲ್ಬಾಗ್ನಿಂದ ಸಂದೇಶವನ್ನು ಕೂಡ ಮಾಡಿದ್ದಾರೆ. ದೇವರು ಮೂವಿಯಿಂದ ಶ್ರೇಯಾ ಘೋಷಲ್ ಹಾಡಿರುವ ದೂರ ಸ್ವಲ್ಪ ದೂರ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡುವೀರಾ ಅಂತ ಸಂದೇಶ ಮಾಡಿದ್ದಾರೆ. ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತೀನಿ. ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಶ್ರೋತೃಗಳು ಕೇಳ್ತಾ ಇರೋದು ಇದ್ರೆ ಡಿ ಸಾರ್ ಅಂಕುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು, ನಮಸ್ತೆ ಸರ್, ಕಾಸರಗೋಡಿನಿಂದ ದಿನೇಶ್ ಅಂತ. ಡಿ ಬಾಸ್ ಅವರ ಜಗ್ಗುದಾದ ಮೂವಿಯ ವಾಲೆ ಜುಮಿಕಿ ಸಾಂಗ್ ಪ್ರಸಾರಿಸಿ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶ, ತುಳು ಹಾಡು ಎಕ್ಕಸಕ್ಕ ನಾರಾವಿ ಮರೋಡಿ ಶಕುಂತಲಾ ವಸಂತಕುಮಾರ್ ಹರೀಶ ಈದು ಸಂದೀಪ್ ಕುಲಾಲ್ ಧನ್ಯವಾದಗಳು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿದ್ರೆ ಡಿ ಸಾರಂ ಗುನ್ 07.8 FM, ಬಣ್ಣ ಬಣ್ಣದ ಬದುಕು.

ಕೇಳುಗ್ರೆ, ಇದು ಈ ಹೊತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಯಾರೆಲ್ಲ ಸಂದೇಶವನ್ನು ಮಾಡಿದ್ದೀರೋ ಎಲ್ರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮವನ್ನು ಆಲಿಸಿದವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಇದು ಇವತ್ತಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
1: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನೂ ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಆದರೆ ಪ್ರಯತ್ನ ಮಾಡೋದಕ್ಕೆ ಒಂದು ಗುರಿ ಹಾಕ್ಕೊಂಡಿದ್ದೆ ನಾನು. 5 ದಿವಸಗಳಲ್ಲಿ ಮೊದಲು ಹಿನ್ನೆಲೆ ಬಾಲ್ಯ ಅಂತ ಒಂದು ದಿವಸ, 2ನೇ ದಿವಸ ಇಂಗ್ಲೆಂಡ್ ಶಿಕ್ಷಣ ಅಂತ 2ನೇ ಭಾಗ, 3ನೇದು ದಕ್ಷಿಣ ಆಫ್ರಿಕಾದಲ್ಲಿ ಸಾಧನೆಗಳು 3ನೇದು, 4ನೇದು ಸ್ವಾತಂತ್ರ್ಯ ಸಂಗ್ರಾಮದ ನಾಯಕತ್ವ ಅಂತ ಒಂದು ತಗೊಂಡಿದ್ದೇನೆ, ಕೊನೆಯದನ್ನ ಮಹಾತ್ಮ ಅಂತ ತಗೊಂಡಿದ್ದೇನೆ. 5 ಭಾಗಗಳಲ್ಲಿ ಹೇಳ್ಕೊಳ್ಳೋಣ ಅಂತ ನನಗೆ ಉದ್ದೇಶ. ಇದು ಯಾವ ರಸಘಟ್ಟಗಳಲ್ಲಿ ಅವ್ರ ವ್ಯಕ್ತಿತ್ವ ಬದಲಾಯಿಸ್ತಾ ಹೋಯಿತು, ಅವ್ರು ಬಾಲ್ಯದಲ್ಲಿ ಬರ್ಕೊಂಡಿದ್ದಾರೆ, ಬರೆದದ್ದು ನೋಡಿದ್ರೆ ಹೆದರಿಕೆ ಆಗುವಂಥದ್ದು ಬರ್ಕೊಂಡಿದ್ದಾರೆ, ಅವ್ರು ಎಷ್ಟು ಸ್ಪಷ್ಟವಾಗಿ ಬರೀತಾರೆ, ಒಂದು ಚೂರು ಮುಚ್ಚುಮರೆಯಲ್ಲಿ ಬರೀತಾರಲ್ಲ, ಆ ಬಾಲ್ಯವನ್ನು ತಗೊಂಡು ಗಮನಿಸಿಕೊಂಡು 5 ಹಂತಗಳಲ್ಲಿ ಗಮನಿಸಿಕೊಂಡು ಹೋಗೋಣ ಅಂತ ಉದ್ದೇಶ ಅಷ್ಟು. ಇದಕ್ಕೆ ಹಿನ್ನೆಲೆಯಾಗಿ ನಾವು ನೋಡಬೇಕು, ಗಾಂಧೀಜಿನೇ ಮಾತನ್ನು ಒಪ್ಪಿಕೊಂಡಿದ್ದಾರೆ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಯಶಸ್ಸಾಗಿದ್ರೆ ಬರೀ ನಮ್ಮ ಚಳವಳಿಯಿಂದ ಆಗಲಿಲ್ಲ, ಇದರಿಂದ ಒಂದು ದೊಡ್ಡದೊಂದು ಪಟಲ ರೆಡಿ ಆಗಿದೆ, ಒಂದು ದೊಡ್ಡ ಕ್ಯಾನ್ವಾಸ್ ರೆಡಿ ಆಗಿದೆ, ಎಷ್ಟೊಂದು ಸಾಧನೆಗಳಾಗಿದೆ ಅದರ ಹಿಂದೆ, ಆ ಸಾಧನೆಗಳ ಫಲದಿಂದಾಗಿ ಎಷ್ಟು ಜನ ಕ್ರಾಂತಿಕಾರಿಗಳಿದ್ದಾರೆ, ಸಾಧಕರಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಅವರು ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಬೇಕಾದಷ್ಟು ಕೆಲಸ ಮಾಡಿರೋದ್ರಿಂದ ಒಂದು ಒಂದು ಹಿಂದೆ ಹಿನ್ನೆಲೆ ನೆಲೆಸಿಕೊಟ್ಟಿದ್ದಾರೆ, ಅದರಿಂದ ಯಶಸ್ವಿಯಾಯಿತು ಹೊರತಾಗಿ ನಮ್ಮಿಂದ ಆಯಿತು ಅಂತ ಭ್ರಮೆ ಇಲ್ಲ ಅಂತ. ಬಹಳ ಮುಖ್ಯ ಕಾರಣ ಇದು. ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ಗಾಂಧೀಜಿ ಒಬ್ಬರನ್ನ ನಾವು ಟೋಕನ್ ಆಗಿ ಹೇಳ್ತೀವಿ, ಆದರೆ ಅವ್ರ ಹಿಂದೆ ಎಂಥ ದೊಡ್ಡ ತಂಡ ಇತ್ತು ಅಂತ, ತಂಡ ಹೇಗೆ ತಯಾರಾಯಿತು ಇದನ್ನು ನೋಡಬೇಕಾದ್ರೆ ನಾವು ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸೋಣ, ಒಂದು 5-6 ನಿಮಿಷ ಹಿನ್ನೆಲೆಯನ್ನು ಗಮನಿಸೋಣ. ಅದ್ರ ಬಗ್ಗೆ ವಿದೇಶಿಯರನ್ನು ಓಡಿಸಬೇಕು ಅಂತ ನಮ್ಮ ಪ್ರಯತ್ನ ಮೊದಲಿಂದ ಆಗ್ತಾ ಇತ್ತು. ಅದರ ಮೊದಲನೇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯುವಂಥದ್ದು 1857ರಲ್ಲಿ. ಕೆಲವರು ಸಿಪಾಯಿ ಮ್ಯುಟಿನಿ ಅಂತ ಕರೀತಾರೆ, ಕೆಲವು ಬಂಡಾಯ ಅಂತ ಕರೀತಾರೆ, ಅದು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮವೇ ಹೌದು. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಆರ್ಗನೈಸ್ಡ್ ವೇ, ಸಾಮೂಹಿಕವಾಗಿ ಒಬ್ಬ ವೈರಿಯನ್ನು ಹೊರಗೆ ಗೊತ್ತು ಮಾಡೋದಿದೆಯಲ್ಲ, ಬಹಳ ಮುಖ್ಯ ಅದು. ನಮಗೆ ಹೊರಗಿನ ವೈರಿ ಗೊತ್ತಿರಲಿಲ್ಲಲ್ಲ, ವೈರಿ ಅಂತ ಗೊತ್ತಾದ್ರೆ ತಾನೇ ಹೋರಾಟದ್ದು ನಾವು, ಅವರು ನಮ್ಮ ಆತ್ಮೀಯರು ನಮ್ಮ ಪ್ರಭುಗಳು ಅಂದ್ಕೊಂಡಾಗ ಹೋರಾಡೋದೆಲ್ಲಿ ಬರ್ತದೆ. ಒಬ್ಬ ಗುರಿಯನ್ನು ಹಾಗೆ ಇವರು ನಮ್ಮ ವೈರಿಗಳು ಅಂತ ಗೊತ್ತು ಮಾಡಿದಂಥದ್ದು 1857ನೇ ಇಸ್ವಿಯ ಮಹಾಸಂಗ್ರಾಮ ಅದು. ಅದು ಆಗಿ 12 ವರ್ಷಗಳ ನಂತರ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಹುಟ್ಟಿದರು. ಆದರೆ ಅದರ ಹಿಂದೆ ಆದಂಥದ್ದು ಬೆಳವಣಿಗೆಗಳನ್ನು ಸ್ವಲ್ಪ ಗಮನಿಸಬೇಕು ನಾವು. ಆ ಸ್ವಾತಂತ್ರ್ಯ ಸಂಗ್ರಾಮದ 12 ವರ್ಷಗಳ ನಂತರ ಗಾಂಧೀಜಿ ಹುಟ್ಟಿದರು.

0: ಹಾಯ್ ಹಲೋ ಗುಡ್ ಈವ್ನಿಂಗ್ ಶುಭ ಸಂಜೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಕೇಳ್ತಿದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ ಇದು ಬಣ್ಣ ಬಣ್ಣದ ಬದುಕು ಇವತ್ತು ಸಹ ಬಿಸಿ ಬಿಸಿ ಚಾದ ಜೊತೆಗೆ ಒಂದು ಬಿಸಿ ಬಿಸಿ ಕತೆ ಕೇಳುವ ಹೊತ್ತು ಈ ಕತೆಗಳ ಬಗ್ಗೆ ನಾವು ಯೋಚಿಸಿದಾಗ ನಮಗೆ ನೆನಪಿಗೆ ಬರೋದು ಮೊದಲಿಗೆ ಏನು ಗೊತ್ತಾ ಆಟಗಳು ಶಾಲೆಯಲ್ಲಿ ಕಲಿತ ಪಾಠ ಗೆಳೆಯರ ಒಡನಾಟ ಇವೆಲ್ಲಕ್ಕೂ ಮೊದಲು ನೆನಪಾಗುವುದು ಅಜ್ಜ ಅಜ್ಜಿ ಹೇಳಿದ ಕಥೆಗಳು ರಾಮಾಯಣ ಮಹಾಭಾರತ ಪಂಚತಂತ್ರ ಕಥೆಗಳು ನಮ್ಮ ಬಾಲ್ಯದ ಜೊತೆಗೆ ಮತ್ತೆ ನಮ್ಮ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ಧಾರೆ ಎರೆದಿದೆ ಕಥೆಗಳನ್ನು ಕೇಳೋದಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅಲ್ವಾ ಅದರಲ್ಲೂ ನಮ್ಮ ಮಾತೃಭಾಷೆಯ ಸ್ವಚ್ಛ ಸುಲಲಿತ ಕನ್ನಡದಲ್ಲಿ ಕೇಳೋದು ಇನ್ನೂ ಸಂತಸದ ಸಂಗತಿ ಈ ಕನ್ನಡ ಕಥೆಗಳು ಇದೆಯಲ್ಲ ನಮ್ಮ ಮನಸ್ಸನ್ನು ನಾಟಿ ಸ್ಮೃತಿಯಲ್ಲಿ ಸದಾ ಅಚ್ಚಾಗಿ ಉಳಿತದೆ ಇಡೀ ಜಗತ್ತನ್ನು ಅದರ ಸೌಂದರ್ಯವನ್ನು ನಮ್ಮ ತಟ್ಟಿಗೆ ಉಣಬಡಿಸುವ ಶಕ್ತಿ ಕಥೆಗಳಿವೆ ಕಥೆಗಳನ್ನು ಓದುವುದು ಕೂಡ ಒಳ್ಳೆಯ ಹವ್ಯಾಸ ಓದು ಮನೋರಂಜನೆಯ ಹಾಗೂ ಜ್ಞಾನದ ಜೊತೆಗೆ ಇದು ಮನಸ್ಸಿಗೆ ಖುಷಿಯನ್ನು ಕೂಡ ಕೊಡ್ತದೆ ಕಥೆಗಳಲ್ಲಿ ವಿವಿಧ ಬಗೆಯಿದೆ ಅಲ್ವಾ ಹಾಸ್ಯ ಕಥೆ ಪುರಾಣ ಕಥೆ ಆಮೇಲೆ ತಾತ್ವಿಕ ಕಥೆಗಳು ನೀತಿ ಹೇಳುವ ಕಥೆಗಳು ಪ್ರತಿಯೊಬ್ಬರ ರುಚಿಗೆ ಹಾಗೂ ಮನಸ್ಥಿತಿಗೆ ತಕ್ಕಂಥ ಕಥೆಗಳನ್ನು ಓದಬಹುದು ಕೇಳುವುದಕ್ಕೆ ಕೂಡ ಈಗಿನ ಕಾಲದಲ್ಲಿ ಲಭ್ಯವಿದೆ ನನ್ನ ಮೆಚ್ಚಿನ ಪ್ರಕಾರ ಹೇಳಿದರೆ ನೈತಿಕ ಕಥೆಗಳು ಯಾಕಂದರೆ ಈಗ ನೋಡಿ ಇರುವೆ ಮತ್ತು ಒಂದು ಆನೆದು ಕಥೆ ಬರ್ತದೆ ತಮಾಷೆ ಕತೆ ಅದು ಆದರೆ ಇದರಲ್ಲಿ ಇರುವೆ ವಿನ್ ಆಗ್ತದೆ ಆದ್ದರಿಂದ ಈ ಕಥೆಯಲ್ಲೇ ಗೊತ್ತಾಗ್ತದೆ ನಾವು ಯಾರನ್ನೂ ಕಡಿಮೆ ಅಂದಾಜು ಮಾಡಬಾರದು ಅಂತ ಹೇಳಿ ಆನೆ ಎಷ್ಟೇ ಬಲಶಾಲಿಯಾದರೂ ಚಿಕ್ಕ ಇರುವೆಗಳ ತಂತ್ರಕ್ಕೆ ಅದು ಸೋಲ್ತದೆ ಈ ರೀತಿಯ ಕಥೆಗಳು ಆಮೇಲೆ ಹಾಸ್ಯ ನೈತಿಕತೆಯ ಉತ್ತಮ ಮಿಶ್ರಣ ಇರುವಂತಹ ಈ ಕಥೆಗಳನ್ನು ಚಿಕ್ಕ ಮಕ್ಕಳಿಗೆ ಹೇಳಿದರೆ ಮಕ್ಕಳು ಕೂಡ ಖುಷಿ ಪಡ್ತಾರೆ ಈಗ ನಾನು ಹೇಳುವ ಕತೆ ನಸೀರುದ್ದೀನನ ಕಥೆಗಳು ನಸೀರುದ್ದೀನ ಆತನ ಒಂದು ವ್ಯಕ್ತಿತ್ವ ಹೇಳಿದರೆ ಒಂದು ಥರ ವರ್ಣರಂಜಿತ ನಮ್ಮಲ್ಲಿಗ ತೆನಾಲಿರಾಮನ ಕಥೆಗಳಿದೆ ಬೀರ್ಬಲನ ಕಥೆಗಳಿದೆ ಇದೆಲ್ಲ ಪ್ರಸಿದ್ಧವಾಗಿರುವ ಹಾಗೆ ನಸೀರುದ್ದೀನನ ಕಥೆಗಳು ಕೂಡ ಪ್ರಸಿದ್ಧವಾಗಿದೆ ಈತ ಒಬ್ಬ ಸಾಮಾನ್ಯ ಜೀವಿ ಬಡವರ ಪಕ್ಷಪಾತಿ ತನ್ನ ಕಾಲದ ಸಮಾಜವನ್ನು ಹೊರಗೆ ಹಚ್ಚಿ ಅದನ್ನು ತಿದ್ದುವ ಕೆಲಸದಲ್ಲಿ ಹಿಂದೆ ಮುಂದೆ ಆತ ನೋಡ್ತಾ ಇರಲಿಲ್ಲ ತಪ್ಪು ಯಾರೇ ಮಾಡಲಿ ಅದನ್ನು ಖಂಡಿಸದೆಯೂ ಬಿಡ್ತಾ ಇರಲಿಲ್ಲ ಈ ನಸೀರುದ್ದೀನನ ಕಥೆಗಳಲ್ಲಿ ಬಹುಮಟ್ಟಿಗೆ ಪ್ರಧಾನ ಪಾತ್ರಧಾರಿ ಯಾರು ಕೇಳಿದರೆ ಅವನೇ ಇವನ ಕಥೆಗಳನ್ನು ನೀತಿ ಕಥೆಗಳು ಹಾಸ್ಯ ಕಥೆಗಳು ಹೀಗೆಲ್ಲೇ ವಿಂಗಡಣೆ ಮಾಡೋದಕ್ಕೆ ಆಗುವುದಿಲ್ಲ ಎಲ್ಲವೂ ಮಿಶ್ರಣವಾದ ಒಂದು ಇಡೀ ಉಂಡೆ ಅಂತ ಹೇಳಬಹುದು ನಸೀರುದ್ದೀನನ ಕಥೆಗಳ ಮತ್ತೊಂದು ವೈಶಿಷ್ಟ್ಯ ಹೇಳಿದರೆ ಅದರದ್ದೊಂದು ಗಾತ್ರ ಏನಂದರೆ ಯಾವ ಕಥೆಯನ್ನೇ ನೋಡಲಿ ಒಂದು ಪುಟ ಮೀರೋದಿಲ್ಲ ಒಂದು ಹೆಚ್ಚು ಹೇಳಿದ್ರೆ ಮ್ಯಾಕ್ಸಿಮಮ್ ಅಂದರೆ ಅರ್ಧ ಪುಟ ಅಥವಾ ಮುಕ್ಕಾಲು ಪುಟ ಚುಟುಕಾಗಿದೆ ಒಮ್ಮೆ ಓದಲು ಪ್ರಾರಂಭಿಸಿದರೆ ಮುಗಿಯುವವರೆಗೆ ಕೆಳಗಿಡಲಾಗದಷ್ಟು ಆಕರ್ಷಣೆಯನ್ನು ಹೊಂದಿರುತ್ತದೆ ನಸೀರುದ್ದೀನನಿಗೆ ಕತ್ತೆಯನ್ನು ಕಂಡ್ರೆ ಬಹಳ ಪ್ರೀತಿಯಂತೆ ಯಾಕಂದರೆ ಅವನ ಕಥೆಗಳಲ್ಲಿ ಕೆಲವೊಮ್ಮೆ ಮೇನ್ ಕ್ಯಾರೆಕ್ಟರ್ ಆಗಿ ಕತ್ತೆಯೇ ಬರ್ತದೆ ಈ ಕತೆಗಳನ್ನು ಓದಿದ ಮೇಲೆ ಬೀರ್ಬಲ್ ತೆನಾಲಿರಾಮನಂತೆ ನಸೀರುದ್ದೀನ್ ಬಹಳ ಒಳ್ಳೆ ವ್ಯಕ್ತಿ ಅಂತ ಅನಿಸೋದಿಲ್ಲ ಕೆಲವೊಮ್ಮೆ ಯಾಕಂದರೆ ಆತ ತನ್ನ ಬಡತನ ನಿವಾರಣೆಗೋಸ್ಕರ ಏನೇನೋ ಮೋಸದ ಆಟಗಳನ್ನು ಮಾಡ್ತಾನೆ ಕಳ್ಳ ಸಾಗಾಣಿಕೆ ಮಾಡ್ತಾನೆ ನ್ಯಾಯಾಲಯಕ್ಕೆ ಹೋಗ್ತಾನೆ ಜೊತೆಗೆ ಸಾರ್ವಜನಿಕ ಚಟುವಟಿಕೆಗಳಲ್ಲೂ ಆತ ಇರ್ತಾನೆ ಒಬ್ಬ ಸಾಧಾರಣ ವ್ಯಕ್ತಿಯಲ್ಲಿ ಏನೆಲ್ಲ ಗುಣದೋಷಗಳು ಇರ್ತದೆಯೋ ಅಂತಹುದೇ ವ್ಯಕ್ತಿ ಆತ ಆದ್ದರಿಂದಲೇ ನಸೀರುದ್ದೀನ್ ನಮಗೆಲ್ಲರಿಗೂ ಪ್ರಿಯನಾಗ್ತಾನೆ ನಸೀರುದ್ದೀನ ಕಥೆಗಳನ್ನು ನಾನು ಶುರು ಮಾಡೋಕ್ಕಿಂತ ಮೊದಲು ಇನ್ನೊಂದು ವಿಷಯ ಹೇಳಬೇಕು ಈ ಚಲನಚಿತ್ರಗಳಲ್ಲಿ ನೋಡಿ ಕೆಲವು ಹಾಡುಗಳಲ್ಲಿ ಒಂದು ಕತೆ ಬರ್ತದೆ ಒಂದು ಕಥೆಯನ್ನು ಪೂರ್ತಿಯಾಗಿ ವಿವರಿಸ್ತಾರೆ ಯಾಕಂದರೆ ಒಂದು ಸುಂದರವಾದ ಹಾಡು ಅದರಲ್ಲಿ ಒಂದು ಕತೆ ಉದಾಹರಣೆಗೆ ಈಗ ನಾನು ಹೇಳಬೇಕು ಅಂತ ಇದ್ದರೆ ರಾಮ ಲಕ್ಷ್ಮಣ ಚಿತ್ರದ ಹಾಡು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಇದು ಮುಂಗುಸಿ ಹಾವು ಇದರ ಒಂದು ಸುಂದರವಾದ ಕತೆ ಇದರಲ್ಲಿ ಬರ್ತದೆ ಈ ಹಾಡನ್ನು ಹಾಡಿದವರು ಎಸ್ ಜಾನಕಿ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಸಾಹಿತ್ಯ ಚಿ ಉದಯಶಂಕರ್ ಈಗ ಈ ಸುಂದರ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಇದು ಬಣ್ಣ ಬಣ್ಣದ ಬದುಕು ವೆಲ್ಕಮ್ ಬ್ಯಾಕ್ ಕೇಳ್ತಾ ಇದ್ದಾರೆ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ ಇವತ್ತು ನಾನು ನಿಮಗೆ ಹೇಳಿದೆ ನಸೀರುದ್ದೀನನ ಕಥೆಗಳನ್ನು ಹೇಳ್ತೇನೆ ಅಂತೇಳಿ ಕೇಳದವರಿಗೆ ಇದೊಂದು ಬಹಳ ಖುಷಿಯಾದ ಕತೆ ಯಾಕಂದರೆ ನಾವೆಲ್ಲರೂ ಆಲ್ಮೋಸ್ಟ್ ತೆನಾಲಿರಾಮ ಬೀರ್ಬಲ್ ಇವರ ಕಥೆಗಳನ್ನು ಪಂಚತಂತ್ರದ ಕಥೆಗಳನ್ನಂತೂ ಸಣ್ಣದಲ್ಲಿ ನಾವು ಹೈಸ್ಕೂಲ್ ಪ್ರೈಮರಿಯಲ್ಲಿ ಕೇಳಿಯೇ ಕೇಳಿರ್ತೇವೆ ಬಟ್ ನಸೀರುದ್ದೀನನ ಕತೆ ಅದೊಂಥರ ಇಂಟ್ರೆಸ್ಟಿಂಗ್ ಒಂದು ಕಥೆಯನ್ನು ಹೇಳ್ತೇನೆ ನೋಡಿ ನಸೀರುದ್ದೀನನ ಬಳಿ ಒಬ್ಬ ಪಕ್ಕದ ಮನೆಯವನು ಬಂದು ಕೇಳ್ತಾನೆ ನಸೀರುದ್ದೀನ ನನಗೆ ಕೆಲವು ಸಾಮಾನು ಸಾಗಿಸಬೇಕಾಗಿದೆ ಅದಕ್ಕಾಗಿ ನಿನ್ನ ಕತ್ತೆ ಒಂದು ಸರ್ತಿ ಕೊಡ್ತೀಯಾ ನಸೀರುದ್ದೀನ ಹೇಳ್ತಾನೆ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ನಾನು ಕತ್ತೆ ಕೊಡುವುದಿಲ್ಲ ಮಿತ್ರ ಯಾಕೆ ಗೊತ್ತುಂಟಾ
1: ಈಗ ನನ್ನ ಬಳಿ ಯಾವ ಕತ್ತೆ ಸಹ ಇಲ್ಲ, ಕೊಡುದು ಎಲ್ಲಿಂದ ಅಂತ ಹೇಳ್ತಾನೆ. ನೆರೆಯವನು ಬಹಳಷ್ಟು ಪರಿಪರಿಯಾಗಿ ಕೇಳ್ಕೊಳ್ತಾನೆ, ಒಮ್ಮೆ ಕೊಡು ನಸೀರುದ್ದೀನ, ಅಗತ್ಯ ಇದೆ ನನಗೆ ಅಂತೇಳಿ. ಆದರೆ ನಸೀರುದ್ದೀನ ತನ್ನ ಬಳಿ ಕತ್ತೆ ಇಲ್ಲ ಅಂತವೇ ವಾದಿಸ್ತಾನೆ. ಸರಿ, ಇನ್ನು ಕೊಡದಿದ್ರೆ ಏನು ಮಾಡೋದು ಅಂತ ಹೇಳಿ ಈ ಪಕ್ಕದ ಮನೆಯನ್ನು ಹೊರಡ್ಲಿಕ್ಕೆ ಅಲ್ಲಿಂದ ತೊಡಗುವಾಗ ಕತ್ತೆ ಜೋರಾಗಿ ಅರಚಿಕೊಳ್ತದೆ. ಇದನ್ನು ನೋಡಿದ ಪಕ್ಕದ ಮನೆಯವ ಹೇಳ್ತಾನೆ, ಏ ಕತ್ತೆ ಇದ್ರೂ ಇಲ್ಲ ಅಂತ ಹೇಳ್ತೀಯಲ್ಲ ಮಾರಾಯ ಅಂತ ಕೇಳಿದಾಗ ನಸೀರುದ್ದೀನ ಹೇಳ್ತಾನೆ, ಅಲ್ಲಯ್ಯ ನಾನು ಎಷ್ಟು ದೊಡ್ಡ ಮನುಷ್ಯ, ನಾನು ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಿಮಗೆ ಹೇಗೆ ನಂಬಿಕೆ ಹೆಚ್ಚು ಅಂತ ಕೇಳಿದ. ಯಾಕಂದರೆ ನೋಡಿ ಬಹಳ ಸಣ್ಣ ಒಂದು ವಿಷಯ, ಆದರೆ ಇಲ್ಲಿ ನಸೀರುದ್ದೀನಿಗೆ ಕತ್ತೆ ಕೊಡಲಿಕ್ಕೆ ಇಷ್ಟ ಇಲ್ಲದ ಕಾರಣ ತನ್ನ ಮಾತನ್ನೇ ಆತ ಸತ್ಯ ಅಂತ ಹೇಳೋದಕ್ಕೆ ತೊಡಗ್ತಾನೆ. ಇದು ಒಂದು ಕತೆ. ಇನ್ನು ಎರಡನೇ ಕಥೆಯನ್ನು ಹೇಳ್ತೇನೆ. ಒಂದು ದಿನ ನಸೀರುದ್ದೀನ ಮತ್ತು ಅವನ ಗೆಳೆಯರು ಎಲ್ಲ ಕೂತ್ಕೊಂಡು ಪಟ್ಟಾಂಗ ಹೊಡೆಯುತ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಕೇಳ್ತಾನೆ, ನಸೀರುದ್ದೀನ ನಿನಗೆ ಪ್ರಾಯ ಎಷ್ಟು ಈಗ ಅಂತ ಹೇಳಿ. ಆಗ ನಸೀರುದ್ದೀನ ಹೇಳ್ತಾನೆ, ನನಗೆ 40 ವರ್ಷ ಅಂತ ಹೇಳಿ. 40 ವರ್ಷವೇ? ಯಾಕಂದರೆ ನಸೀರುದ್ದೀನಂದು ಆಲ್ರೆಡಿ ಸುಕ್ಕುಗಟ್ಟಿದ ಮುಖ, ಬಿಳಿಯ ಕೂದಲು, ಇದೆಲ್ಲ ನೋಡಿ ಗೆಳೆಯರಿಗೆ ಅನುಮಾನ ಬಂತು. ಅವರು ಹೇಳ್ತಾರೆ, ಅಲ್ಲಯ್ಯ 10 ವರ್ಷದ ಹಿಂದೆ ನಿನ್ನ ಹತ್ರ ಇದೇ ಮಾತು ಕೇಳಿದ್ದೆ, ಆಗ ನೀನು ಹೇಳಿದ್ದೆ 40 ವರ್ಷ ಅಂತ, ಈಗಲೂ ಅದನ್ನೇ ಹೇಳ್ತಿದ್ದೀಯಲ್ಲ, ಏನು ಕತೆ ಅಂತ ಕೇಳಿದಾಗ ಅವ ಹೇಳ್ತಾನೆ, ನೋಡ್ರಪ್ಪ ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ, ನನ್ನದು ಯಾವಾಗಲೂ ಒಂದೇ ಮಾತು ಅಂತ ಹೇಳ್ತಾನೆ. ನೋಡಿ ಇದು ನಸೀರುದ್ದೀನನ ಕತೆಗಳು. ಇನ್ನೊಂದಷ್ಟು ಕತೆಗಳನ್ನು ಹೇಳ್ತೇನೆ. ಆಗಲೇ ನಾನು ಹೇಳಿದ್ದೆ ಕೆಲವು ಚಲನಚಿತ್ರದ ಹಾಡುಗಳಲ್ಲಿ ಒಂದು ಕತೆ ಬರ್ತದೆ ಅಂತೇಳಿ. ಅದು ಒಂದು ಕಾಲೇಜಿನ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಶಾಲೆಯ ಪ್ರೋಗ್ರಾಮ್ ಆಗಿರ್ಬೋದು, ಹೀಗೆ ಅದರಲ್ಲಿ ಒಂದು ಒಂದು ಕಥೆಯನ್ನು ದೃಶ್ಯ ಮಾಧ್ಯಮವಾಗಿ ಅಲ್ಲಿ ತೋರಿಸ್ತಾರೆ. ಈಗ ನಾನು ಹೇಳುವಂಥ ಒಂದು ಹಾಡು ಯಾವುದು ಹೇಳಿದರೆ, ಸುವರ್ಣ ಸೇತುವೆ ಚಿತ್ರದಲ್ಲಿ ವಾಣಿ ಜಯರಾಮ್ ಹಾಡಿದ ಹಾಡು. ಮಲ್ನಾಡಿ ಮೂಲಿನಿಯಾಗಿ ಇತ್ತೊಂದು ಸೋಮನಹಳ್ಳಿ, ಆ ಹಳ್ಳಿ ಎಲ್ಲ ಜನರು ಲೋಕಾನೇ ಗೊತ್ತಿಲ್ಲದವರು, ಅದರಲ್ಲಿ ಮುದುಕಿ ಒಬ್ಬಳು ಡೌಲಿಂದ ಮೇರಿತಿದ್ಲು, ಅವಳಂತೂ ಭೂಗಾಟಿ ಜಂಬಗಾತಿ. ಇದು ನನ್ನ ಕೋಳಿಯಲ್ಲೇ ಬೆಳಗಾಗುವುದು ಅನ್ನುವಂಥ ಒಂದು ಕಥೆಯನ್ನು ಅಲ್ಲಿ ಮಕ್ಕಳು ನೃತ್ಯ ರೂಪಕವಾಗಿ ತೋರಿಸ್ತಾರೆ. ಇದಕ್ಕೆ ಸಂಗೀತ ನೀಡಿದವರು ವಿಜಯಭಾಸ್ಕರ್, ಸಾಹಿತ್ಯ ದೊಡ್ಡರಂಗೇಗೌಡ. ಈಗ ಈ ಸುಂದರ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ. ರೇಡಿಯೋ ಸರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇವತ್ತು ನಾನು ನಸೀರುದ್ದೀನನ ಕಥೆಗಳನ್ನ ಹೇಳ್ತಾ ಇದ್ದೆ. ಬಹಳ ಸಣ್ಣ ಸಣ್ಣ ಸಣ್ಣ ಕಥೆಗಳು, ಇದು ಉದ್ದವಾಗಿ ಅಂತೂ ಖಂಡಿತ ಇರೋದಿಲ್ಲ. ಈಗ ಇನ್ನೊಂದು ಕತೆ ನಾನು ಹೇಳುವ ಹೊತ್ತು ನೀವು ಕೇಳುವ ಹೊತ್ತು ಕಳ್ಳರ ಕತೆ ಇದೆ, ಆಯ್ತಾ ಕೇಳಿ. ಒಂದು ರಾತ್ರಿ 4-5 ಮಂದಿ ಕಳ್ಳರು ನಸೀರುದ್ದೀನನ ಮನೆಗೆ ನುಗ್ಗಿಬಿಡ್ತಾರೆ. ದೂರದಿಂದಲೇ ಇದನ್ನು ನೋಡಿದ ನಸೀರುದ್ದೀನ್ ಏನ್ ಮಾಡ್ತಾನೆ ಹೇಳಿದ್ರೆ, ಅವನ ಮನೆಯಲ್ಲಿ ಒಂದು ಬೀರು ಇರ್ತದೆ, ಕಬಾಟು, ಅದರಲ್ಲಿ ನುಗ್ಗಿ ಬಾಗಿಲು ಹಾಕೊಂಡು ಬಿಡ್ತಾನೆ. ಕಳ್ಳರು ಮನೆಯನ್ನೆಲ್ಲ ಜಾಲಾಡ್ತಾರೆ, ಏನು ಸಿಗುವುದಿಲ್ಲ. ಆದರೂ ಕಳ್ಳರು ಬಿಡ್ಲಿಲ್ಲ, ಏನಾದರೂ ಸಿಗಬಹುದು ಅಂತೇಳಿ ಪುನಃ ಮನೆಯನ್ನ ಹುಡುಕ್ತಾರೆ. ಒಬ್ಬ ಕಳ್ಳನಿಗೆ ಬೀರು ಕಾಣಿಸ್ತದೆ, ಖುಷಿಯಾಯಿತು. ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗಬೇಕಲ್ಲ, ಹಣವೋ ಚಿನ್ನವೋ ಕೊನೆ ಪಕ್ಷ ಬಟ್ಟೆ ಆದರೂ ಸಿಗಬೇಕಲ್ಲ ಅಂತ ಹೇಳಿ ಬೀರನ್ನು ಓಪನ್ ಮಾಡಿದಾಗ ಅಲ್ಲಿ ನೋಡ್ತಾನೆ ನಸೀರುದ್ದೀನ ಆ ಬೀರುವಿನೊಳಗೆ ಮುದುಡಿ ಕುಳಿತಿದ್ದ. ಕಳ್ಳ ಕೇಳ್ತಾನೆ, ಅರೆ ಇಲ್ಲೇನು ಮಾಡ್ತಾ ಇದೀಯಾ ನೀನು ಅಂತ ಹೇಳಿ. ಆಗ ನಸೀರುದ್ದೀನ್ ಹೇಳ್ತಾನೆ, ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗ್ಲಿಲ್ವಲ್ಲ ಅಂತ ನನಗೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾಗದೆ ಇಲ್ಲಿ ಬಚ್ಚಿಟ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ಆ ಟೈಮಿಗೆ ಬರುವಂತಹ ಅವನ ಉತ್ತರಗಳು.

ಕತ್ತಿಯಲ್ಲಿ ಮಾರಾಟ ಮಾಡಿ ಬಿಡಬೇಕೆಂದು ನಿರ್ಧರಿಸಿದ. ಅವನೇನ್ ಮಾಡ್ತಾನೆ, ಅಲ್ಲಿಯೇ ಆ ಕತ್ತಿಯನ್ನ ಹರಾಜು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕತ್ತಿಗೆ ಇಲ್ಲದಂತಹ ಒಂದೊಂದೇ ಒಳ್ಳೊಳ್ಳೆಯ ಗುಣಗಳನ್ನು ಹೇಳ್ತಾನೆ. ಏನು ನಮ್ಮ ಕತ್ತೆ ನೋಡಿ, ವಾವ್, ಎಷ್ಟು ಸಾಮಾನು ಹೊರ್ತದೆ ಇದು, ಇದರಷ್ಟು ಚಂದದ ಕತ್ತಿ ಈ ಸಂತಿಯಲ್ಲಿ ಇಲ್ಲವೇ ಇಲ್ಲ. ಈ ತರದ ಅದರ ಗುಣಗಳನ್ನ ವರ್ಣರಂಜಿತವಾಗಿ ಹೇಳ್ತಾನೆ. 50 ನಾಣ್ಯಕ್ಕೆ ಅದನ್ನ ಮಾರಲು ನಿರ್ಧರಿಸ್ತಾನೆ. ಕತ್ತೆ ಮಾತಾಡುವ ರೀತಿ, ಅದರ ಸಾಮರ್ಥ್ಯ ಇತ್ಯಾದಿಗಳನ್ನೆಲ್ಲ ಕೇಳ್ತಾನೆ. ಅದನ್ನ ಮತ್ತೊಬ್ಬ ತಗೊಳ್ತಾನೆ. ಅವನದನ್ನು 60 ನಾಣ್ಯಗಳಿಗೆ ಕೂಗ್ತಾನೆ. ಕತ್ತೆಯ ಪರಂಪರೆ, ಕತ್ತೆಯ ವಂಶಾವಳಿ, ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ, ಮರಿ ಹಾಕಿದರೆ ಎಷ್ಟು ಹಣ ಸಿಗ್ಬೋದು, ಈ ರೀತಿ ಇದರ ಗುಣಗಾನವನ್ನು ಮಾಡತೊಡಗ್ತಾನೆ. ಇದನ್ನೆಲ್ಲ ನೋಡ್ತಾ ನಿಂತಿರ್ತಾನೆ ಯಾರು, ಆ ನಸಿರುದ್ದೀನ. ಅವನಿಗೆ ಅನಿಸ್ತದೆ, ಛೇ, ನನ್ನ ಕತ್ತೆಗೆ ಇಷ್ಟು ಗುಣ ಉಂಟ, ನನಗೇ ಗೊತ್ತಿರಲಿಲ್ಲ, ಇನ್ನು ಬೇರೆ ಯಾರಾದರೂ ನನ್ನ ಕತ್ತೆಯನ್ನು ತಗೊಂಡ್ರೆ ಅಂತೇಳಿ ಅವನು ಬಹಳ ಟೆನ್ಷನಿಂದ ಹೋಗಿ 70 ನಾಣ್ಯಗಳನ್ನು ಕೊಟ್ಟು ಆ ಕತ್ತೆಯನ್ನು ತೆಗೆದುಕೊಳ್ತಾನೆ, ಮನೆಗೆ ಹೊಡ್ಕೊಂಡು ಹೋಗ್ತಾನೆ. ಇದು ನಸೀರುದ್ದೀನನ ಕತೆಗಳು. ಒಮ್ಮೊಮ್ಮೆ ಮೂರ್ಖನಾಗಿ ಆತನನ್ನು ನೋಡಲಾಗ್ತದೆ, ಒಮ್ಮೊಮ್ಮೆ ಅತೀ ಬುದ್ಧಿವಂತನಂತೆ ಆತ ಉತ್ತರವನ್ನು ಕೊಡ್ತಾನೆ. ಎಸ್, ಇವಾಗ 2 ಕತೆಗಳನ್ನು ನಾನು ನಿಮಗೆ ಹೇಳಿದೆ. ಈಗ ಪುನಃ ಚಲನಚಿತ್ರದಲ್ಲಿರುವ ಮೂವಿಯಲ್ಲಿರುವ ಹಾಡುಗಳ ವಿಷಯಕ್ಕೆ ಬರ್ತೇನೆ. ನಾನು ಹೇಳಿದ್ದೆ ಆಗಲೇ, ಒಂದೊಂದು ಕತೆ ಇರುವಂಥ ಹಾಡುಗಳು ಬಹಳಷ್ಟಿವೆ ಅಂತ. ಈಗ ತಟ್ಟಾಂತ ನನಗೆ ನೆನಪಾಗುವುದು ಗೀತಾ ಚಿತ್ರದ ಹಾಡು, ಕೇಳದೆ ನಿಮಗೀಗ ದೂರದಲ್ಲಿ ಯಾರು. ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಇದಕ್ಕೆ ಸಂಗೀತ ನೀಡಿದವರು ಇಳಯರಾಜ್, ಗಾಯನ SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ CUDESHANKAR. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ,
1: ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ.
2: ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಸರಂಗ 107.8 ಎಫ್ ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು. ನಸೀರುದ್ದೀನ್ ನನ್ನ ಕಥೆಗಳನ್ನು ಹೇಳ್ತಾ ಇದ್ದೆಲ್ಲ, ನಾಲ್ಕು ಕತೆ ಆಯಿತು, ಈಗ ಇನ್ನೊಂದು ಕತೆ ಹೇಳ್ತೇನೆ. ಒಂದು ಸಾಯಂಕಾಲ ನಸೀರುದ್ದೀನ್ ತನ್ನ ಮನೆಯ ಹೊರಗಡೆ ರಸ್ತೆಯಲ್ಲಿ ಏನನ್ನೋ ಹುಡುಕ್ತಾ ಇದ್ದ. ಅದನ್ನು ನೋಡಿದ ಸ್ನೇಹಿತನೊಬ್ಬ ಬಂದು ಕೇಳ್ತಾನೆ, ನಸೀರುದ್ದೀನ್ ಅವರೇ ಏನು ಹುಡುಕ್ತಾ ಇದ್ದೀರಿ ಅಂತ ಕೇಳಿದ. ಅದಕ್ಕೆ ನಸೀರುದ್ದೀನ್ ಹೇಳ್ತಾನೆ, ನೋಡಯ್ಯ ನನ್ನ ಉಂಗುರ ಕಳೆದೋಗಿದೆ, ಅದನ್ನೇ ಹುಡುಕ್ತಾ ಇದ್ದೇನೆ ಅಂತೇಳಿ. ಈ ಸ್ನೇಹಿತ ಇದ್ದಾನಲ್ಲ, ಅವನು ನಸೀರುದ್ದೀನ್ ಜೊತೆ ಸೇರಿ ಉಂಗುರ ಹುಡುಕ್ಲಿಕ್ಕೆ ಪ್ರಾರಂಭಿಸ್ತಾನೆ. ಸಾಕಷ್ಟು ಸಮಯ ಹುಡುಕಿದ್ರೂ ಉಂಗುರ ಸಿಕ್ಕಲೇ ಇಲ್ಲ. ಬೇಸತ್ತ ಸ್ನೇಹಿತ ಹೇಳ್ತಾನೆ, ಅಲ್ಲ ನಸೀರುದ್ದೀನ್, ಉಂಗುರ ನಿಖರವಾಗಿ ಎಲ್ಲಿ ಬಿದ್ದಿತು, ನಿಮಗೆ ನೆನಪುಂಟಾ ಅಂತ ಕೇಳ್ತಾನೆ. ಅದಕ್ಕೆ ನಸೀರುದ್ದೀನ್ ಬಹಳ ಸಹಜವಾಗಿ ಹೇಳ್ತಾನೆ, ಏ ಅದು ಮನೆಯ ಒಳಗಡೆ ಕತ್ಲೆಯಲ್ಲಿ ಬಿದ್ದಿತ್ತು ಮಾರಾಯ ಅಂತ. ಸ್ನೇಹಿತನಿಗೆ ಆಶ್ಚರ್ಯ ಆಯಿತು, ಅಲ್ಲ ಮನೆಯ ಒಳಗಡೆ ಬಿದ್ದ ಉಂಗುರವನ್ನು ರಸ್ತೆಯಲ್ಲಿ ಯಾಕೆ ಹುಡುಕ್ತಿದ್ದಿ ಅಂದಾಗ ನಸೀರುದ್ದೀನ್ ನಗಾಡ್ತಾ ಹೇಳ್ತಾನೆ, ಯಾಕಂದ್ರೆ ಮನೆಯೊಳಗೆ ಕತ್ಲಿದೆ, ಇಲ್ಲಿ ರಸ್ತೆಯಲ್ಲಿ ದೀಪದ ಬೆಳಕಿದೆ ಅಲ್ವಾ, ಕತ್ಲಲ್ಲಿ ಹೇಗೆ ಹುಡುಕೋದು, ಹಾಗಾಗಿ ಬೆಳಕಿಗೆ ಬಂದು ಹುಡುಕ್ತಾ ಇದ್ದೇನೆ ಅಂತ ಹೇಳಿ ನಸೀರುದ್ದೀನ್ ಇಲ್ಲಿ ಉತ್ತರಿಸ್ತಾನೆ. ಒಮ್ಮೆ ನಸೀರುದ್ದೀನ್ ಬಜಾರ್ನಲ್ಲಿ ನನಗೆ ಜಗತ್ತಿನಲ್ಲಿ ಎಲ್ಲ ರಹಸ್ಯಗಳು ಗೊತ್ತು ಅಂತ ಹೇಳಿ ಜಂಬ ಕೊಚ್ಚಿಕೊಳ್ತಾ ಇದ್ದ. ಇದನ್ನು ಕೇಳ್ತಿದ್ದಂಥ ಒಬ್ಬ ಜಾಣ ಯುವಕ ಅವನ ಕೈಗೆ ಒಂದು ಮೊಟ್ಟೆಯನ್ನು ಕೊಟ್ಟು ಹೇಳ್ತಾನೆ, ಹಾಗಾದರೆ ನನ್ನ ಕೈಯಲ್ಲಿ ಏನಿದೆ ಹೇಳು ನೋಡೋಣ ಅಂತ. ಆಗ ಅವ ಹೇಳ್ತಾನೆ, ಅಂದರೆ ಕಣ್ಣು ಮುಚ್ಚಿ ಹೇಳಬೇಕಾಯ್ತಾ, ಅವನು ಹೇಳ್ತಾನೆ ನನಗೇನಾದರೂ ಒಂದು ಸುಳಿವು ಒಂದು ಕ್ಲೂ ಕೊಡು ಅಂತೇಳಿ. ಆಗ ಅವ ಹೇಳ್ತಾನೆ, ಅದರ ಒಳಗಡೆ ಹಳದಿ ಭಾಗವಿದೆ, ಹೊರಗಡೆ ಬಿಳಿ ಕವಚವಿದೆ ಎಂದ. ನಸೀರುದ್ದೀನ್ ಯೋಚನೆ ಮಾಡಿ ಹೇಳ್ತಾನೆ, ಇದರ ಒಳಗಡೆ ಹಳದಿ ಬಣ್ಣದ ಹಲ್ವ ಇರುವ, ಹೊರಗೆ ಬಿಳಿ ಬಣ್ಣದ ಮೂಲಂಗಿ ಸವರಿದ ಒಂದು ವಿಚಿತ್ರ ತರಕಾರಿ ಎಂದನು. ಎಲ್ಲರೂ ನಗಾಡ್ತಾರೆ ಉತ್ತರವನ್ನು ಕೇಳಿ. ನಸೀರುದ್ದೀನ್ ಮುಖ ಸಣ್ಣದು ಮಾಡಿಕೊಳ್ತಾನೆ. ಕೆಲವೊಮ್ಮೆ ಏನು ಗೊತ್ತಾ, ಉತ್ತರ ಕಣ್ಣ ಮುಂದೆ ಅಷ್ಟು ಸರಳವಾಗಿದ್ದರೂ ನಾವು ಜಗತ್ತಿನ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಯೋಚಿಸ್ತಾ ತಪ್ಪು ದಾರಿಯನ್ನು ತುಳಿತೇವೆ. ಕೆಲವು ಸಂದೇಶಗಳು ಅವನ ಕಥೆಯಲ್ಲಿದೆ. ಕೆಲವೊಮ್ಮೆ ಮೂರ್ಖತನದ ಉತ್ತರಗಳು, ಕೆಲವೊಮ್ಮೆ ಜಾಣತನದ ಉತ್ತರಗಳು ನಸೀರುದ್ದೀನನ ಕಥೆಗಳಲ್ಲಿ ನಾವು ನೋಡಬಹುದು. ಈ ಥರದ ಕಥೆಗಳು ಮಕ್ಕಳ ಹೃದಯ ಮತ್ತು ಆತ್ಮದಲ್ಲಿ ಉಳಿಯುವ ಸಾಧ್ಯತೆಗಳು ಜಾಸ್ತಿ. ಕತೆ ಪುಸ್ತಕ ನಮ್ಮ ಸ್ನೇಹಿತನಾಗಿರ್ತಾನೆ. ಹಿಂದೆ ಗುರುಗಳು ಅಥವಾ ಮನೆ ಹಿರಿಯರು ಯಾವುದೋ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಒಂದು ಮುಖ್ಯ ಸಾಧನ. ನಮ್ಗೆ ಗೊತ್ತಿರದ ವಿಷಯ ನಾವು ಗುರುಗಳ ಹತ್ರ ಕೇಳ್ತಿದ್ದೆವು, ಹಿರಿಯರ ಹತ್ರ ಕೇಳ್ತಾ ಇದ್ದೆವು. ಆದರೆ ಈಗ ಎಲ್ಲವೂ ಪುಸ್ತಕಗಳಲ್ಲಿ ಇದೆ. ಅದನ್ನು ಓದುವುದರಿಂದ ಮನುಷ್ಯನ ಸಾಮಾಜಿಕ ಮತ್ತು ಮಾನಸಿಕ ಬೆಳವಣಿಗೆ ನಡೆಯುತ್ತದೆ. ಸರಳ ಕನ್ನಡ ಕಥೆಯು ಪ್ರಪಂಚದ ಬಾಲ್ಯದ ನೆನಪುಗಳನ್ನು ನಮ್ಮ ಜೀವನಕ್ಕೆ ಮರಳಿ ತರುತ್ತದೆ. ಕಲಿಕೆ, ಮನರಂಜನೆ ಮತ್ತು ಅನುಭವಗಳನ್ನು ನೀಡುತ್ತದೆ. ಕಥೆಗಳು ನಮಗೆ ಬದುಕುವುದನ್ನು, ವಿಚಾರ ಮಾಡುವುದನ್ನು ಕಲಿಸುವುದರ ಜೊತೆಗೆ ಆಲೋಚಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಥೆಗಳ ಮೂಲಕ ಪುರಾಣಗಳನ್ನು ನಾವು ತಿಳ್ಕೊಳ್ಬಹುದು, ಹಿಂದಿನ ಇತಿಹಾಸಗಳನ್ನು ತಿಳಿಯಲು ಕೂಡ ಸಾಧ್ಯವಾಗ್ತದೆ. ಯಾಕಂದರೆ ನೋಡಿ, ಈಗ ಸಮುದ್ರ ಮಂಥನದ ಕಥೆಯನ್ನು ತಿಳ್ಕೊಂಡ್ರೆ ಅಲ್ಲಿ ಒಂದು ವಿಷಯ ಬರ್ತದೆ, ಅಮೃತವನ್ನು ಯಾರು ಕುಡಿಬೇಕು ಅಂತ ಹೇಳಿ. ದೇವರುಗಳು ರಾಕ್ಷಸರ ನಡುವೆ ಒಂದು ಭೀಕರ ಹೋರಾಟವು ನಡೀತದೆ. ಇದರಿಂದ ಏನು ಅರ್ಥ ಆಗ್ತದೆ? ನಾವು ಕೆಟ್ಟ ಅಂಶಗಳನ್ನು ನಾವು ನಿವಾರಿಸಬೇಕು, ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅನ್ನುವಂಥದ್ದು. ಹೀಗೆ ಅನೇಕ ಉದಾಹರಣೆಗಳಿದೆ. ಏಕಲವ್ಯನ ಕತೆ, ಶಿಕ್ಷಕರಿಗೆ ನಾವು ಹೇಗೆ ಗೌರವವನ್ನು ಕೊಡಬೇಕು ಮತ್ತು ನಮ್ಮ ಗುರಿಯನ್ನು ಸಾಧಿಸುವುದು ಹೇಗೆ ಅನ್ನುವುದನ್ನು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು. ಆಮೇಲೆ ಶ್ರವಣಕುಮಾರನ ಕತೆ, ಹೆತ್ತವರನ್ನು ಗೌರವಿಸುವುದು, ಆಮೇಲೆ ಅವರು ಅನಾರೋಗ್ಯದಿಂದ ಬಳಲ್ತಿದ್ರೆ ಅವರನ್ನು ನೋಡಿಕೊಳ್ಳಬೇಕು, ಈ ಕಥೆಯನ್ನು ನಮಗೆ ಹೇಳುತ್ತದೆ. ಆಮೇಲೆ ಪ್ರಹ್ಲಾದನ ಕತೆ, ದೇವರು ಎನ್ನುವುದು ಒಂದು ಅಂತಿಮ ಶಕ್ತಿ, ಆ ಶಕ್ತಿಯಲ್ಲಿ ಹೇಗೆ ನಾವು ನಂಬಿಕೆಯನ್ನು ಹೊಂದಿರಬೇಕು ಎಂಬುದನ್ನು ತೋರಿಸ್ತದೆ. ಕಥೆಗಳ ಮಹಿಮೆಯ ಅಂಥದ್ದು. ಕನ್ನಡ ಕಥೆಗಳ ಪ್ರಪಂಚವು ತುಂಬ ಕುತೂಹಲಕಾರಿಯಾಗಿದೆ ಮತ್ತು ಪದಗಳ ಮೂಲಕ ಹೃದಯಕ್ಕೆ ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತದೆ. ಈಗ ಹೆಚ್ಚಾಗಿ ಕಥೆಗಳು ಶುರುವಾಗೋದು ಹೇಗೆ ಕೇಳಿದರೆ, ಒಂದೂರಲ್ಲಿ ಒಬ್ಬ ರಾಜ ಇದ್ದ, ಒಂದು ರಾಣಿ ಇದ್ಲು, ಈ ಥರದ ಕತೆ ಶುರುವಾಗೋದು. ಇದು ಕೇಳುವಾಗಲೇ ಒಂಥರ ಖುಷಿ ಆಗ್ತದೆ. ಹಾಗಾಗಿ ಇಂತಹುದೇ ಒಂದು ವಾಕ್ಯದಿಂದ ಶುರುವಾಗುವ ಹಾಡು ಮೆಲೋಡಿ ಚಿತ್ರದ ಹಾಡು. ಇದ್ದರೂ ಒಂದು ಊರಲ್ಲಿ ರಾಜರಾಣಿ, ಇಬ್ಬರು ಏರಿ ಕುಂತಾಯಿತು ಪ್ರೀತಿ ದೋಣಿ. ಇದು ಸಂಗೀತ ನೀಡಿದವರು ಎಲ್ ಎನ್ ಶಾಸ್ತ್ರಿ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಇದನ್ನು ಹಾಡಿದವರು ರಾಜೇಶ್ ಕೃಷ್ಣನ್, ಅದರ ಜೊತೆಗೆ ಈ ಮೂವಿಯ ಹೀರೋ ಕೂಡ ರಾಜೇಶ್ ಕೃಷ್ಣನ್. ಈಗ ಈ ಹಾಡು ನಿಮಗಾಗಿ ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

ಮತ್ತೆ ಬಂದೆ ನಾನು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ನಸೀರುದ್ದೀನನ ಕಥೆಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ಈಗ ಏನು ಗೊತ್ತುಂಟ, ಈ ನಸೀರುದ್ದೀನನ ಕಥೆಗಳನ್ನು ಕೇಳ್ತಾ ಕೇಳ್ತಾ ಇದ್ದರೆ ನಮಗೆ ನಗು ಕೂಡ ಬರ್ತದೆ. ಒಂದು ಕಡೆಯಲ್ಲಿ ನಮ್ಮ ಯೋಚನೆ, ನಾವು ಯೋಚಿಸುವ ಹಾಗೆ ಅದನ್ನು ನಮ್ಮನ್ನು ಮಾಡ್ತದೆ. ಯಾಕಂದರೆ ಆತನ ಒಂದು ಚತುರತೆ ಉತ್ತರ ಕೊಡುವುದು, ಜೊತೆಗೆ ಹಾಸ್ಯ ಪ್ರಜ್ಞೆ ಅವನಿಗಿರುವಂಥದ್ದು ಎಲ್ಲವೂ ಪ್ರಸಿದ್ಧ. ಖಂಡಿತವಾಗಿಯೂ ಈ ಮುಲ್ಲಾ ನಸೀರುದ್ದೀನ್ ಕಥೆಗಳ ವಿಶೇಷತೆಯೇ ಇದು. ಮೇಲ್ನೋಟಕ್ಕೆ ಅದು ತಮಾಷೆಯಾಗಿ ಕಾಣಿಸಿಕೊಳ್ಳುತ್ತದೆ, ಅವುಗಳ ಆಳದಲ್ಲಿ ಒಂದು ದೊಡ್ಡ ಜೀವನ ಸತ್ಯವೇ ಅಡಗಿದೆ. ಅವನ ಕಥೆಗಳು ಕೇವಲ ನಗಿಸುವುದಕ್ಕಷ್ಟೇ ಸೀಮಿತವಾಗಿರದೆ ಮನುಷ್ಯನ ಮೂರ್ಖತನ, ದುರಾಶೆ ಮತ್ತು ಅಹಂಕಾರವನ್ನು ಅತ್ಯಂತ ಸರಳವಾಗಿ ಹಾಸ್ಯದ ಮೂಲಕವೇ ಅದನ್ನು ಎತ್ತಿ ತೋರಿಸ್ತದೆ. ಅದಕ್ಕೆ ಹೇಳುವುದು, ಮುಲ್ಲಾ ನಗಿಸುತ್ತಲೇ ಚುಚ್ಚುತ್ತಾನೆ, ಚುಚ್ಚುತ್ತಲೇ ಯೋಚನೆಗೆ ಹಚ್ಚುತ್ತಾನೆ ಎಂದು. ಈಗ ನಸೀರುದ್ದೀನನ ಇನ್ನೊಂದು ಕಥೆಯನ್ನು ಹೇಳ್ತೇನೆ. ಒಂದು ರಾತ್ರಿ ಮುಲ್ಲಾ ನಸೀರುದ್ದೀನ್ ತನ್ನ ಮನೆಯಲ್ಲಿ ಗಾಢವಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಯಾಕೋ ಸಣ್ಣಗೆ ಎಚ್ಚರ ಆಯಿತು. ಕಣ್ಣು ಬಿಟ್ಟು ನೋಡಿದರೆ ಇಬ್ಬರು ಕಳ್ಳರು ಮನೆಯೊಳಗೆ ನುಗ್ಗಿ ಸಿಕ್ಕ ಸಿಕ್ಕ ಸಾಮಾನುಗಳನ್ನೆಲ್ಲ ಒಂದು ದೊಡ್ಡ ಮೂಟೆಗೆ ತುಂಬ್ತಾ ಇದ್ರು. ನಸೀರುದ್ದೀನ್ ಬಿಡಿ ಬಹಳ ಬುದ್ಧಿವಂತ ಆತ, ಕಳ್ಳರ ಎದುರು ಹೋಗಿ ಗಲಾಟೆ ಮಾಡಿದರೆ ಜೀವಕ್ಕೆ ಅಪಾಯ ಅಲ್ವೇ ಎಂತ ಯೋಚಿಸಿದ. ಅವನು ಏನು ಮಾಡಿದ ಹೇಳಿದ್ರೆ, ಕಂಬಳಿಯನ್ನು ತಲೆ ಮೂಗಿನ ತನಕ ಮುಚ್ಚಿಕೊಂಡು ಗಟ್ಟಿಯಾಗಿ ಮಲಗಿದಂತೆ ನಟಿಸಿದ. ಕಳ್ಳರು ಮನೆಯಲ್ಲಿನ ಪಾತ್ರೆ ಪಗಡ ಬಟ್ಟೆ ಬರೆ ಧಾನ್ಯ ಎಲ್ಲವನ್ನ ಮೂಟೆಗೆ ಕಟ್ಟಿ ಅದನ್ನು ಬೆನ್ನೆಯನ್ನ ಮೇಲೆ ಹೊತ್ತು ಹೊರಡಲು ಸಿದ್ಧರಾಗ್ತಾರೆ. ಕಳ್ಳರು ಮನೆಯಿಂದ ಹೊರಗೆ ಹೆಜ್ಜೆ ಇಡುತ್ತಿದ್ದಂತೆ ಮುಲ್ಲಾ ನಸೀರುದ್ದೀನ್ ಏನು ಮಾಡ್ತಾನೆ, ಚೂರೂ ಸದ್ದಾಗದಂತೆ ತನ್ನ ಹಾಸಿಗೆ ಮತ್ತು ಕಂಬಳಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಅವರ ಹಿಂದೆ ಹೊರಡ್ತಾನೆ. ಕಳ್ಳರು ಬೀದಿಯಲ್ಲಿ ನಡೆದುಕೊಂಡು ಹೋಗ್ತಿದ್ರೆ ಈ ಮುಲ್ಲಾ ನಸೀರುದ್ದೀನ್ ಅವರ ಹಿಂದೆಯೇ ಹೆಜ್ಜೆ ಹಾಕ್ತಾ ಇದ್ದ. ಸ್ವಲ್ಪ ದೂರ ಹೋದ ನಂತರ ಒಬ್ಬ ಕಳ್ಳ ಹಿಂದೆ ತಿರುಗಿ ನೋಡಿದ. ಯಾಕೋ ಅವನಿಗೆ ಸಂಶಯ ಬಂದು ನೋಡಿದ್ದವನು. ನೋಡ್ತಾನೆ, ಈ ನಸೀರುದ್ದೀನ್ ತನ್ನ ಹಾಸಿಗೆ ಹೊದಿಕೆಯೊಂದಿಗೆ ನಿಂತಿರುವುದನ್ನು ನೋಡಿ ಹೆದರ್ತಾನೆ ಈ ಕಳ್ಳ. ಅವ ಕೇಳ್ತಾನೆ, ಯಾರಪ್ಪ ನೀನು, ನಮ್ಮನ್ನೇಕೆ ಹಿಂಬಾಲಿಸ್ತಿದ್ಯಾ ಅಂತ ಕೇಳಿದ. ಅದಕ್ಕೆ ನಸೀರುದ್ದೀನ್ ಅತ್ಯಂತ ವಿನಯದಿಂದ ಹೇಳ್ತಾನೆ, ಅಯ್ಯೋ ನೀವೇಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ, ನನ್ನ ಮನೆಯಲ್ಲಿದ್ದ ಎಲ್ಲ ಸಾಮಾನುಗಳನ್ನು ನೀವೇ ತಗೊಂಡು ಬರ್ತಿದ್ರಲ್ಲ. ನಾನು ಎಣಿಸ್ಕೊಂಡೆ ನಾವೆಲ್ಲರೂ ಸೇರಿ ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದೇವೆ ಅಂತ ಹೇಳಿ, ಅದಕ್ಕೆ ನಾನು ಕೂಡ ಹಾಸಿಗೆ ಕಂಬಳಿಯನ್ನು ತಗೊಂಡು ನಿಮ್ಮ ಜೊತೆಗೆ ಬಂದು ಬಿಟ್ಟೆ ಅಂತ ಹೇಳಿ. ಮುಲ್ಲನ ಈ ಅನಿರೀಕ್ಷಿತ ಚತುರತೆ ಮತ್ತು ಮಾತು ಕೇಳಿ ಕಳ್ಳರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಇವನ ಜೊತೆ ಆಟ ಆಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಅಂತ ಅದ್ಕೊಂಡು ಕದ್ದ ಮೂಟೆಯನ್ನು ಅಲ್ಲೇ ಬಿಸಾಡಿ ಜೀವ ಉಳಿಸ್ಕೊಂಡ್ರೆ ಸಾಕಂತೇಳಿ ಅಲ್ಲಿಂದ ಓಡಿ ಹೋಗ್ತಾರೆ. ಯಾಕಂದರೆ ಇಲ್ಲಿ ನೋಡಿ, ಕಳ್ಳನನ್ನು ನೋಡಿ ಅವನು ಹೆದರಬಹುದಿತ್ತು, ಆದರೆ ಹೆದರದೆ ಯೋಚನೆ ಮಾಡಿ ಆತ ಬುದ್ಧಿವಂತಿಕೆಯಿಂದಲೇ ಉತ್ತರ ಕೊಡ್ತಾನೆ. ಇದು ನಸೀರುದ್ದೀನನ ವಿಶೇಷ. ಇನ್ನೊಂದು ಕಥೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತೇನೆ. ಒಂದು ಚಳಿಗಾಲದ ದಿನ ಬಡಹಳ್ಳಿಗನೊಬ್ಬ ಊರಿನ ದೊಡ್ಡ ಒಂದು ಹೋಟೆಲ್ ಒಂದರ ಮುಂದೆ ನಿಂತಿದ್ದ. ಅಲ್ಲಿ ಕುಕ್ ಮಾಡ್ತಾನಲ್ಲ ಅವನು, ದೊಡ್ಡ ಪಾತ್ರೆಯಲ್ಲಿ ರುಚಿಕರವಾದ ಸೂಪನ್ನು ಕುದಿಸ್ತಾ ಇದ್ದ. ಅದರ ಸುವಾಸನೆ ಆಹಾ ಬಹಳ ಅದ್ಭುತ. ಆ ಬಡವನ ಹತ್ತಿರ ಈ ಸೂಪ್ ಕೊಂಡು ಕುಡಿಯಲು ಹಣ ಇರಲಿಲ್ಲ. ಹಾಗಾಗಿ ಅವನು ತಾನು ತಂದಿದ್ದ ಈ ಒಣ ರೊಟ್ಟಿಯ ತುಂಡನುಂಟಲ್ಲ ಆ ಸೂಪ್ನಿಂದ ಪರಿಮಳವನ್ನು ಆಹಾ ಮೂಗಿನಿಂದ ತೆಗೆದುಕೊಂಡು ಅದರಲ್ಲಿ ಆ ಪರಿಮಳಕ್ಕೆ ಅದ್ದಿದ ಹಾಗೆ ಮಾಡಿ ತಿನ್ನಲಾರಂಭಿಸಿದ. ಇದನ್ನು ನೋಡಿದ ಈ ಕಂಜೂಸ್ ಹೋಟೆಲ್ ಮಾಲೀಕನಿಗೆ ಕೋಪ ಬಂತು. ಅವನು ಬಡವನ ಕಾಲರ್ ಹಿಡಿದು ಹೇಳ್ತಾನೆ, ನನ್ನ ಹೋಟೆಲ್ನ ಸೂಪ್ನ ಸುವಾಸನೆಯನ್ನು ನೀನು ಫ್ರೀಯಾಗಿ ಉಚಿತವಾಗಿ ಬಳಸಿಕೊಂಡಿದ್ದೀಯಾ, ಅದಕ್ಕೆ ನನಗೆ ಹಣ ಕೊಡಬೇಕು ಎಂದು ಗಲಾಟೆ ಶುರು ಮಾಡಿದ. ವಿಷಯ ದೊಡ್ಡದಾಯಿತು. ಇಬ್ಬರು ನ್ಯಾಯಕ್ಕಾಗಿ ಈ ನಸೀರುದ್ದೀನ್ನ ಹತ್ರನೇ ಬಂದು ಬಿಡ್ತಾರೆ. ನಸೀರುದ್ದೀನ್ ಇಬ್ಬರ ವಾದವನ್ನು ಶಾಂತವಾಗಿ ಕೇಳ್ತಾನೆ. ನಂತರ ಹೋಟೆಲ್ ಮಾಲೀಕನಿಗೆ ಹೇಳ್ತಾನೆ, ಕರೆಕ್ಟ್ ಕರೆಕ್ಟ್, ಇವನು ನಿನಗೆ ಹಣ ಕೊಡಬೇಕಾಗಿರುವುದು ನ್ಯಾಯಸಮ್ಮತವಾಗಿದೆ ಎಂದ. ಆಹಾ ಮಾಲೀಕನಿಗೆ ಖುಷಿಯೋ ಖುಷಿ. ತಕ್ಷಣ ನಸೀರುದ್ದೀನ್ ಏನು ಮಾಡ್ತಾನೆ, ತನ್ನ ಜೇಬಿನಿಂದ ಕೆಲವು ಬೆಳ್ಳಿಯ ನಾಣ್ಯಗಳನ್ನು ಹೊರತೆಗೆದು ಅದನ್ನು ಹೋಟೆಲ್ ಮಾಲೀಕನ ಕಿವಿಯ ಹತ್ತಿರ ತಂದು ಕೈಯಲ್ಲಿ ಜೋರಾಗಿ ಟನ್ ಟನ್ ಅಂತ ಸದ್ದು ಮಾಡ್ತಾನೆ. ಮಾಲೀಕ ಆಸೆಯಿಂದ ಕೈ ಚಾಚಿದಾಗ ಮುಲ್ಲಾ ನಾಣ್ಯಗಳನ್ನು ವಾಪಸ್ ತನ್ನ ಜೇಬಿಗೆ ಹಾಕಿಕೊಳ್ತಾನೆ. ಮಾಲೀಕ ಗಾಬರಿಯಿಂದ, ಮುಲ್ಲಾ ಸಾಹೇಬ್ರೆ ಇದೇನು, ಹಣವನ್ನು ನನ್ನ ಕೈಗೆ ಕೊಡದೆ ಜೇಬಿಗೆ ಹಾಕೊಂಡ್ರಿ ಎಂದು ಕೇಳಿದ. ಅದಕ್ಕೆ ನಸೀರುದ್ದೀನ್ ಗಂಭೀರವಾಗಿ ನಗುತ್ತಾ ಹೀಗೆ ತೀರ್ಪು ಕೊಡ್ತಾನೆ, ನೋಡು ಗೆಳೆಯ, ನ್ಯಾಯ ಎಲ್ಲರಿಗೂ ಸಮ. ಈ ಬಡವ ನಿನ್ನ ಸೂಪನೇನು ಕೊಡದಿರಲಿಲ್ಲ, ಕೇವಲ ಅದರ ಸುವಾಸನೆಯನ್ನು ಮಾತ್ರ ತಗೊಂಡಿದ್ದ. ಹಾಗಾಗಿ ಅದಕ್ಕೆ ಪ್ರತಿಯಾಗಿ ನೀನು ಕೇವಲ ಈ ನಾಣ್ಯಗಳ ಸದ್ದನ್ನು ಮಾತ್ರ ಕೇಳಬಹುದು. ಈಗ ಲೆಕ್ಕ ಚುಕ್ತಾಯಿತು, ಇಬ್ಬರು ಹೊರಡಿ ಅಂತ ಹೇಳ್ತಾನೆ. ಹೋಟೆಲ್ ಮಾಲೀಕನಿಗೆ ತನ್ನ ದುರಾಶೆಯ ಅರಿವಾಗಿ
ಮುಖ ಸಣ್ಣಗೆ ಮಾಡಿದುಕೊಂಡು ಅಲ್ಲಿಂದ ಜಾಗವನ್ನು ಖಾಲಿ ಮಾಡ್ತಾನೆ. ಈ ಬಡವ ನಸೀರುದ್ದೀನಿಗೆ ಕೈ ಮುಗಿದು ಧನ್ಯವಾದವನ್ನು ಅರ್ಪಿಸ್ತಾನೆ. ಹಾ, ಈಗ ಕಥೆಗಳನ್ನು ಕೇಳಿದ್ರಿ, ಕಥೆಗಳು ಹೇಳಿದ್ರಿ, ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅಮ್ಮನ ತೊಡೆಯ ಮೇಲೆ ಮಲಗಿ ಕಥೆಯನ್ನು ಕೇಳುತ್ತಿದ್ದರೆ ಸ್ವರ್ಗವೇ ಕೈಗೆ ದೊರಕಿದ ಹಾಗೆ. ಕಥೆಗಳಲ್ಲಿ ಬರುತ್ತಿದ್ದ ರಾಜಕುಮಾರಿ ಇದೆಲ್ಲವೂ ನಾವೇ ಆದ ಹಾಗೆ.

ಒಂದು ಕಥೆ ಇದೆ, ಆ ಕಥೆಗೊಂದು ಬಣ್ಣವಿದೆ, ಒಂದು ರೂಪವಿದೆ. ಕತೆ ಹೇಳುವೆ, ನನ್ನ ಕತೆ ಹೇಳುವೆ, ಬಾಳಿನ ಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕತೆ ಹೇಳುವೆ. ಇದು ನಾಗರಹಾವು ಚಿತ್ರದ ಹಾಡು. ಇದನ್ನು ಹಾಡಿದವರು ಪಿ ಸುಶೀಲ, ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ಜಿ ಉದಯಶಂಕರ್. ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಮತ್ತೊಮ್ಮೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: रेडियो सारंग 107.8 FM
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕಿ.
2: ನಾಲ್ಕನೇದು ಸ್ವಾತಂತ್ರ್ಯ ಸಂಗ್ರಾಮದ ನಾಯಕತ್ವ ಅಂತ ಒಂದು ತಗೊಂಡಿದ್ದೇನೆ.

ಇದನ್ನ ಮಹಾತ್ಮ ಅಂತ ತಗೊಂಡಿದ್ದೇನೆ, ಐದು ಭಾಗಗಳಲ್ಲಿ ಹೇಳ್ಕೊಳ್ಳೋಣ ಅಂತ. ನನ್ನ ಉದ್ದೇಶ ಇದು, ಯಾವ ರಸಘಟ್ಟಗಳಲ್ಲಿ ಅವ್ರ ವ್ಯಕ್ತಿತ್ವ ಬದಲಾಯಿಸ್ತಾ ಹೋಯಿತು. ಅವ್ರು ಬಾಲ್ಯದಲ್ಲಿ ಬರ್ಕೊಂಡಿದ್ದಾರೆ, ಬರೆದು ನೋಡಿದ್ರೆ ಹೆದರಿಕೆ ಆಗುವಂಥದ್ದು ಬರ್ಕೊಂಡಿದ್ದಾರೆ. ಅವ್ರು ಎಷ್ಟು ಸ್ಪಷ್ಟವಾಗಿ ಬರೀತಾರೆ, ಒಂದು ಚೂರು ಮುಚ್ಚುಮರೆಯಲ್ಲಿ ಬರೀತಾರಲ್ಲ, ಆ ಬಾಲ್ಯವನ್ನು ತಗೊಂಡು ಗಮನಿಸಿಕೊಂಡು ಐದು ಹಂತಗಳಲ್ಲಿ ಗಮನಿಸಿಕೊಂಡು ಹೋಗೋಣ ಅಂತ ಉದ್ದೇಶ ಅಷ್ಟು. ಇದಕ್ಕೆ ಹಿನ್ನೆಲೆಯಾಗಿ ನಾವು ನೋಡಬೇಕು, ಗಾಂಧೀಜಿನೇ ಮಾತನ್ನು ಒಪ್ಪಿಕೊಂಡಿದ್ದಾರೆ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಯಶಸ್ಸಾಗಿದ್ರೆ ಬರೀ ನಮ್ಮ ಚಳವಳಿಯಿಂದ ಆಗಲಿಲ್ಲ, ಇದರಿಂದ ಒಂದು ದೊಡ್ಡದೊಂದು ಪಟಲ ರೆಡಿಯಾಗಿದೆ, ಒಂದು ದೊಡ್ಡ ಕ್ಯಾನ್ವಾಸ್ ರೆಡಿಯಾಗಿದೆ, ಎಷ್ಟೊಂದು ಸಾಧನೆಗಳಾಗಿದೆ ಅದರ ಹಿಂದೆ. ಆ ಸಾಧನೆಗಳ ಫಲದಿಂದಾಗಿ ಎಷ್ಟು ಜನ ಕ್ರಾಂತಿಕಾರಿಗಳಿದ್ದಾರೆ, ಸಾಧಕರಿದ್ದಾರೆ, ಸನ್ಯಾಸಿಗಳಿದ್ದಾರೆ. ಅವರು ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಬೇಕಾದಷ್ಟು ಕೆಲಸ ಮಾಡಿರೋದ್ರಿಂದ ಒಂದು ಒಂದು ಹಿಂದೆ ಹಿನ್ನೆಲೆ ನೆಲೆಸುವ ಕೊಟ್ಟಿದ್ದಾರೆ, ಅದರಿಂದ ಯಶಸ್ಸು ಆಯ್ತು ಹೊರತಾಗಿ ನಮ್ಮಿಂದ ಆಯಿತು ಅಂತ ಭ್ರಮೆ ಇಲ್ಲ ಅಂತ. ಬಹಳ ಮುಖ್ಯ ಕಾರಣ ಇದು. ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ಗಾಂಧೀಜಿ ಒಬ್ಬರನ್ನ ನಾವು ಟೋಕನ್ ಆಗಿ ಹೇಳ್ತೀವಿ, ಆದರೆ ಅವ್ರ ಹಿಂದೆ ಎಂತ ದೊಡ್ಡ ತಂಡ ಇತ್ತು ಅಂತ, ತಂಡ ಹೇಗೆ ತಯಾರಾಯಿತು ಇದನ್ನು ನೋಡಬೇಕಾದ್ರೆ ನಾವು ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸೋಣ. ಒಂದು 5-6 ನಿಮಿಷ ಹಿನ್ನೆಲೆಯನ್ನು ಗಮನಿಸೋಣ. ಅದ್ರ ಬಗ್ಗೆ ವಿದೇಶಿಯರನ್ನ ಓಡಿಸಬೇಕು ಅಂತ ನಮ್ಮ ಪ್ರಯತ್ನ ಮೊದಲಿಂದ ಆಗ್ತಾ ಇತ್ತು. ಅದರ ಮೊದಲನೇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯುವಂಥದ್ದು 1857ರಲ್ಲಿ ಕೆಲವರು ಸಿಪಾಯಿ ಮ್ಯುಟಿನಿ ಅಂತ ಕರೀತಾರೆ, ಕೆಲವು ಬಂಡಾಯ ಅಂತ ಕರೀತಾರೆ. ಅದು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮವೇ ಹೌದು. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಆರ್ಗನೈಸ್ಡ್ ವೇ, ಸಾಮೂಹಿಕವಾಗಿ ಒಬ್ಬ ವೈರಿಯನ್ನು ಹೊರಗೆ ಗೊತ್ತು ಮಾಡೋದಿದೆಯಲ್ಲ, ಬಹಳ ಮುಖ್ಯ. ಅದು ನಮಗೆ ಹೊರಗಿನ ವೈರಿ ಗೊತ್ತಿರಲಿಲ್ಲಲ್ಲ, ವೈರಿ ಅಂತ ಗೊತ್ತಾದ್ರೆ ತಾನೇ ಹೋರಾಟದ್ದು ನಾವು. ಅವರು ನಮ್ಮ ಆತ್ಮೀಯರು, ನಮ್ಮ ಪ್ರಭುಗಳು ಅಂದ್ಕೊಂಡಾಗ ಹೋರಾಡೋದೆಲ್ಲಿ ಬರ್ತದೆ? ಒಬ್ಬ ಗುರಿಯನ್ನು ಹಾಗೆ ಇವರು ನಮ್ಮ ವೈರಿಗಳು ಅಂತ ಗೊತ್ತು ಮಾಡಿದಂಥದ್ದು 1857ನೇ ಇಸ್ವಿಯ ಮಹಾಸಂಗ್ರಾಮ. ಅದು ಆಗಿ 12 ವರ್ಷಗಳ ನಂತರ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹುಟ್ಟಿದರು. ಆದರೆ ಅದರ ಹಿಂದೆ ಆದಂಥದ್ದು ಬೆಳವಣಿಗೆಗಳನ್ನು ಸ್ವಲ್ಪ ಗಮನಿಸಬೇಕು ನಾವು. ಆ ಸ್ವಾತಂತ್ರ್ಯ ಸಂಗ್ರಾಮದ 12 ವರ್ಷಗಳ ನಂತರ ಗಾಂಧೀಜಿ ಹುಟ್ಟಿದರು.

0: You're listening to Radio Sarang, 107.8 FM.
1: ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಡಾಲ್ ಹೌಸಿ ಭಾರತದಿಂದ ಹೊರಟಾಗ ಬ್ರಿಟಿಷ್ ಆಡಳಿತ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸಮಗ್ರ ಭಾರತದ ಮೇಲೆ ಪ್ರತಿಷ್ಠಾಪನೆ ಆಗಿತ್ತು. ಅವಾಗ 1856 ಹೊತ್ತಿಗೆ ಡಾಲ್ ಹೌಸಿ ವಾಪಸ್ ಹೋಗೋ ಹೊತ್ತಿಗೆ ಪೂರ್ತಿ ಭಾರತದುದ್ದಕ್ಕೂ ಅವ್ರ ಪ್ರಭಾವ ಆಗಿತ್ತು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡು ಕಡೆಯಿಂದ ಆಗಿತ್ತು. ಇದ್ರ ಬ್ಯಾಕ್ಗ್ರೌಂಡ್ ಸ್ವಲ್ಪ ನೋಡೋಣ, ಎಲ್ಲೆಲ್ಲಿ ಬದಲಾವಣೆ ಆಯಿತು. ಕೆಲವು ಹಂತಗಳನ್ನು ಮಾತ್ರ ಗುರುತಿಸೋಕೆ ಇಷ್ಟಪಟ್ಟಿದ್ದೇನೆ, ಹುಡುಕಿದ್ರೆ ಭಾಳ ದೊಡ್ಡದಿದೆ ಅದು, ಕೆಲವೊಂದು ಮೈಲುಗಳನ್ನು ಮಾತ್ರ ಹೇಳ್ತೇನೆ. 1757 ನಡೆದಂಥ ಪ್ಲಾಸಿ ಕದನ, ಈ ಪ್ಲಾಸಿ ಕದನದ ನಂತರ ಬ್ರಿಟಿಷ್ ಆಧಿಪತ್ಯದ ತಳಹದಿಯನ್ನು ಗಟ್ಟಿಯಾಗಿ ಊರಲಾಯಿತು, ಗಟ್ಟಿಯಾಗಿ ಊರ್ಕೊಂಡು. ಇನ್ನೊಂದು ತಮಾಷೆ ಆಗ್ತಾಯಿತ್ತು, ಭಾರತದ ಆಚೆ ಹೊರದೇಶಗಳಲ್ಲಿ ಔದ್ಯಮಿಕ ಕ್ಷೇತ್ರಗಳಲ್ಲಿ ಸಂಭವಿಸಿದಂಥ ಹಲವಾರು ಕೆಲಸಗಳು ಬ್ರಿಟಿಷ್ ದೇಶವನ್ನು 1770 ಕೈಗಾರಿಕಾ ಕ್ರಾಂತಿಗೆ ತಯಾರು ಮಾಡಿತ್ತು. ಇದೆಲ್ಲ ಹಿನ್ನೆಲೆ ನಮ್ಗೆ ಗೊತ್ತಿರಬೇಕು. 1770 ಔದ್ಯೋಗಿಕ ಕ್ರಾಂತಿ ಏನಾಯಿತೋ ಅದಕ್ಕೊಂದು ಹಿನ್ನೆಲೆ ಇದೆ. ಇದು ಯಶಸ್ವಿ ಆಗಬೇಕಾದ್ರೆ, ಆ ಔದ್ಯೋಗಿಕ ಕ್ರಾಂತಿ ಲಂಡನ್ನಲ್ಲಿ ಇಂಗ್ಲೆಂಡಲ್ಲಿ ಯಶಸ್ವಿ ಆಗಬೇಕಾದ್ರೆ ವಿಶಾಲವಾದಂಥ ಮಾರುಕಟ್ಟೆ ಬೇಕು ಮತ್ತು ಧನದ ಬಂಡವಾಳ ಬೇಕಾಗಿತ್ತು. ಈ ಎರಡನ್ನೂ ಸಮರ್ಥವಾಗಿ ಭಾರತ ಕೊಡ್ತಾ ಬಂತು. ಅವ್ರದ್ದೇ ಆಡಳಿತ ಇತ್ತಲ್ಲ, ಪ್ರಭುತ್ವವಾದ ಬಂದಿತ್ತು, ಬಂದಾಗ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಏನು ಮಾಡಿದರು, ಪರಾಜಿತವಾದಂಥ ಭಾರತ ಗೊಣಗುಟ್ಟದೇವನ್ನೆಲ್ಲ ತುಂಬಿಕೊಡ್ತು, ಒಂದು ಮಾರ್ಕೆಟ್ ಕೊಡ್ತು, ಧನ ಬಂಡವಾಳ ಕೂಡ ಕೊಡ್ತು. ಈಸ್ಟ್ ಇಂಡಿಯಾ ಕಂಪನಿ ತನ್ನ ಭಂಡಾರವನ್ನು ತುಂಬಿಕೊಳ್ಬೇಕು ಅಂತ ಹೇಳಿ ಬಂಗಾಲವನ್ನು ವರ್ಚುವಲಿ ಕೊಳ್ಳೆ ಹೊಡಿತು. ಎಂಥ ಬಂಗಾಲ ರೀ ನಮ್ಮ ಮೊದಲು, ಅಂಥ ಬಂಗಾಲನ್ನು ಪೂರ್ತಿ ಕೊಳ್ಳೆ ಹೊಡಿತು. ಇನ್ನೊಂದು 1813 ವೇಳೆಗೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದೊಂದು ಹೊಂದಿದ್ದಂಥ ವ್ಯಾಪಾರದ ಒಪ್ಪಂದ ಇತ್ತಲ್ಲ ಮುಗೀತು. ಎಷ್ಟೋ ಚೆನ್ನಾಗಿರುವಂಥದ್ದು ನೋಡ್ಬೇಕು ಇದನ್ನು. ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಂಪನಿ ಮಾತ್ರ, ಆ ಕಂಪನಿ ಹೋಗಿ ಇಡೀ ಬ್ರಿಟನ್ ಆಧಿಪತ್ಯ ಬರೋದು ಹೇಗಾಯಿತು ಅನ್ನೋದನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ ನಾನು. 1813 ಕಂಪನಿ ಭಾರತ ಹೊಂದಿದ್ದ ಒಪ್ಪಂದ ಮುಗಿದೋಯ್ತು. ಆದರೆ ಬ್ರಿಟನ್ ಸರ್ಕಾರ ಒಂದು ಆರ್ಡರ್ ಪಾಸ್ ಮಾಡಿತು, ಏನಪ್ಪ ಅಂದರೆ ಭಾರತವನ್ನು ನಿರ್ಬಂಧರಹಿತ ವ್ಯಾಪಾರದ ದೇಶ ಅಂತ ಮಾಡಿತು. ನಿರ್ಬಂಧರಹಿತ ವ್ಯಾಪಾರದ ದೇಶ ಅಂದರೆ ಏನೂ ನಿರ್ಬಂಧ ಇಲ್ಲ, ಯಾರಾದರೂ ವ್ಯಾಪಾರ ಮಾಡ್ಕೋಬೋದು ಭಾರತದಲ್ಲಿ ಅಂತ ಕಳಿಸಿದರು. ಅಷ್ಟು ಮಾಡೋದಷ್ಟೇ ಅಲ್ಲ, ಈ ನಿರ್ಬಂಧರಹಿತ ವ್ಯಾಪಾರದ ಹೆಸರಿನಲ್ಲಿ ಬ್ರಿಟನ್ ದೇಶದ ಸರಕುಗಳು ಭಾರತಕ್ಕೆ ಬರೋಕ್ಕೆ ಶುರುವಾಯಿತು, ದೊಡ್ಡ ಪ್ರಮಾಣದಲ್ಲಿ ಬರೋಕ್ಕೆ ಶುರುವಾಯಿತು. ಎಷ್ಟು ಬುದ್ಧಿವಂತಿಕೆ ಮಾಡಿದ್ರು ದಯವಿಟ್ಟು ಗಮನಿಸಿ ಇದನ್ನು. ಅಲ್ಲಿಂದ ಬರುವ ವಸ್ತುಗಳೆಲ್ಲ ಬರಬಹುದು ಭಾರತಕ್ಕೆ, ಇಲ್ಲಿಂದ ಹೋಗೋದಕ್ಕೆ ಏನು ಮಾಡಿದರು ಅಂತಂದರೆ, ಆದರೆ ಇಂಗ್ಲೆಂಡನ್ನು ಪ್ರವೇಶಿಸುವ ಭಾರತೀಯ ಸರಕುಗಳ ಮೇಲೆ ಭಾರೀ ಸುಂಕವನ್ನು ಹೇರಲಾಯಿತು ಅಂತ. ಇಲ್ಲಿಂದ ಹೋಗುವಂಥ ವಸ್ತುಗಳ ಮೇಲೆ ಭಾರೀ ಸುಂಕ, ಅಲ್ಲಿಂದ ಯಾವುದಾದ್ರೂ ಬರಬಹುದು. ಇದರಿಂದ ಏನಾಯಿತು ಅಂತ ದಾಖಲೆ ತಂದಿದ್ದೀನಿ ನಾನು. ಇದರಿಂದಾಗಿ ಭಾರತದ ಉದ್ಯಮಿಗಳು ಬೆಳಿಲಾರದಂಗಾಯಿತು.

0: रेडियो सारंग 107.8 FM।
1: ಸಾವಿರದ ಏಳ್ನೂರ ಎಂಬತ್ತೇಳರಲ್ಲಿ ಭಾರತದಿಂದ ಬ್ರಿಟನ್ನಿಗೆ ಆಗಿನ ಕಾಲದ ದಯವಿಟ್ಟು ನೆನೆಸ್ಕೋಬೇಕು, 1787ರಲ್ಲಿ ಭಾರತದಿಂದ ಬ್ರಿಟನ್ನಿಗೆ 3 ದಶಲಕ್ಷ ರೂಪಾಯಿಗಳ ಡಾಕಾ ಮಸ್ಲಿನ್ ರಫ್ತು ಆಗ್ತಿತ್ತಂತೆ. ಒಂದು ವರ್ಷಕ್ಕೆ 3 ದಶಲಕ್ಷ ರೂಪಾಯಿಗಳ ಮಸ್ಲಿನ್ ಕ್ಲಾತ್, ತಿನ್ನ ಬಟ್ಟೆ ಅದು ಎಷ್ಟು ಚೆನ್ನಾಗಿ ಮಸ್ಲಿನ್ ಅಂದ್ರೆ ಆಗಿನ ಕಾಲದಲ್ಲಿ ಡಾಕಾ ಭಾರತದ ಭಾಗ ಆಗಿತ್ತಲ್ಲ ಅವಾಗಲೇ. ಇಲ್ಲಿಂದ ಮಸ್ಲಿನ್ ಕ್ಲಾತ್ ಹೋಗೋದು, ಈಗಾದ್ರೂ ಮಸ್ಲಿನ್ ಅಂತ ಯೂಸ್ ಮಾಡ್ತೇವೆ, ಡಾಕಾ ಬಹಳ ಫೇಮಸ್ ಆಗಿತ್ತು ಡಾಕಾ ಕ್ಲಾತ್ ಅಂತ. ಆ ಡಾಕಾ ಮಸ್ಲಿನ್ ಅಷ್ಟು ದುಡ್ಡು ರಫ್ತು ಆಗ್ತಾ ಇತ್ತಂತೆ. ಆದ್ರೆ ಮುಂದೆ ಏನಾಯ್ತು ನೋಡಿ, 30 ವರ್ಷ ಆಗೋದ್ರೊಳಗೆ 1817ರಲ್ಲಿ ಅದು ಪೂರ್ತಿ ನಿಂತೇ ಹೋಯ್ತು. ಡಾಕಾ ಮಸ್ಲಿನ್ ಎಲ್ಲೂ ಕಳಿಸಕ್ಕಾಗ್ಲಿಲ್ಲ. ಇಡೀ ಜಗತ್ತಿಗೆ ಶತಮಾನಗಳಿಂದ ಹತ್ತಿ ಬಟ್ಟೆಯನ್ನು ರಫ್ತು ಮಾಡುತ್ತಿದ್ದಂತ ಭಾರತ 1850ರ ವೇಳೆಗೆ ಬ್ರಿಟನ್ನಿನ ಹತ್ತಿ ಉತ್ಪನ್ನದಲ್ಲಿ 1/4 ಭಾಗವನ್ನು ಆಮದು ಮಾಡ್ಕೊಳ್ಳೋಕೆ ಶುರು ಆಯ್ತು ಅಂತ. ಆಶ್ಚರ್ಯ ಅನಿಸುತ್ತೆ, ಒಂದು ದೇಶವನ್ನು ಹೇಗೆ ನಿರ್ವಿಣ್ಣ ಮಾಡಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಇಲ್ಲಿಂದ ಅಷ್ಟು ಬಟ್ಟೆ ರಫ್ತಾಗಿ ಹೋಗ್ತಾ ಇತ್ತು ಇಂಗ್ಲೆಂಡಿಗೆ. ರಫ್ತಾಗೋದು ನಿಲ್ಲೋದು ಅಷ್ಟೇ ಅಲ್ಲ, ಅಲ್ಲಿ ಏನು ಉತ್ಪನ್ನ ಆಗ್ತಿತ್ತೋ ಅದರಲ್ಲಿ ಕಾಲು ಭಾಗ ನಾವು ಆಮದು ಮಾಡ್ಕೊಳಕ್ ಶುರು ಮಾಡಿದ್ವಿ. ಅಂದ್ರೆ ಬ್ರಿಟನ್ನಲ್ಲಿ ಏನೇನು ತಯಾರಾಗ್ತೋ ಅದ್ರ ಕಾಲು ಭಾಗ ಭಾರತಕ್ಕೆ ಮಾರುಕಟ್ಟೆಗೆ ಬರೋಕ್ ಶುರು ಆಯ್ತು. ಇದರಿಂದ ಏನಾಯ್ತು, ಭಾರತದ ಅರ್ಥವ್ಯವಸ್ಥೆಯ ಆಧಾರವಾಗಿದ್ದು ಕೃಷಿಗೆ ಪೂರಕವಾಗಿದ್ದಂಥ ಈ ಗೃಹ ಕೈಗಾರಿಕೆ ನಾಶವಾಗ್ಲಿಕ್ಕೆ ಶುರುವಾಯಿತು. ಕ್ಷಾಮಗಳ ಮೇಲೆ ಕ್ಷಾಮ ಬಂತು. ಅದು ಹೇಳ್ತಾರೆ 1770ರಿಂದ 1303ರೊಳಗೆ 120 ಸಲ ಕ್ಷಾಮ ಬಂತು ಅಂತ ಬರೀತಾರೆ. ಅಷ್ಟು ಕ್ಷಾಮ ಬಂತಂತೆ. ಕ್ಷಾಮ ಬಂದು ಅನ್ನವಿಲ್ಲದೆ 100,000 ಜನ ಸಾವಿಗೀಡಾದರು. ಜೀವ ಸಹಿತ ಉಳಿದವರು ವಿದೇಶಿ ಪ್ರಭುತ್ವದ ಕೆಡಕುಗಳನ್ನು ಪ್ರತಿಭಟಿಸುವ ಶಕ್ತಿ ಹೊಂದಿರಲಿಲ್ಲ. ಅದು ಹೇಗೆ ಉಪಯೋಗಿಸ್ಕೊಂಡ್ರು ನೋಡಿ, ಮೊದಲು ಕೈಗಾರಿಕೆಗಳನ್ನು ನಾಶ ಮಾಡಿದರು, ಉತ್ಪನ್ನ ನಾಶ ಆಯಿತು, ಕ್ಷಾಮಗಳು ಬೇರೆ ಬಂತು. ಹೀಗಾಗಿ ನಮಗನ್ನು ಹೈರಾಣಾದಂಥ ಜನಕ್ಕೆ ಪ್ರತಿಭಟನೆ ಮಾಡುವ ಶಕ್ತಿ ಇರಲಿಲ್ಲ. ಈ ಪ್ರಥಮ ಮಹಾಸಂಗ್ರಾಮದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಅದರದ್ದಾಯಿತು. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಅಂತ, ಅದೇ ಶ್ರೂಡ್ ಪ್ಲಾನರ್ಸ್ ಅವರು, ನಮಗೆ ಗೊತ್ತಿಲ್ಲದಾಗ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ರದ್ದಾದ್ಮೇಲೆ ಬ್ರಿಟಿಷ್ ಸಾಮ್ರಾಜ್ಯ ದೇಶದ ಆಡಳಿತ ಒಪ್ಕೊಂಡ್ತು, ಈಸ್ಟ್ ಇಂಡಿಯಾ ಕಂಪನಿ ಅಲ್ಲಾಗೆ ಬ್ರಿಟಿಷ್ ಸಾಮ್ರಾಜ್ಯ ಒಪ್ಕೊಂಡ್ಬಿಡ್ತಂತೆ. 1858ರಲ್ಲಿ ಒಂದು ಆಕ್ಟ್ ಪಾಸ್ ಮಾಡಿದರು ಬ್ರಿಟನ್ನಲ್ಲಿ, ಏನಂದ್ರೆ ಆಕ್ಟ್ ಫಾರ್ ದಿ ಬೆಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ಮೊದಲೇ ಬೆಟರ್ ಇತ್ತು ನಮ್ದು, ಈ ಬೆಟರ್ ಗೌರ್ಮೆಂಟ್ ಆಫ್ ಇಂಡಿಯಾ, ಇನ್ನೂ ಚೆನ್ನಾಗಿ ಅದನ್ನು ಆಡಳಿತ ನಡೆಸಬೇಕು, ರಾಜ್ಯದ ಏನು ಮಾಡಬೇಕು ಅಂತ ಒಂದು ಆಕ್ಟ್ ಪಾಸ್ ಮಾಡಿದ್ರಂತೆ. ಮಾಡಿ ಈ ಅಧಿಶಾಸನದ ಪ್ರಕಾರ ಕಂಪನಿ ಸದಸ್ಯರ ಮತ್ತು ಆಡಳಿತ ಮಂಡಳಿ ಅಧಿಕಾರ ರಾಜ್ಯ ಕಾರ್ಯದರ್ಶಿ ಕೊಡಲಾಯಿತು. ಯಾವುದೋ ಕಂಪನಿ ಇತ್ತಲ್ಲ ಈಸ್ಟ್ ಇಂಡಿಯಾ ಕಂಪನಿದು, ಅವರ ಆಡಳಿತ ಮಂಡಳಿ ಸದಸ್ಯರಿದ್ದರು ಅಧಿಕಾರ, ಅದೆಲ್ಲ ಹೋಗ್ಬಿಟ್ಟು ಈಗ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ಬ್ರಿಟನ್ ಸರ್ಕಾರದ ಒಂದು ಭಾಗ ಆಯಿತು. ಒಂದು ಯಾವುದೋ ಕಂಪನಿ ಭಾಗ ಇದ್ದದ್ದು, ಒಂದು ಎಕ್ಸಾಂಪಲ್ ಕೊಡೋದಾದರೆ ಯಾವುದೋ ಒಂದು ಕಂಪನಿ ಬೆಂಗಳೂರಲ್ಲಿದೆ, ಅವರಿಗೆ ಈ ಸರ್ಕಲ್ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀವಿ ನಾವು, ಈ ಟ್ರಾಫಿಕ್ ಸಿಗ್ನಲ್ ಸರ್ಕಲ್ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ. ಅವರೊಂದು ಸರ್ಕ್ಯುಲರ್ ಪಾಸ್ ಮಾಡಿ ಬಸವನಗುಡಿ ಏರಿಯಾಲ್ಲ ನಾವೇ ಕಂಟ್ರೋಲ್ ಮಾಡೋದು ಅಂತಂದ್ರೆ ಹೇಗೆ ತಮಾಷೆ ಆಗುತ್ತೆ. ಹಾಗಾಯ್ತು,

ಈಸ್ಟ್ ಇಂಡಿಯಾ ಕಂಪನಿ ಹೋಗಿ ಬ್ರಿಟನ್ ಸರ್ಕಾರನ ತಗೊಂಡ್ಬಿಡ್ತು. ಸಾಮ್ರಾಟರ ಪ್ರತಿನಿಧಿ ಅಂತ ಕರೆದ್ರು ವೈಸ್ರಾಯ್ ಅಂತ. ಸಾಮ್ರಾಟರ ಪ್ರತಿನಿಧಿ ಮತ್ತು ಗವರ್ನರ್ ಜನರಲ್ ಅಂತ ಎರಡು ಹೆಸರು ಡೆಸಿಗ್ನೇಷನ್ ಅವರಿಗೆ ಎಂಬ ಹೊಸ ಹೆಸರಿನಿಂದ ಕರೆಯಲ್ಪಟ್ಟಂತಹ ಮೊನ್ನೆಲೇ ಮನುಷ್ಯ ಲಾರ್ಡ್ ಕ್ಯಾನಿಂಗ್ ಅನ್ನೋರು ಬಂದರು. ಲಾರ್ಡ್ ಕ್ಯಾನಿಂಗ್ ಅಂತ 1858 ನವೆಂಬರ್ದಲ್ಲಿ ಒಂದು ರಾಜ ಘೋಷಣೆ ಮಾಡಿದ್ರು. ಬಹಳ ಚೆನ್ನಾಗಿರೋ ರಾಜ ಘೋಷಣೆ ಮಾಡ್ತಾರೆ, ಮನಸ್ಸಿಗೆ ಮುಟ್ಟಬೇಕಲ್ಲ, ರಾಜ ಘೋಷಣೆ ಮಾಡ್ತಾರೆ. ಇದರೊಳಗೆ ಏನ್ ಹೇಳ್ತಾರೆ ಅಂತಂದ್ರೆ, ನಮಗೆ ಇಂಗ್ಲೆಂಡ್ ಅಲ್ಲಿ ಪ್ರಜೆಗಳು ಎಷ್ಟು ಮುಖ್ಯವೋ ಅಷ್ಟು ಭಾರತೀಯ ಪ್ರಜೆಗಳು ಮುಖ್ಯ. ನಾವು ಬ್ರಿಟಿಷ್ ಪ್ರಜೆಗಳಿಗೆ ಏನನ್ನು ಮಾಡ್ತೇವೋ ಅದನ್ನೇ ಭಾರತದ ಪ್ರಜೆಗಳಿಗೂ ಮಾಡ್ತೇವೆ. ಆದ್ದರಿಂದ ಭಾರತದ ಪ್ರಜೆಗಳು ಇಂಗ್ಲೆಂಡ್ನ ಪ್ರಜೆಗಳು ಸಮಾನರು ಅನ್ನುವಂಥ ರಾಜ ಘೋಷಣೆ ಮಾಡಿದರು. ಎಷ್ಟು ಖುಷಿ ಆಗಿಬಿಡ್ತು ಜನಕ್ಕೆ ಅಂದರೆ, ನಮ್ಮಲ್ಲಿ ಒಂದಿದೆ, ವೆನ್ ಯು ಆರ್ ಆಸ್ಕ್ಡ್ ಟು ನೀಲ್ ಯು ಸ್ಟಾರ್ಟ್ ಕ್ರಾಲಿಂಗ್ ಅಂತ. ಕೆಲವರು ಮೋರ್ ಲಾಯಲ್ ದ್ಯಾನ್ ದಿ ಕಿಂಗ್ ಅಂತ. ಒಂದ್ಸಲ ಅಧಿಕಾರದಲ್ಲಿದ್ದವರಿಗೆ ಹಪಾಹಪಿ ತೋರಿಸ್ತಾರೆ, ನಾವು ನಿಮ್ಮ ಹಿಂದೆ ಇದ್ದೀವಿ ಸರ್, ಹಿಂದೆ ಇದ್ದೀವಿ ಸರ್ ಅಂತ. ಅಧಿಕಾರದಲ್ಲಿ ಇರೋವರೆಗೆ ಮಾತ್ರ, ಆಮೇಲೆ ಯಾರು ಮಾತಾಡ್ಸಲ್ಲ. ಆದರೆ ಆ ತೋರಿಸುವಂತ ಹುಚ್ಚಿದೆಯಲ್ಲ, ಅದಕ್ಕೇನಾಯ್ತು ಅಂತ ಬರೀತಾರೆ. ಈ ಘೋಷಣೆ ನಂತರ ಬ್ರಿಟಿಷ್ ಸಾಮ್ರಾಟ ನಿಷ್ಠೆ ತೋರಿಸ್ಬೇಕು ಅಂತ ಹೇಳಿ ಕೆಲವು ನಾಯಕರು ಒಬ್ಬರಿಂದ ಒಬ್ಬರು ಸ್ಪರ್ಧೆ ಮಾಡೋಕೆ ಶುರು ಮಾಡಿದರು, ಮರ್ಯಾದೆ ತೋರಿಸ್ಬೇಕಲ್ಲ ನಾಯಕರಿಗೆ ಅಂತ ಹೇಳಿ. ಆದರೆ ಬ್ರಿಟನ್ ಪ್ರಜೆಗಳಿಗೆ ಸಮಾನವಾದ ಸ್ಥಾನಮಾನ ಕೊಡುವ ಬಗ್ಗೆ ಘೋಷಣೆ ಮಾಡಿದ ಸರ್ಕಾರ ವಾಗ್ದಾನದಲ್ಲಿ ಮಾತು ಉಳಿತೇ ವಿನಃ ಜೀವನದಲ್ಲಿ ಬರಲಿಲ್ಲ. ಒಂದು ಮಾತು ಎಷ್ಟು ಚೆನ್ನಾಗಿದೆ ನೋಡಿ, 1876 1880 ವೈಸ್ರೋ ಆಗಿದ್ದಂಥ ಲಾರ್ಡ್ ಲಿಟನ್ ಒಂದು ಗುಪ್ತ ಸಂದೇಶ ಕಳಿಸಿದ್ದಾನೆ ಬ್ರಿಟನ್ನಿಗೆ. ಅದೆಷ್ಟು ಚೆನ್ನಾಗಿದೆ ಅದನ್ನು ಕೇಳ್ಬಿಟ್ಟು ಮಾತು ಮುಗಿಸೋಣ. ಚೆನ್ನಾಗಿರೋ ಮಾತು ಹೇಳ್ತಾನೆ ಅವನು. ಲಿಟನ್ ಹೇಳ್ತಾನೆ, ಸರ್ಕಾರಕ್ಕೊಂದು ಗುಪ್ತ ಪತ್ರ ಬರೆದಿದ್ದಾನೆ, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್. ಅದ್ರಲ್ಲಿ ಏನು ಬರೀತಾನೆ ಗೊತ್ತಾ? ಮೊದಲನೇ ಸಾಲು, ನಾವೇನು ಘೋಷಣೆ ಮಾಡಿದ್ದೀವಲ್ಲ ಮೊದಲು, ಬ್ರಿಟಿಷ್ ಪ್ರಜೆಗಳು ಮತ್ತು ಭಾರತೀಯ ಪ್ರಜೆಗಳು ಸಮಾನರು ಅಂತ ಹೇಳಿದ್ದೀವಲ್ಲ, ಅದು ಬರೀತಾನೆ, ಈ ಎಲ್ಲ ಹಕ್ಕುಗಳು ಮತ್ತು ಭರವಸೆಗಳು ಎಂದಿಗೂ ಈಡೇರಿಸಲು ಸಾಧ್ಯವಿಲ್ಲವೆಂಬುದು ನಮಗೆಲ್ಲ ತಿಳಿದಿದೆ. ಮೊದಲನೇ ಸಾಲಲ್ಲೇ ಬರೀತಾನೆ ಇದು ಯಾವುದು ಮಾಡೋಕೆ ಸಾಧ್ಯ ಇಲ್ಲ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು, ಸುಮ್ಮನೆ ಘೋಷಣೆ ಮಾಡಿದ್ದೀವಿ ಅಂತ. ಹಿಪಾಕ್ರಸಿ ಆಟ್ ಇಟ್ಸ್ ವರ್ಸ್ಟ್, ಸಾಧ್ಯತೆ ತಿಳಿದಿದೆ ಅಂತ ಹೇಳ್ತಾರೆ. ಹೀಗೆ ಪತ್ರ ಬರೆದು ಸಮಾನರಾಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶುರು ಮಾಡಿದ್ದು. ಈ ಹಿನ್ನೆಲೆ ಇರಲಿ, ಆ ಕಾಲಕ್ಕೆ ಇಷ್ಟೆಲ್ಲ ಇದ್ರೂ ಕೂಡ, ತೊಂದರೆ ಇದ್ರು, ಉಪವಾಸ ಇದ್ರು, ಜನ ಕ್ಷಾಮದಿಂದ ಸಾಯ್ತಾ ಇದ್ರು, ಇಷ್ಟಿದ್ರು ಕೂಡ ಕೆಲವು ಚೈತನ್ಯ ಸ್ವರೂಪರಾದಂತಹ ಜನ ಮುಂದೆ ಬಂದ್ರಾಗ, ರಾಜಾ ರಾಮ್ ಮೋಹನ್ ರಾಯ್ ಮಾಡಿದಂತಹ ಕಾಂಟ್ರಿಬ್ಯೂಷನ್, ರಾಮಕೃಷ್ಣರ ಕಾಂಟ್ರಿಬ್ಯೂಷನ್, ವಿವೇಕಾನಂದರ ಕಾಂಟ್ರಿಬ್ಯೂಷನ್, ದಯಾನಂದ ಸರಸ್ವತಿ ಅವರ ಕಾಂಟ್ರಿಬ್ಯೂಷನ್, ಅವ್ರದ್ದೆಲ್ಲ ಎಷ್ಟಿದೆ ಅಂದ್ರೆ ಒಂದೊಂದು ಫೀಲ್ಡ್ ಅಲ್ಲ, ಆಧ್ಯಾತ್ಮಿಕದಲ್ಲಿ ಸಾಹಿತ್ಯಿಕವಾಗಿ ಎಲ್ಲರೂ ಕೂಡಿ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಅದು ಗಾಂಧಿ ಬರೋದಕ್ಕೊಂದು ಅನುಕೂಲ ಆಯಿತು ಅನ್ನೋದಷ್ಟೇ ಅಂತ ಹೇಳ್ತಾ

ಇವ್ರು ಕೇಳಿಸುಮ್ನೆ ಕೂತಿದ್ರಂತೆ, ಅವರು ಶೂಸ್ ಇಂದ ಕಾಲಿಗೆ ಗೊತ್ತಿದ್ರು ಹಿಂಗೆ, ನೋಡು ಮುಂದೆ ನೋಡಕ್ಕೆ ಬರ್ದಿದ ನೋಡು ಅವ್ನು ಕೆಟ್ಟ ಸ್ಪೆಲ್ಲಿಂಗ್ ನೋಡ್ಕೊ ಅಂತ ಹೇಳಿದ್ರಂತೆ. ಇವ್ರು ಗೊತ್ತಿದ್ರು ನಾನು ಮಾಡಬಾರ್ದು ಅಂತ ಬಿಟ್ಟೆ ಅಂತ ಬರೀತಾರೆ. ಅದು ಮಾಡಲಿಲ್ಲಂತೆ. ಮಾಡಿದಾಗ ಅವ್ರು ಸಿಟ್ಟು ಬಂತು, ಸೂಚನೆ ಕೊಟ್ಟರಂತೆ, ತಿದ್ದು ಅದನ್ನು ಅಂತ ಸೂಚನೆ ಕೊಟ್ಟರಂತೆ, ಹಾಗೆ ಮಾಡಬೇಡ ತಿದ್ದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ ಅವ್ರು, ಅವ್ರ ಮಾತನ್ನು ಅವ್ರ ಮಾತಕ್ಕೆ ಚೆನ್ನಾಗಿರುತ್ತೆ. ದ ಟೀಚರ್ ಟ್ರೈ ಟು ಪ್ರಾಂಪ್ಟ್ ಮೀ ವಿತ್ ದ ಪಾಯಿಂಟ್ ಆಫ್ ಹಿಸ್ ಬೂಟ್ ಬಟ್ ಐ ವುಡ್ ನಾಟ್ ಬಿ ಪ್ರಾಂಪ್ಟೆಡ್. ಇಟ್ ವಾಸ್ ಬಿಯಾಂಡ್ ಮೀ ಟು ಸೀ ದ್ಯಾಟ್ ಹೀ ವಾಂಟೆಡ್ ಮೀ ಟು ಕಾಪಿ ದ ಸ್ಪೆಲ್ಲಿಂಗ್ ಫ್ರಾಮ್ ಮೈ ನೇಬರ್ಸ್ ಸ್ಲೇಟ್, ಫಾರ್ ಐ ಹ್ಯಾಡ್ ಥಾಟ್ ದ್ಯಾಟ್ ದ ಟೀಚರ್ ವಾಸ್ ದೇರ್ ಟು ಸೂಪರ್ವೈಸ್ ಅಸ್ ಅಗೇನ್ಸ್ಟ್ ಕಾಪಿಯಿಂಗ್. ಮೇಸ್ಟ್ ಇರೋದು ಕಾಪಿ ಮಾಡಬಾರ್ದು ನೋಡ್ಕೊಳಕ್ಕೆ ಇರೋದು, ಆದ್ರೆ ಅವರೇ ಕಾಪಿ ಮಾಡುವಂತಿದ್ದಾರೆ, ನನಗೆ ಇಷ್ಟ ಆಗಲಿಲ್ಲ ಅದು ಅಂತ. ದ ರಿಸಲ್ಟ್ ವಾಸ್ ದ್ಯಾಟ್ ಆಲ್ ದ ಬಾಯ್ಸ್ ಎಕ್ಸೆಪ್ಟ್ ಮೈ ಸೆಲ್ಫ್ ವೇರ್ ಫೌಂಡ್ ಟು ಹ್ಯಾವ್ ಸ್ಪೆಲ್ಡ್ ಎವ್ರಿ ವರ್ಡ್ ಕರೆಕ್ಟ್ಲಿ. ಎಲ್ಲರೂ ಕರೆಕ್ಟ್ ಆಗಿ ಮಾಡಿದ್ರು, ನಾನು ಒಬ್ಬನ ಬಿಟ್ಟು ನಾ ಕೆಟ್ಟಲು ತಪ್ಪು ಮಾಡಿದೆ. Only I had been stupid. The teacher tried later to bring this stupidity home to me. ಅಷ್ಟಕ್ಕೆ ಬಿಡಲಿಲ್ಲ ಅವರು, ಮುಗಿದ್ಮೇಲೆ ಬೈದ್ರಂತೆ, ಮೂರ್ಖ ಇದೆಯಲ್ಲೋ, ಬರ್ಕೋಬಾರ್ದು ನೋಡಿ ಅವ್ರು ಬರೆದು, ಹೇಳ್ತೀನಿ ನೋಡ್ಕೊಂಬರಿ ಅಂತ ಬರೀಲಿಲ್ಲ ನೀನು ಅಂತ ಹೇಳಿದ್ರಂತೆ. ಅದಕ್ಕೆ ಬಟ್ ವಿದೌಟ್ ಇಫೆಕ್ಟ್, ಐ ನೆವರ್ ಕುಡ್ ಲರ್ನ್ ದಿ ಆರ್ಟ್ ಆಫ್ ಕಾಪಿಯಿಂಗ್. ಇದು ನಾನು ಸ್ವಲ್ಪ ಬೇರೆ ಲೆವೆಲಿಗೆ ವಿಚಾರ ಮಾಡ್ತೇನೆ. ಈ ಆರ್ಟ್ ಆಫ್ ಕಾಪಿಯಿಂಗ್ ಇದೆಯಲ್ಲ, ಈ ಕಾಪಿ ಮಾಡೋ ಹವ್ಯಾಸ ಇದೆ ನೋಡಿ. ಕಾಪಿ ಮಾಡೋದು ಪರೀಕ್ಷೆಯಲ್ಲಿ ಕಾಪಿ ಮಾಡೋದು ಒಂದು ಭಾಗ ಆಯಿತು, ಜೀವನದಲ್ಲಿ ಅನುಕರಣೆ ಮಾಡೋದು ಒಂದಿದೆಯಲ್ಲ, ಕಾಪಿ ಅನ್ನೋದು ಅವ್ನ ಕಾಪಿನೇ. ನಾನು ತಿಳ್ಕೊಂಡು ಹಾಗೆ ನಾನು ಸೃಜನಶೀಲತೆಯನ್ನು ಪಾಠ ಮಾಡ್ತೀನಿ ಭಾರತದಲ್ಲಿ ಹೊರಗಡೆ. ಮೊದಲನೇ ನಮ್ಮ ಪಾಠ ಕಲಿಸೋ ಸೃಜನಶೀಲತೆಯಲ್ಲಿ ಅಂದರೆ, ಯಾವತ್ತು ನಾವು ಕಾಪಿ ಮಾಡೋಕೆ ಕಲ್ಕೋತೇವೋ ಅವತ್ತು ನಮ್ಮ ಸೃಜನಶೀಲತೆ ಸತ್ತು ಹೋಗ್ತದೆ ಅಂತ ಹೇಳ್ತಾರೆ. ಕಾಪಿ ಮಾಡಿದ ತಕ್ಷಣ ನಮ್ಮ ಸೃಜನಶೀಲತೆ ಸತ್ತು ಹೋಗ್ತದೆ. ಯಾಕಂದರೆ ಕಾಪಿ ಮಾಡುವಾಗ ಕಾಪಿ ಮಾಡೋದಂದರೆ ಪದ ಕಾಪಿ ಮಾಡೋದಷ್ಟೇ ಅಲ್ಲ, ಅವರ ಜೀವನ ಶೈಲಿಯನ್ನು ಕಾಪಿ ಮಾಡೋದಾಗಲಿ, ಅವ್ರು ಮಾಡುವಂಥ ರೀತಿಯನ್ನು ಕಾಪಿ ಮಾಡೋದಿದೆಯಲ್ಲ, ಅದಕ್ಕೆ ಹೇಳ್ತೀವಿ. ಎಷ್ಟೋ ಜನ ಅವ್ರ ಹಂಗೆ ಇರಬೇಕು ಅಂತ ಹೋಗ್ತೇವೆ, ಇವ್ರ ಹಂಗೆ ಬಟ್ಟೆ ಹಾಕೋಬೇಕು, ಇವ್ರ ಹಂಗೆ ಮಾತಾಡಬೇಕು, ಇವ್ರ ಹಂಗೆ ಬರೀಬೇಕು ಅಂತ. ನಾ ಕಾಪಿ ಮಾಡೋಕ್ಕೆ ಹೋದರೆ ನಾನು ಎಂದೂ ಸೃಜನಶೀಲ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡಿ ಅದೆಷ್ಟು ಚೆನ್ನಾಗಿದೆ ಮಾತು, ಐ ಕುಡ್ ನೆವರ್ ಲರ್ನ್ ದಿ ಆರ್ಟ್ ಆಫ್ ಕಾಪಿಯಿಂಗ್. ಆದ್ದರಿಂದ ಅವ್ರು ದೊಡ್ಡವರಾದರು ಅಂತ. ಕಾಪಿ ಮಾಡಿದರೆ ಮತ್ತೊಬ್ಬರು ಹಂಗೆ ಆಗಿಬಿಡ್ತಿದ್ರು ಅವರು. ಯೆಟ್ ದ ಇನ್ಸಿಡೆಂಟ್ ಡಿಡ್ ನಾಟ್ ಇನ್ ದ ಲೀಸ್ಟ್ ಡಿಮಿನಿಷ್ ಮೈ ರಿಸ್ಪೆಕ್ಟ್ ಫಾರ್ ಮೈ ಟೀಚರ್. ಇದು ಭಾಳ ಮುಖ್ಯ. ಇಷ್ಟಾದರೂ ಟೀಚರ್ ಬಗ್ಗೆ ನನಗೆ ಮರ್ಯಾದೆ ಕಮ್ಮಿ ಆಗಲಿಲ್ಲ, ಗೌರವ ಕಮ್ಮಿ ಆಗಲಿಲ್ಲ. ಯಾಕೆಂದರೆ ಕೊನೆಗೊಂದು ಮಾತು ಹೇಳ್ತಾರೆ ಅವರು, ಫಾರ್ ಐ ಹ್ಯಾಡ್ ಲರ್ನ್ ಟು ಕ್ಯಾರಿ ಔಟ್ ದಿ ಆರ್ಡರ್ಸ್ ಆಫ್ ಎಲ್ಡರ್ಸ್ ನಾಟ್ ಟು ಸ್ಕ್ಯಾನ್ ದೇರ್ ಆ್ಯಕ್ಷನ್ಸ್. ಎಷ್ಟು ಚೆನ್ನಾಗಿದೆ ನೋಡಿ, ಹಿರಿಯರು ಕೊಟ್ಟ ಅಪ್ಪಣೆಗಳನ್ನು ಪಾಲಿಸೋದನ್ನು ಮಾತ್ರ ಕಲಿತಿದ್ದೆ ವಿನಃ ಅವರ ನಡವಳಿಕೆಯನ್ನು ಪರೀಕ್ಷೆ ಮಾಡೋದು ನನ್ನ ಕೆಲಸ ಅಲ್ಲ. ಆದ್ದರಿಂದ ನನ್ನ ಗುರುಗಳ ಘನತೆ ನನ್ನ ಮನಸ್ಸಲ್ಲಿ ಕಮ್ಮಿ ಆಗಲಿಲ್ಲ ಇದರಿಂದ ಕೂಡ ಅಂತ. ಇದು ಗಾಂಧೀಜಿ ಸ್ವಭಾವ.

0: रेडियो सारंग 107.8 FM।
1: ಇನ್ನೊಂದು ಘಟನೆ, ಶ್ರವಣ ಪಿತೃಭಕ್ತಿ ನಾಟಕ ಅಂತ ಒಂದು ಪುಸ್ತಕ ಅವ್ರ ತಂದೆ ತಂದಿಟ್ಟಿದ್ರು. ಅವ್ರು ಹೇಳ್ತಾರೆ, ನಾ ಸಾಮಾನ್ಯ ಪುಸ್ತಕ ಓದೋನಲ್ಲ, ಯಾವ ಪುಸ್ತಕನೂ ಓದಿ ಪರೀಕ್ಷೆಗೆ ಬೇಕಾದ ಬಿಟ್ಟು ಯಾವುದು ಓದ್ತಿರ್ಲಿಲ್ಲ ಪುಸ್ತಕ. ಆದ್ರೆ ತಂದೆ ಒಂದು ತಂದಿಟ್ಟಿದ್ದಾರೆ ಪುಸ್ತಕ, ಅಕಸ್ಮಾತ್ ಕಣ್ಣು ಬಿತ್ತು ನಂದು ಅಂತ ಬರೀತಾರೆ. ಆಕ್ಸಿಡೆಂಟ್ಲಿ ಐ ಸಾ ದಟ್ ಬುಕ್ ಅಂತ. ಅದ್ರಲ್ಲೇನು ಶ್ರವಣ ಪಿತೃಭಕ್ತಿ ನಾಟಕ ಅಂತ, ಅಲ್ಲೊಂದು ಚಿತ್ರ ಬೇರೆ ತಂದು ತೋರಿಸಿದ್ರಂತೆ. ಆ ಕತೆ ಓದಿ ಎಷ್ಟು ಇವರಿಗೆ ಎಫೆಕ್ಟ್ ಆಯಿತು ಅಂತಂದರೆ, ತಂದೆ ತಾಯಿ ನೋಡಿಕೊಂಡ್ರೆ ಶ್ರವಣನಂಗೆ ನೋಡ್ಕೋಬೇಕು. ಒಂದು ಚಿತ್ರ ಬೇರೆ ಇತ್ತಂತೆ, ಚಿತ್ರ ತಂದೆ ಒಂದು ಬುಟ್ಟಿಯಲ್ಲಿ, ತಾಯಿ ಒಂದು ಬುಟ್ಟಿಯಲ್ಲಿ, ಕೋಲಿ ಕಟ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿರೋಂಥ ಶ್ರವಣನ ಚಿತ್ರ. ಇಬ್ಬರು ವೃದ್ಧರು, ಕಣ್ಣು ಕಾಣಿಸೋಲ್ಲ, ಹೆಲ್ಪ್ಲೆಸ್ ಆಗಿದ್ದಾರೆ, ಹೊತ್ಕೊಂಡು ಶ್ರವಣ ಹೋಗ್ತಾನೆ ಅಂತ. ಆ ಕತೆ ಕೇಳಿ ಕೇಳಿ ಎಷ್ಟು ಆಗಿತ್ತು ಅಂದರೆ, ಆ ದಶರಥ ಬಾಣ ಹೊಡೆದಾಗ ಶ್ರವಣ ಸತ್ತಾಗ ಆ ತಂದೆ ತಾಯಿ ಹೇಳ್ತಾರಲ್ಲ, ಅದನ್ನು ನೆನೆಸ್ಕೊಂಡಾಗ ಎಷ್ಟೋ ಸಲ ಮಾತಾಡಿದ ನನ್ನ ಕಿವಿ ಕೇಳಿಸುತ್ತೆ ಅನ್ನೋ ಹಂಗೆ ಆಗ್ತಿತ್ತು ನನಗೆ, ಎಷ್ಟೋ ಸಲ ಹತ್ತಿದ್ದೇನೆ ಅದನ್ನು ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮೈ ಲೈಫ್ ಅಂದ್ಕೊಂಡೆ ನಾನು ಅಂತ ಬರೀತಾರೆ. ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮೈ ಲೈಫ್ ಅಂತ. ಈ ಮಾತು ನನಗೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಬಾಲ್ಯದಲ್ಲಿ ನಾವು ಯಾವುದನ್ನು ಕಲಿತೇವೋ ಅದು ನಿಮಗೆ ಗೊತ್ತಿಲ್ಲದ ಹಾಗೆ ಜೀವನದ ಒಂದು ಅವಿಭಾಜ್ಯ ಅಂಗಾಗಿ ಹೋಗ್ತದೆ ಅಂತ. ಅದಕ್ಕೆ ನಾವು ಬಹಳ ಹುಷಾರಾಗಿರಬೇಕು. 10ನೇ ವಯಸ್ಸಿನವರೆಗೂ ಯಾವ ಪುಸ್ತಕ ಮಕ್ಕಳಿಗೆ ಓದೋಕೆ ಸಿಗುತ್ತೆ ಅನ್ನೋದ್ರ ಮೇಲೆ ಮುಖ್ಯ. ನನಗೆ ಟಿ ವಿ ಬಗ್ಗೆ ಯಾಕೆ ಹೆದರಿಕೆ ಆಗುತ್ತೆ ಅಂದರೆ, 10ನೇ ವಯಸ್ಸಿನವರೆಗೂ ಮಕ್ಕಳು ಏನು ನೋಡೋದು ಅವಶ್ಯಕತೆ ಇಲ್ಲವೋ ಅದನ್ನೆಲ್ಲ ನೋಡ್ತಾರೆ. ಮನಸ್ಸಿನ ಮೇಲೆ ಉಳಿಯುವಂಥ ಹೆಗ್ಗುರುತುಗಳು ಅದು. ನಾನೊಂದು ಕಡೆ ಹೇಳಿದ್ದೆ, ನನ್ನ ಪಕ್ಕದ ಮನೆ ಹುಡುಗಿ ಬಂದು ಕೂತಿದ್ಲು ನನ್ನ ಹತ್ರ, ಎಷ್ಟೋ ವರ್ಷಗಳ ಹಿಂದೆ ಆದಂಥ ಘಟನೆ ಇದು. ಭಾನುವಾರ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ಲು ನಮ್ಮ ಮನೆಯಲ್ಲಿ. ಯಾವುದೋ ಸಿನಿಮಾ ಇರಬೇಕು, ನಾನು ಪೇಪರ್ ಓದ್ತಾ ಇದ್ದೆ. ನನ್ನ ಕೈ ಎಳೆದ್ಲು, ಅಂಕಲ್ ನೋಡಿ ಈಗ ಹಾಡ್ತಾರೆ ನೋಡಿ ಅವರು ಅಂದ್ಲು. ಯಾವುದೋ ಸಿನಿಮಾ ನೋಡ್ತಾ ಇಲ್ಲ, ನೀನು ನೋಡಿದ್ಯಾ ಅದನ್ನ ಅಂತ ಕೇಳಿದೆ. ಇಲ್ಲ ಗೊತ್ತಾಗಲ್ವಾ ಅಂದ್ಲು. ಅವ್ರು ಹಾಡೇ ಬಿಟ್ರು. ಯಾವುದೋ ಸಿನಿಮಾ, ಆ ಹೀರೋ ಹೀರೋಯಿನ್ ಬಂದಿದ್ದಾರೆ ಹೊರಗಡೆ, ಆಕೆ ಗೊತ್ತಾಯ್ತು ಹಾಡ್ತಾರೆ ಅಂತ ಅವ್ರು ಹಾಡೇ ಬಿಟ್ರು. ಅವಾಗ ಅನಿಸ್ತು ನನಗೆ, ಐದರ್ ದ ಡೈರೆಕ್ಟರ್ ಈಸ್ ಆಸ್ ಸ್ಟುಪಿಡ್ ಆಸ್ ಎ 6-year ಓಲ್ಡ್, ಆರ್ 6-year ಓಲ್ಡ್ ಈಸ್ ಆಸ್ ಇಂಟೆಲಿಜೆಂಟ್ ಆಸ್ ದ ಡೈರೆಕ್ಟರ್ ಆಫ್ ದ ಮೂವಿ. ನನಗೇನು ಭಯ ಆಗ್ತದೆ ಅಂದರೆ, ನಮ್ಮ ಬಾಲ್ಯ ಅನ್ನೋದು ಉಳಿದಿಲ್ಲ, ಒಂದೇ ಸಲ ಅಡಲ್ಟ್ ಆಗಿಬಿಟ್ಟಿದ್ದಾರೆ, ನಮ್ಮ ಹುಡುಗರೆಲ್ಲ ಅಡಲ್ಟ್ ಆಗಿದ್ದಾರೆ. ಅದಕ್ಕೆ ಆ ವಯಸ್ಸಲ್ಲಿ ಏನು ಪುಸ್ತಕ ಸಿಗಬೇಕು, ಯಾವ ಪಠ್ಯಕ್ರಮದಲ್ಲಿ ಏನಿರಬೇಕು ಅನ್ನೋದು ಭಾಳ ಮುಖ್ಯ ಆಗ್ತದೆ ಅನ್ನೋ ವಿಷಯ. ಅವ್ರ ಪರಿಣಾಮ ಆದದ್ದು ಈ ಶ್ರವಣನ ಪಿತೃಭಕ್ತಿ ನೋಡಿದ್ರಿಂದ, ಆ ಚಿತ್ರ ನೋಡಿದ್ರೆ ಕಣ್ಣಲ್ಲಿ ಕೂತ್ಕೊಳ್ತು, ತಂದೆ ತಾಯಿನ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಅವ್ರ ತಲೆ ಕೂತ್ಕೊಳ್ತು. ಹೇಳ್ತಾ ಇವತ್ತಿನ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಇವತ್ತು ಕೂಡ ಹಾಗೆಯೇ ಬಂದಿದ್ದೇನೆ. ಪ್ರಶ್ನೆಯನ್ನು ನಾನು ನಿಮ್ಮ ಹತ್ರ ಕೇಳಬೇಕು, ನೀವು ನನಗೆ ಉತ್ತರವನ್ನು ಕೊಡಬೇಕು. ಸೊ ಒಂದು ಕಡೆಯಲ್ಲಿ ಮಳೆ ಇಲ್ಲ, ಮಳೆ ಇಲ್ಲ, ಮಳೆ ಇಲ್ಲ, ಅದು ಭಾರಿ ಬರ್ಸ ಈ ಸರ್ತಿ ಕಮ್ಮಿಂದ ಎಲ್ಲ ಕಡೆಯಲ್ಲೂ ಇದೇ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಮಳೆಗಾಲದ ಈ ಸಂದರ್ಭ ಬೇರೆ, ಹೋದ ವರ್ಷ ಎಲ್ಲ ಬಹಳ ಬೇರೆ ಬೇರೆ ನಮ್ಮ ನದಿ ಸರೋವರಗಳಲ್ಲಿ ನೀರು ಉಕ್ತಾ ಇತ್ತು. ಆದರೆ ಹೆಚ್ಚಿನ ಕಡೆಗಳಲ್ಲಿ ಏನು ಈ ಸಲ ನೀರಿನ ಕೊರತೆಗಳು ಕಾಣಿಸ್ತಾನೇ ಇಲ್ಲ. ಹೀಗೆ ಆದರೆ ಬಹಳ ಕಷ್ಟ, ಮುಂದಿನ ಬಾರಿ ನೀರಿನ ಅಭಾವ ಉಂಟಾಗ್ಬೋದು ಅನ್ನುವಂಥ ಮಾತುಗಳು ಕೂಡ ಇದೆ. ಹಾಗೆಯೇ ನಾಳೆಯಿಂದ ಮಳೆ ಬಾರುವ ಸಾಧ್ಯತೆಗಳು ಇದೆ ಅನ್ನೋದನ್ನು ಕೂಡ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಸೊ ಒಟ್ಟಿನಲ್ಲಿ ಮಳೆಯ ಸುದ್ದಿ ಇದು. ಆದರೆ ಒಂದಂತೂ ಸತ್ಯ, ನಮ್ಮ ಕೊಡುಗೆ ತುಂಬ ಇದೆ. ಅನೇಕ ಪರಿಸರಕ್ಕೆ ಬೇಡದೇ ಇರುವಂಥ ಅನೇಕ ಸಂಗತಿಗಳನ್ನು ನಾವು ಮಾಡಿದ್ದೇವೆ. ಹೀಗಿರುವಾಗ ಆಗ್ತಾನೆ ದಿನೇಶ್ ಹೊಳ್ಳವರವರ ವಾಲಲ್ಲಿ ಬರೆದಿದ್ರು. ಸೊ ಮಳೆ ಬರುತ್ತಾ ಬರೋದಿಲ್ವಾ, ಅಥವಾ ಮಳೆ ಬರಬೇಕು ಆ ರೀತಿಯ ಏನು ಆರ್ಡ್ರನ್ನು ಮಾಡಲಿಕ್ಕೆ ನಾವು ಯಾರು ಕೂಡ ಅಲ್ಲ ಅಂತ. ಅದಕ್ಕೆ ಬೇಕಾದಾಗ ಅದು ಬರುತ್ತೆ, ಅದಕ್ಕೆ ಬೇಡದಾಗ ಅದು ಬರೋದಿಲ್ಲ. ಯಾಕೆ ಅಂತೇಳಿದ್ರೆ ಕೇಳುವಂಥ ನೈತಿಕತೆಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಅಂತ ದಿನೇಶ್ ಒಳ್ಳವರು ಬರೆದಂಥ ಒಂದು ವಾಕ್ಯ. ಎನಿವೇಸ್, ಮಾತಾಡೋಣ, ನಿಮ್ಮಲ್ಲಿ ಪ್ರಶ್ನೆ ಕೂಡ ಕೇಳೋಣ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತೇನೆ. ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ಇವತ್ತು ಕೇಳ್ತೇನೆ ಆಯಿತಾ? ಏನಿಲ್ಲ ನೋಡಿ, ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಹೇಳಿದರೆ ನಾವು ಟೈಗರ್ ಅಂತ ಹೇಳ್ತೀವಿ ಅಲ್ವಾ. ಹುಲಿ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ. ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಪ್ರಾಣಿಗಳು ರಾಷ್ಟ್ರೀಯ ಏನು ಪ್ರಾಣಿಗಳಾಗಿದೆ. ಸೊ ನನಗೆ ನೀವೀಗ ಹೇಳಬೇಕು, ನಾನು ಕೆಲವು ಪ್ರಾಣಿಗಳ ಹೆಸರನ್ನು ಹೇಳ್ತೇನೆ ಆಯಿತಾ. ಯಾವ ಪ್ರಾಣಿ ಅಂತ ಹೇಳುವಾಗ ನೀವು ಹೇಳಬೇಕು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಅದು ಅಂತ. ಓಕೆ, ಸೊ ಮೊದಲು ನಾನು ಕೇಳ್ತಾ ಇರುವಂಥದ್ದು ಲಯನ್, ಸಿಂಹ. ಸಿಂಹ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಆಲೋಚನೆ ಮಾಡಿ, ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ಒಂದು ಕ್ಲೂ ಕೊಡಬೇಕು ಅಂತೇಳಿ ತುಂಬ ದೂರ ಹೋಗಬೇಕು ಅಂತಿಲ್ಲ, ನಮ್ಮ ಅಕ್ಕಪಕ್ಕದ ದೇಶವೇ ಇದು. ಸೊ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಸಿಂಹವಾಗಿದೆ? ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ, ಆಲೋಚನೆ ಮಾಡ್ತಾ ಇರಿ, ಸರ್ಚ್ ಮಾಡ್ತಾ ಇರಿ, ಗೂಗಲ್ ಮಾಡಿ, ಯಾರ ಹತ್ರ ಅದು ಕೇಳಿ, ಒಟ್ಟಿನಲ್ಲಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮಲ್ಲಿ ಪ್ರಶ್ನೆಯೊಂದು ಕೇಳಿ ಹೋಗಿದ್ದೇನೆ. ಈ ಸಿಂಹ ಇದೆಯಲ್ಲ, ಲಯನ್, ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ, ಉತ್ತರ ಗೊತ್ತಿದೆ, ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಯಾವುದಿರ್ಬೋದು, ತುಂಬ ಕ್ಲೂ ಕೂಡ ಕೊಟ್ಟಿದ್ದೇನೆ. ತುಂಬ ದೂರ ಹೋಗಬೇಕು ಅಂತಿಲ್ಲ, ನಮ್ಮ ದೇಶದ ಪಕ್ಕ ಇರುವಂತಲೇ ಮತ್ತೊಂದು ಪುಟ್ಟ ದೇಶ ಅದು ಅಂತ ಹೇಳಿ. ಕ್ರಿಕೆಟ್ ಟೈಮಲ್ಲೆಲ್ಲ ಇವ್ರು ಬಹಳ ಫೇಮಸ್. ಸೊ ನೋಡುವ, ಆಲೋಚನೆ ಮಾಡಿ, ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಹೇಳಿ, ಕಾಲ್ ಮಾಡಿ. ಸಿಂಹ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಸೊ ಇವರ ಏನು ಹೇಳೋದು, ಇವರ ರಾಷ್ಟ್ರೀಯ ಧ್ವಜದಲ್ಲಿ ಎಲ್ಲವೂ ಕೂಡ ನಾವು ಸಿಂಹವನ್ನು ಕಾಣಬಹುದು. ಸೊ ಒಟ್ಟಿನಲ್ಲಿ ಆ ದೇಶದ ರಾಷ್ಟ್ರೀಯ ಪ್ರಾಣಿ ಕೂಡ ಸಿಂಹ ಆಗಿದೆ. ಸೊ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಸಿಂಹ ಆಗಿದೆ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆ. ಥಿಂಕ್ ಮಾಡಿ, ಉತ್ತರ ಗೊತ್ತಿದ್ರೆ ಹೇಳಿ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹಲೋ
1: ಹಲೋ,
0: ನಮಸ್ಕಾರ ನಮಸ್ಕಾರ.
1: ಕುಸುಮಾಕರ
0: ಕೊಟ್ಟಾರ, ಏನ್ ಹೇಳ್ತೀರಿ ಕುಸುಮಾಕರಣ್ಣ?
1: ಶ್ರೀಲಂಕಾ.
0: ಓಕೆ, ಇನ್ನೊಂದು ಕೇಳ್ಬೇಕಾ? ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಆನೆ, ಆನೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ?
1: ಆನೆ
0: ಶ್ರೀಲಂಕಾ ರೈಟ್ ಆನ್ಸರ್ ಆಗಿದೆ. ಶ್ರೀಲಂಕಾದ ರಾಷ್ಟ್ರೀಯ ಪ್ರಾಣಿ ಸಿಂಹ ಆಗಿದೆ. ಸೊ ಇನ್ನು ಆನೆ, ಎಲಿಫೆಂಟ್ ಇದೆಯಲ್ಲ, ಯಾವುದು, ಯಾವ ದೇಶದ್ದು ನೋಡುವ. ಯಾರೆಲ್ಲ ಹೇಳ್ತೀರಿ, ಯಾರೆಲ್ಲ ಗೆಸ್ ಮಾಡ್ತೀರಿ ಅಂತ ಕಾಲ್ ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ, ನೀವು ಅಂದುಕೊಳ್ಳುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಆಲೋಚನೆ ಮಾಡ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮಲ್ಲಿ ಪ್ರಶ್ನೆ ಕೇಳಿ ಹೋಗಿದೆ, ಉತ್ತರ ಗೊತ್ತಿದ್ದವರು ಕಾಲ್ ಮಾಡಿ ಹೇಳಿ ಅಂತ ಹೇಳಿದ್ದೆ. ಬೇರೆ ಬೇರೆ ದೇಶಗಳ ರಾಷ್ಟ್ರೀಯ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ನಿಮ್ಮ ಹತ್ರ ಕೇಳಿದ್ದು ಆನೆ ಯಾವ ದೇಶದ ಒಂದು ರಾಷ್ಟ್ರೀಯ ಪ್ರಾಣಿಯಾಗಿದೆ ಅಂತ ನಿಮ್ಮ ಹತ್ರ ಕೇಳಿದ್ದೆ. ಸಿದ್ದಿಕ್ ಅವರು ಕೇಳಿದಂಥ ಪ್ರಶ್ನೆಗೆ ಶ್ರೀಲಂಕಾ ಅಂತ ಹೇಳಿದ್ದಾರೆ. ಸಾರಿಕರೆ ಅವರು ಕೂಡ ಶ್ರೀಲಂಕಾ ಅಂತ ಹೇಳಿದ್ದಾರೆ. ಅಪೂರ್ವ ಅವರು ಕೂಡ ಶ್ರೀಲಂಕಾ ಅಂತ ಹೇಳಿದ್ದಾರೆ. ಹಾಗೆಯೇ ನೂತನ್ ಕಾಮತ್ ಕಾಶೇಟಿಂದ ಶ್ರೀಲಂಕಾ ಅಂತ ಹೇಳಿದ್ದಾರೆ. ಶ್ರೀಲಂಕಾ ಸಿಂಹಕ್ಕೆ ಆಗ ಹೇಳಿದಂಥದ್ದು. ಸೊ ಈಗ ನಾನು ಕೇಳಿರುವಂಥದ್ದು ಆನೆ ಬಗ್ಗೆ ಮಾತಾಡಿದ್ದೀನಿ. ಸೊ ಎಲಿಫೆಂಟ್ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಅಂತ ಯಾರಿಗೆಲ್ಲ ಗೆಸ್ ಮಾಡಲಿಕ್ಕಿದೆ ಕಾಲನ್ನು ಮಾಡ್ಬೋದು, ನೀವು ಗೆಸ್ ಮಾಡ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹಲೋ ಹಲೋ ನಮಸ್ಕಾರ, ಯಾರಿದು?
1: ಹಲೋ,
0: ಎಸ್ ಎಸ್ ಎಸ್, ನಮಸ್ಕಾರ.
1: ನಮಸ್ತೆ ಅಶೋಕ್, ಮಂಗಳೂರು.
0: ಹೇಳಿ ಸರ್, ಹೇಳಿ, ಏನ್ ಹೇಳ್ತೀರಿ?
1: ಥೈಲ್ಯಾಂಡ್ ದೇಶದ.
0: ಥೈಲ್ಯಾಂಡ್ ಅಲ್ವಾ? ಓಕೆ, ವೆರಿ ಗುಡ್. ಇನ್ನೊಂದು ಕೇಳ್ಬೇಕಾ? ಒಂಟೆ. ಒಂಟೆ ಒಂಟೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ?
1: ಒಂಟೆ ಆಫ್ರಿಕಾ.
0: ಆಫ್ರಿಕಾ ಅಲ್ವಾ ಅಂತಾರೆ, ಆಫ್ರಿಕಾದಲ್ಲಿ ಎಲ್ಲಿ ಒಂಟೆ ಅಲ್ವಾ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಅಶೋಕ್ ಮಂಗಳದೇವರು ಆಫ್ರಿಕಾ ಅಂತ ಹೇಳಿದ್ರು. ಒಂಟೆ ಯಾವ ದೇಶದ್ದು ಅಂತ ಕೇಳಿದ್ದು, ಒಂಟೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಆಲೋಚನೆ ಮಾಡಿ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ನೀವು ಅಂದುಕೊಳ್ಳುವಂಥ ಉತ್ತರವನ್ನು ಹೇಳ್ಬೋದು. ಸೊ ಸಿಂಹ ಆಯಿತು, ಆನೆ ಆಯಿತು, ಈಗ ಒಂಟೆ ಹತ್ರ ಬಂದಿದ್ದೇನೆ. ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಒಂಟೆಯಾಗಿದೆ? ಆಲೋಚನೆ ಮಾಡ್ತಾ ಇದ್ದೀವಿ ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಒಬ್ರು ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
3: ನಮಸ್ತೆ,
2: ಹೇಳಿ, ಯಾರಿದು? ರೇಡಿಯೋದಿಂದ ಸ್ವಲ್ಪ ದೂರ ಬರ್ಬೇಕು ನೀವು. ಬಂದ್ರಾ? ಬೇಗ ರೇಡಿಯೋದಿಂದ ದೂರ ಬನ್ನಿ. ಮಂಜುಳಾ ಜೋಕಟ್ಟೆಯಿಂದ ಏನ್ ಹೇಳ್ತೀರಾ ಮಂಜುಳಾ ಮೇಡಮ್? ಯಾವುದು? ಸೌದಿ ಅರೇಬಿಯಾ ಅಲ್ವಾ? ವೆರಿ ಗುಡ್. ನೋಡಿ, ಸೌದಿ ಅರೇಬಿಯಾ ಅಂತ ಹೇಳ್ತಾ ಇದ್ದಾರೆ. ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಒಂಟೆ ಅಂತ ನಾನು ಕೇಳಿದ್ದೆ. ಎಸ್, ಸೌದಿ ಅರೇಬಿಯಾ. ನನಗೆ ಫಾತಿಮಾ ಕಿನ್ನಿ ಅವರು ಕೂಡ ಅದನ್ನು ಕಳಿಸಿದ್ದಾರೆ, ಸೌದಿ ಅರೇಬಿಯಾ ಅಂತ ಅನ್ನುವಂಥ ಉತ್ತರವನ್ನು ಕಳಿಸಿದ್ದಾರೆ. ಎನಿವೇಸ್, ಆ ಮುಂದೆ ಮತ್ತೊಂದು ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು ಈ ಕರಡಿ, ಬ್ರೌನ್ ಕಂದು ಕರಡಿ. ಕರಡಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಆಲೋಚನೆ ಮಾಡಿ ನೋಡಿ, ಇಷ್ಟೆಲ್ಲ ಪ್ರಾಣಿಗಳು ಬೇರೆ ಬೇರೆ ದೇಶಗಳಲ್ಲಿ ರಾಷ್ಟ್ರೀಯ ಪ್ರಾಣಿಯಾಗಿದೆ. ನಿಮ್ಗೆ ಗೊತ್ತಿರಬಹುದು, ಗೊತ್ತಿಲ್ಲದೆಯೂ ಇರಬಹುದು, ಬಟ್ ಇವತ್ತು ಒಂದಿಷ್ಟು ಅದನ್ನು ಹೇಳುವಂಥ ಪ್ರಯತ್ನ ನೋಡುವ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
4: ಕರಡಿ
2: ಸರ್, ಕರಡಿ ಕರಡಿ
4: ಕರಡಿ ಕರಡಿ ಅದು ಮಂಗೋಲಿಯಾ ಇರ್ಬಹುದು ಅಂತ ನನ್ನ ಒಂದು ಊಹೆ.
2: ಮಂಗೋಲಿಯಾ ಅಲ್ವಾ? ಮಂಗೋಲಿಯಾ ಇರ್ಬೋದು ಅನ್ನುವಂತ ಒಂದು ಗೆಸ್ ಅನ್ನ ನಮ್ಮ ಪ್ರೇಮ್ ಪ್ರದೀಪ್ ದಾಸ್ ಅವರು ಮಾಡಿದ್ದಾರೆ. ಸೊ ನೀವು ಕೂಡ ಯಾರಿಗೆಲ್ಲ ಗೆಸ್ ಮಾಡ್ಲಿಕ್ಕಿದೆ ಕಾಲ್ ಮಾಡಿ ಹೇಳಿ. ನನಗೆ ಸ್ವಲ್ಪ ಅದ್ರ ಬಗ್ಗೆ ಡೌಟ್ ಇದೆ. ನೋಡುವ ಯಾರೆಲ್ಲ ಏನೆಲ್ಲ ಹೇಳ್ತೀರಿ ಅಂತ ಕಾಲ್ ಅನ್ನ ಮಾಡಿ ನಿಮ್ಗೆ ಗೊತ್ತಿರುವಂತ ಉತ್ತರವನ್ನ ಹೇಳಿ. ಸೊ ಈ ಕರಡಿ ಯಾವ ದೇಶದ ಒಂದು ರಾಷ್ಟ್ರೀಯ ಪ್ರಾಣಿಯಾಗಿದೆ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಮಂಗೋಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು ಗೊತ್ತಾ? ಹಾರ್ಸ್, ಕುದುರೆ. ಓಕೆ, ಅದು ಕೂಡ ಏನು ಫ್ರೆಜವಕಿಸ್ ಹಾರ್ಸ್ ಅಂತ ಹೇಳ್ತಾರೆ. ಸೊ ಅದು ಥಾಕಿ ಅಂತ ಆ ದೇಶದಲ್ಲಿ ಕರೀತಾರೆ. ಸೊ ಅದು ಅಲ್ಲಿನ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಸೊ ಇರುವಾಗ ಈ ಬ್ರೌನ್ ಕರಡಿ ಅನ್ನೋದು ಯಾವ ದೇಶದ ಒಂದು ರಾಷ್ಟ್ರೀಯ ಪ್ರಾಣಿಯಾಗಿದೆ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ನನಗೆ ನೀವು ಕಾಲನ್ನು ಮಾಡಿ ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ. ಕಾಲನ್ನು ಮಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್.

0: Yes, welcome back to Radio Sarang 107.8 FM, Radio Sanjigalli, Nanadini Archi Abhishek. ನಿಮ್ಮಲ್ಲಿ ಕೇಳಿ ಹೋಗಿದ್ದೆ ಪ್ರಶ್ನೆಗಳನ್ನ ಉತ್ತರ ಅಂತ ಕೊಡ್ತಾ ಇದ್ರಿ. ಸೊ ಇನ್ನು ಕೂಡ ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಹೇಳ್ಬಹುದು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್ ಪಲ್ನೆಗೆ, ದಾದಾ ಬನ್ಪರ್ಗೆ. ಓಕೆ, ಓ ದೇಶ ಒಂಜ್ ಅಂದಾಜು ಮನ್ಪಲ್ಲಿಗೆ ಓಲುಂಡು ಕೇನ್ಯತಿ ಓಲುಂಡು ಕೇನ್ಯತಿ ಪಲ್ನೆ ಪಲ್ನೆ
1: ನನಗೆ
0: ರತ್ನ ಶಕ್ತಿ ಅವರ ಉತ್ತರ ಕೇಳಿ ನನ್ನ ಪ್ರಶ್ನೆ ಮರ್ತೋಯ್ತು ಮಾರ್ರೆ. ಸೊ ಎಸ್, ನಾನು ಕರಡಿ ಬಗ್ಗೆ ಮಾತಾಡ್ತಾ ಇದ್ದೆ. ಎಲ್ಲಿದ್ದು ಕರಡಿ ಅಂತ, ಯಾವ ದೇಶದ್ದು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಯಾರಿಗೆ ಅದು ಉತ್ತರ ಗೊತ್ತಿದ್ರೆ ಅಂದಾಜು ಮಾಡೋದಾದ್ರೆ ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಕರಡಿ ಯಾವ ದೇಶದ ಒಂದು ರಾಷ್ಟ್ರೀಯ ಪ್ರಾಣಿ ಆಗಿರಬಹುದು, ಆಗಿದೆ, ಥಿಂಕ್ ಮಾಡ್ಬೋದು, ಹೇಳ್ಬೋದು. ಹಾಗೇನು ಸ್ವಲ್ಪ ಹೊತ್ತಲ್ಲಿ ಇವತ್ತಿನ ಈ ದಿನ ಒಂದಿಷ್ಟು ಸುದ್ದಿಯನ್ನೆಲ್ಲ ನಿಮ್ಗೆ ಹೇಳಬೇಕು, ಏನಾಗಿದೆ ಏನು ಕತೆ ಅಂತ ಅದನ್ನು ಕೂಡ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಮಾಡಿ ಅಭಿಷೇಕ್.
2: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದೀನಿ ಅಂದರೆ ಬೇರೆ ಬೇರೆ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗೆಯೇ ನಾನು ಬಂದಿದ್ದು ಕರಡಿ ಹತ್ರ. ಸೊ ಕರಡಿ ಒಂದು ದೇಶದ ಒಂದೆರಡು ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಎಲ್ಲಿದ್ದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರಂ.
1: ನಮಸ್ತೆ,
0: ಹೇಳಿ ಕುಸುಮಾಕರ್ ಅಣ್ಣ, ಏನು ಹೇಳ್ತೀರಿ? ಫಿನ್ಲ್ಯಾಂಡ್ ಅಲ್ವಾ? ಓಕೆ, ಫಿನ್ಲ್ಯಾಂಡ್ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಯಾವುದೋ ದೇಶದ್ದು ಕೂಡ ಆಗಿದೆ. ಯಾವುದಿದ್ದು ಅಂತ ಯಾವುದು ಹೇಳಲಿಕ್ಕಿದ್ರೆ ಹೇಳ್ಬೋದು, ಆಯ್ತಾ? ಕಾಲನ್ನು ಮಾಡ್ಬೋದು. ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಕರಡಿಯಾಗಿದೆ ಅನ್ನೋದು ನಾನು ಕೇಳಿದಂಥ ಪ್ರಶ್ನೆ. ಕಾಲ್ ಮಾಡಿ ಕಾಲ್ ಮಾಡಬೇಕು. ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಬಹಳ ಪ್ರಮುಖವಾದಂಥ ಒಂದು ದೇಶ ರೀ, ಆ ದೇಶದ್ದು ಕೂಡ ಈ ಒಂದು ಏನು ಈ ಪ್ರಾಣಿಯೇ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಮುಂದಿನ ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ.
2: ನಮಸ್ತೆ
0: ಸರ್. ಎಸ್ ಮೇಡಮ್, ಏನ್ ಹೇಳ್ತೀರಿ? ರಷ್ಯಾ ಅಲ್ವಾ? ಎಸ್, ರೈಟ್ ಆನ್ಸರ್. ರಷ್ಯಾ ಮತ್ತು ಫಿನ್ಲ್ಯಾಂಡ್ ಇದ್ದು ಕರಡಿ ರಷ್ಯಾ ಪ್ರಾಣಿ. ಇನ್ನೊಂದು ಕೇಳ್ಬೇಕು ನಾನು ನಿಮ್ಮ ಹತ್ರ. ಟ್ರೈ ಮಾಡಿ. ಸೊ ಆ ಪ್ರಾಣಿಯ ಹೆಸರು ಎಂತ ಗೊತ್ತಾ? ನಾವು ಕನ್ನಡದಲ್ಲಿ ಹೇಳುವುದಾದ್ರೆ ಮೇಕೆ ಅಂತ ಹೇಳ್ಬೋದು. ಮೇಕೆ, ಮಾರ್ಖೋರ್, ಮಾರ್ಖೋರ್ ಅಂತ ಹೇಳ್ತಾರೆ. ಇದು ಯಾವ ದೇಶದ್ದು ಗೊತ್ತಿದೆ ಏನಾದ್ರು? ಶಾ, ನೀವು ಭಯಂಕರ ಇದ್ದೀರಿ ಮಾರ್ರೆ. ರೈಟ್ ಆನ್ಸರ್. ನೀವು ಹೇಗೆ ಗೆಸ್ ಮಾಡಿದ್ದು ಗೊತ್ತಿತ್ತ ನಿಮಗೆ ಮೊದಲೇ? ಅಲ್ಲ, ಸರ್ಚ್ ಮಾಡಿದ. ಅಲ್ಲ ಸರ್ಚ್ ಮಾಡಿದಲ್ಲ. ಅಲ್ವಾ, ಹಾಗಾದ್ರೆ ನೀವು ಭಯಂಕರ ಇದ್ದೀರಿ.

ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.7 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಇವತ್ತಿನ ಸುದ್ದಿಗಳನ್ನು ರಪರಪ ನೋಡ್ತಾ ಬರೋಣ. ಉತ್ತರ ಪ್ರದೇಶ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಅಗ್ನಿ ದುರಂತ, 15 ವಿದ್ಯಾರ್ಥಿಗಳ ಸಾವು. ಉತ್ತರ ಪ್ರದೇಶದ ಅಲಿಗಂಜ್ನಲ್ಲಿರುವ ಮೂರು ಅಂತಸ್ತಿನ ವಾಣಿಜ್ಯ ಕಟ್ಟಡವೊಂದರಲ್ಲಿ ಭಾರೀ ಅಗ್ನಿ ದುರಂತ ಸಂಭವಿಸಿದ್ದು, ಕನಿಷ್ಠ 15 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಉಪಮುಖ್ಯಮಂತ್ರಿಗಳಾದಂತಹ ಬ್ರಜೇಶ್ ಪಾಠಕ್ ಅವರು ತಿಳಿಸಿರುವಂಥದ್ದು ಬಹಳ ಬೇಸರ ಸಂಗತಿ. ಸೊ ಇನ್ನು ಅಂತಾರಾಷ್ಟ್ರೀಯ ಸುದ್ದಿ. ಬ್ರಿಟನ್ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಕೀರ್ ಸ್ಟ್ರಾಂಬರ್ ಸೋಮವಾರ ಘೋಷಣೆಯನ್ನು ಮಾಡಿದ್ದಾರೆ. 10 ವರ್ಷದಲ್ಲಿ 7 ಪ್ರಧಾನಿಗಳಾದರಂತೆ ಮಾರ. ಇಲ್ಲಿ ಲೇಬರ್ ಪಕ್ಷದ ನಾಯಕ ಕೀರ್ ಅವರು ಭಾರೀ ಬಹುಮತದೊಂದಿಗೆ ಜಯ ಸಾಧಿಸಿದರು. 2024 ಜುಲೈಯಲ್ಲಿ ಅಧಿಕಾರಕ್ಕೆ ಅವರು ಏರಿದರು. 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಮಾತನಾಡಿದಂಥ ಸ್ಟ್ರಾಂಬರ್, ನಾನು ಪ್ರೀತಿಸಿದ ದೇಶವನ್ನು ಮುಂಚೂಣಿಗೆ ತರುವ ಉದ್ದೇಶ ಸಲುವಾಗಿಯೇ ಪ್ರತಿಯೊಂದು ನಿರ್ಧಾರವನ್ನು ಕೈಗೊಂಡಿದ್ದೆ. ಅದೇ ಕಾರಣಕ್ಕಾಗಿ ಇದೀಗ ರಾಜೀನಾಮೆ ನೀಡಲಿದ್ದೇನೆ ಅನ್ನುವಂಥ ಮಾತನ್ನು ಅವರು ಹೇಳಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ರಾಜ್ಯದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ MES ನಿಷೇಧಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಒಂದಿಷ್ಟು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಸ್ವಾಭಿಮಾನಿ ರ್ಯಾಲಿಯನ್ನು ನಡೆಸಿರುವಂಥದ್ದು ಕೂಡ ಇವತ್ತು ಪ್ರಮುಖವಾದಂಥ ರಾಜ್ಯ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ಬದರಿನಾಥ್ ಹೆದ್ದಾರಿಯಲ್ಲಿರುವಂಥ ಗುರುದ್ವಾರವೊಂದರಲ್ಲಿ ಘರ್ಷಣೆ ನಡೆದು ಒಂದು ದಿನ ಕಳೆದಿದ್ದರೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಇನ್ನೂ ಕೂಡ ಕೊನೆಗೊಂಡಿಲ್ಲ ಅನ್ನೋದು ಕೂಡ ನಮಗೆ ಸಿಗ್ತಾ ಇರುವಂಥ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಸ್ಕೌಟ್ ಕಾರ್ಯಕ್ರಮವನ್ನು 3 ವರ್ಷಗಳಿಗೆ ಸೀಮಿತಗೊಳಿಸಿದೆ. ಇದನ್ನು ಹೆಚ್ಚಿನ

ಅವಧಿಗೆ ವಿಸ್ತರಿಸಿ ಅಂತ ಹೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಲಹೆ ನೀಡಿದ್ದಾರೆ. ಅದರ ಜೊತೆಗೆ ಉದ್ಯೋಗಿಗಳಾಗುವುದಕ್ಕಿಂತ ಉದ್ಯೋಗದಾತರಾಗುವುದು ನಿಮ್ಮ ಗುರಿಯಾಗಲಿ ಅನ್ನುವುದನ್ನು ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರು ಹೇಳಿದರು ಅನ್ನುವಂಥದ್ದು. ಇನ್ನು ಅನಿವಾಸಿ ಕನ್ನಡಿಗರ ಒಂದು ಎನ್ ಆರ್ ಕೆ ಹಿತಾಸಕ್ತಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ರಾಜ್ಯದಲ್ಲಿ ಪ್ರತ್ಯೇಕ ಎನ್ ಆರ್ ಐ ಸಚಿವಾಲಯ ಸ್ಥಾಪಿಸಬೇಕು ಅಂತೇಳಿ ಜಾಗತಿಕ ಕನ್ನಡ ಸಂಘಟನೆಗಳ ಪ್ರತಿನಿಧಿಗಳು ಒತ್ತಾಯವನ್ನು ಮಾಡಿರುವಂಥದ್ದು ಕೂಡ ಇವತ್ತಿನ ಸುದ್ದಿಯಲ್ಲಿ ಪ್ರಮುಖವಾಗಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್, ಇವತ್ತಿನ ರೇಡಿಯೋ ಸಂಜೆ ಕಾರ್ಯಕ್ರಮ ಮುಗಿಸಿದ ಹೊತ್ತಾಗಿದೆ. ಕಾಲ್ ಮಾಡಿದಂತಹ ಬೇರೆ ಬೇರೆ ದೇಶಗಳ ರಾಷ್ಟ್ರೀಯ ಪ್ರಾಣಿಗಳ ಬಗ್ಗೆ ಮಾತಾಡಿದಂಥ ತಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಇದೊಂದು ರೀತಿಯ ಏನು ನಮಗೆ ನಾಲೆಜನ್ನು ಹೆಚ್ಚು ಮಾಡುವಂಥ ಒಂದು ಆಟ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಇಂಥ ಪ್ರಶ್ನೆಗಳನ್ನು ಕೇಳಿ. ಮೇಕೆ, ಕರಡಿ, ಸಿಂಹ ಯಾವ ದೇಶದ್ದು ಅಂತ ಹೇಳಿ ಒಂದು ರೀತಿಯಲ್ಲಿ ಮಕ್ಕಳಿಗೆ ನಾಲೆಜ್ ಕೂಡ ಗೈನ್ ಆಗ್ತದೆ, ಅದರ ಜೊತೆಗೆ ನಮಗೂ ಕೂಡ ಒಂದಿಷ್ಟು ಕಲ್ತಾಗಿ ಆಗ್ತದೆ. ಓಕೆ, ಆಲೋಚನೆ ಮಾಡಿದೆ, ಉತ್ತರವನ್ನು ಕೊಟ್ಟಂತೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಿದ್ದೇನೆ. ನಾಳಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

0: ಅಜ್ಜಿ ಯಾವ್ದು ತಪ್ಪಿರೋದಾರೆ ಏತ ಭಂಗ ಬೈದೇರಿ ಏತ ಮೊಗಲ್ಲ ವಿರುದ್ಧ ಹೋರಾಡ್ದೇರಿ ಪನ್ಪಿನ ಜನಗಳಿಗೂ ವಿಷಯ ಗೊತ್ತವಡು ಇತ್ತ ನನ್ನ ಜನ್ರೇಷನ್ ಅನ್ನೇತಾನೆ ಇದನ್ನಕ್ಕೆ ಅಂಚನೆ ಹೆಂಗ್ ಜನ್ರೇಷನ್ ದಾಖಲು ಎವ್ರಿ ಪ್ರತಿ ಒಂದು ಇಲ್ಲದಾಕ್ಲು ತೂಡು ಶಿವಾಜಿ ನಾಟಕ ಅನ್ನೇತಾನೆ ನಮ್ಮ ಆಯ್ತು ಸ್ಟೋರಿ ಪನ್ನ ಖಾಲಿ ಶಿವಾಜಿ ಮಾತ್ರ ಗೊತ್ತದಂತ ಶಿವಾಜಿ ಏರು ದಾದ ವಿಷಯ ಎಂಚ ಬಂದು
1: ಪ್ರತಿ ನಾಟಕ ತೂಡು ಮನ್ಪರ ಎಂಚ ಈಗ ಆ ಪಾತ್ರ ಮನ್ಪರೆ ಎಂಚ ಅಂದ್ರೆ ಮಕ್ಕ ಆ ಪಾತ್ರದ ಬಗ್ಗೆ
0: ತೊಂದರೆ ಇದೆ ಸರ್ ಅಂತ ಯಾರು
1: ಶಿವಾಜಿಲ್ಲನ
0: ಉಳ್ಳೆ
1: ಪನ್ಪಿನ ಒಂಜಿ ಅಭಿಮಾನ ಪ್ರೀತಿ ಇರ್ನಾನೆ ಗುರುಕುಲು ಬಂದಿಲ್ಲ ಓಲ್ ಮತ ಪೋತಾರೆ ಪ್ರದರ್ಶನ ಮತ ಕೊಡಿ ಪೋತು ಏತು ಪ್ರದರ್ಶನ
0: ಯಾನು ಇತ್ತ ಒಂಜಿ ಕಿಶೋರ್ ಡಿ ಕೆ ಕುಂಪಲ ಒಂದು ಕಲಾವಿದೆ ಒಂದು ಗೊತ್ತವ್ರನಲ್ಲ ಫಸ್ಟ್ ಕಾರಣನೇ ನನ್ನ ಕಲಾ ಸಂಘ ಯಾನಪ್ಪ ದುಂಬಿತ್ತೆ ಬಂದೆ 4 ವರ್ಷ ತುಂಬಿತ್ತೆ ಯಾನ ಯಾನು ಕಿಶೋರ್ ರಂಗಭೂಮಿ ಕಲಾವಿದೆ ಒಂದು ಗೊತ್ತವ್ರನ್ನ ಕಾರಣನೇ ನನ್ನ ಕಲಾ ಸಂಘ ಅದನ್ನೇ ಅವೇ ನೇತನೆ ಇಟ್ಟು ಪುದ್ದ ಹಿಂಗೆ ಇತ್ತಲ್ಲ ಉಂಟು ನೇತರೆ ನಮ್ಮ ಅವೇ ಪುದ್ದನ ಒರಿಪಾದ ನೇತನೇಕ ತಮ್ಮ ಅರನೇಟು ಮೇನೆಂಚ ಶಿಸ್ತು ಎಂಚ ಉಂಟು ಅವೇ ನಮ್ಮ ಶಿಸ್ತು ನಮ್ಮ ಪಾಲನೆ ಮಂತಂದಿಲ್ಲ ಶಿಸ್ತು ನೇತನೆ ಒಂದು ಟೈಮ್ ಇದೆ ನೆಟ್ಟು ಅವೇನೇನು ಯಾನ ಏನ ತಂಡಗಳ ಅಂಚನೆ ಒಂದು ತಂದಿತ್ತೆ ನೇತನಕ್ಕೆ ತಮ್ಮ ಒಂದು ನಾಟಕ ಬಂದ ಟೈಮಿಂಗ್ದ ಒಂದು ಇಜ್ಜೆ ನಾಂಡ ಇರೇಗ ದಾಲ ದಾಲ ಪ್ರಯೋಜನ ಇಜ್ಜಿ ಪಕ್ಕದಾದ ನಮಕ್ಕಲ ಆಯ್ತು ಮತ್ತೆ ಒಂದು ಇಂಟ್ರೆಸ್ಟ್ ಬೋಡು ಮತ್ತೆ ಯಾನ್ ಪಂಡ್ಯ ಬಂದದ್ದು ಮಂತನಾಂಡ ಆಯ್ಕೆ ಒಂದು ಇಜ್ಜಿ ನಮಕ್ಕಲ ಒಂದು ಆಯಂಕ್ ಮನ್ಪೋಡು ನೇತನಕ್ಕೆ ಮನ್ಪೋಡು ಮನ್ಪಣ ಒಂದು ಉಪ್ಪೋಡು ಅಂಚೆ ತಮ್ಮ ಆಟೋಮೆಟಿಕ್ ನಮಗೆ ತನ್ನಾಟಿಗೆ ಆಯ್ತಾ ಒಂದು ಬರ್ಕೊಂಡು ಹೋಗಿ
1: ಕಲಾ ಸಂಗಮ ಒಂದು ಮಲ್ಲ ಮಲ್ಲ ಕಲಾವಿದರೇನು ಪುಟ್ಟುಪಾಡಿನ ಒಂದು ಸಂಸ್ಥೆ ಮಕ್ಕ ಇತ್ತೆಲ್ಲ ಎಡ್ಡೆಡ್ಡೆ ಕಲಾವಿದರು ಬರೋದಿಲ್ಲರು ಅಕ್ಕಲ ನಡುಟು ಇರೇ ಒಂದು ಆ ಒಂದು ಮಲ್ಲ ಸಂಸ್ಥೆ ಕೆಲಸ ಮಲ್ಪಣ ಉಂಡ ಎಂಚಾಪ್ನಿರಿ
0: ಹೆಜ್ಜೆ ಸರ್ ಫಸ್ಟ್ ಅಪ್ಪ ಒಂದು ಸುರುಕು ಪೋನಾಗ ಹಿಂಗೊಂಥರ ಪೋಡಿಗೆ ಎತ್ತಿನಿ ನೇತನಿಗೆ ಒಂದು ಹತ್ತು ಮಲ್ಲ ಟೀಮ್ ಯಾನೊಂದು ಎಲ್ಲೇ ಲೋಕಲ್ ನೇತಾಗ್ಬೋದು ಅಲ್ಬೋದು ಬಟ್ ಅವ್ರು ಇಲ್ಲ ಅಲ್ಬೋದು ಹಿಂಗೆ ಪ್ರಾಕ್ಟೀಸ್ ಕೊರ್ನಾಗ ಸರ್ ಹಿಂಗೆ ಎಡ್ಡೆಡ್ ತಿಳುವಳಿಕೆ ಬಂದದ್ದು ಪೂರ ಆಯ್ತಾ ನೀನು ಇಲ್ಲ ಅಲ್ಲಿ ಕುಲ್ಲದ ಪಂಡದ ಅಂತೇರಿ ಲಾಲಾ ಪೂಜೆ ಟೆನ್ಷನ್ ಪೂಜೆ ಮನ್ಪಲೆ ಧೈರ್ಯ ಕೊಡ್ತೀರಿ ಹಿಂಗೆ ಅದೇ ರೀತಿಯಲ್ಲಿ ಉಂಟು ಹಿಂಗೆ ನೇತನಕ್ಕೆ ಬಟ್ ಕೊಂಚ ಹಿಂಗೆ ಕಲಸ ಮಾಡೋದು ಫ್ಯಾಮಿಲಿ ಹಾಕೋಲ್ಲ ಒಟ್ಟಿಗೆ ಒಂದು ಏನೇತನೆ ಅಂತನಕ್ಕೆ ಅಂಚೆ ಹೌದಲ್ಲ ಒಂದು ತತ್ತಲ್ಲ ಒಂದು ಇದಕ್ಕೆ ಪನ್ಪಿರ ಇಂಚ ಸರಿ ಇಂಚ ಮನ್ಪಲೆ ಇಂಚ ಮನ್ಪಲೆ ನಂಗೆ ಮುಂದೆ ಬಂತು ಕೊಡ್ತೀರಿ ಅಂಚೆ ನಿಂಕ್ಲೆಗಳು ಒಂದು ಖುಷಿ ಆಗ್ಬೋ ನೇತನೆ ಅಂತನಕ್ಕೆ ಒಂದು ಯಾಕೆ ಕ್ಲೌಡ್ ಉಂದಲ್ಲ ಒಂಜಿ ಕಲ್ಲಿನ ಕೆತ್ತನ ಮಾತ್ರ ಒಂಜಿ ಶಿಲೆ ಹಾಕೋಣ ಅಂತಂದೆ
1: ಇಲ್ಲಿಯಪ್ಪನಾಗ ಬಾಲ್ಯದ ದಿನಕ್ಕಲು ಎಂಚೆ ಇತ್ತಂಡು ಮಕ್ಕ ಎಂಚ ಮಾತ ಇರಿಗೆ ಈ ಕುಂಪಲ ಪರಿಸರದ ಬಗ್ಗೆ ಒಂಜಾತ ಪನ್ಪಿನಂಡ ಎಂಚೆ ಇರಿಗೆ ಇರಿ ಈತು ಈತನೆಟ್ಟ ಇರೋ ಬುಳೆಯೊಂದು ಬರೆಯರೆ ಎಂಚ ಈ ಕುಂಪಲ ಪರಿಸರ ಬಗ್ಗೆ ಇನ್ನು ಇಲ್ಲದ ಒಂಜಾತ ಸಖಾಯ ತೆಗೆದನು
0: ಕುಂಪಲ ದುಂಬು ಒಂಜಿ ಏರ್ಲ ಬರ್ರೆ ಪೋಣು ಇಂತ ನಂಚಿನ ಪ್ರದೇಶ ದುಂಬು ತನಿಖೆ ಬೈಪಾಸ್ ಬಂದ ಕಾಂಕ್ರೀಟ್ ಮಾರ್ಗ ತುದುಪ್ಪಾರು ಅವ್ಳು ಖಾಲಿ ನೇಟು ಬರೋದಿತ್ತ ಒಂಜಿ ಬಸ್ ಬಾಡೋಣ ಭಾರಿ ಬಂಗಡ್ ಬರ್ತೀನಿ ಹಿಂಗ್ಲ ಬಂದ ಹೂ ಐಟಮ್ ಕೊಂಡಿದ್ದಲ್ಲ ರಿಕ್ಷಾ ರಿಕ್ಷಾ ಬರೋದಿತ್ತಲ್ಲಿ ತುಂಬಂದೆ ಬರೋಡಿತ್ತೇನೆ ಮನೆ ಹತ್ತಿನ ರಿಕ್ಷಾ ಬರೋ ಭಾರಿ ಬಂಗಡ ಒಂಜಿ ರಡ್ ರಿಕ್ಷಾ ನಲಪ್ಪು ಹೋ ಕಾಣೋತ್ತಲ್ಲ ಅಲ್ಪದ ಬೈಪಾಸ್ ತುಂಬಂದೆ ಬರೋಡಿತ್ತೇನೆ ಭಾರಿ ಬಂಗಡ ಅವೇರ್ದ ಬಕ್ಕ ಒಂಜಿ ಬಸ್ ಬರ್ತೇನೆ ಬಸ್ ಬತ್ತಿ ಬಕ್ಕ ರೋಡು ಪೂರ ಅಂದು ಆದಿತ್ತಂದ್ರೆ ರಡ್ ಬಸ್ ಆಂಡ್ ಮೋಜಿ ಬಸ್ ಆಂಡ್ ಇನ್ನಿಗೆ ತೈ ನಾಲ್ಕು ಬಸ್ ಉಂಡು ನೇತನೆ ಹೇಳ್ತೇನೆ ಕುಂಪಲಕ್ಕೆ ಬರ್ರೆ ಕೊಡು ನಿಂತೇರಿ ಆ ಟೈಮುಡು ನೇತನಿ ಇತ್ತೆ ಕುಂಪಲಾಗಿ ಬರ್ರೆಗೆ ಏನೊಂದು ಅಲ್ಲಿರಿ ನೇತನೆ ಎತ್ತನೇಕಿ ಹೆಂಗ್ಲಾಗ ಅಪ್ಪ ಎಲ್ಲಿ ಅಪ್ಪನಾಗ ಬೀಡಿ ಕಟ್ಟಿದೆ ಜೀವನ ಅಂತ
1: ಶಾಲೆ ಪಾಣಲೆ ಅಪ್ಪ ಅಮ್ಮನ
0: ಅಮ್ಮ ವೇದವತಿ ಪಪ್ಪ ದೋಗ್ರ ಪೂಜಾರಿ ಯಾರು ಕಾರ್ಖಾನೆ ಬೆಲೆ ಹೊಂದಿತ್ತೀನಿ ಅಂಚ ಹೆಂಗ್ಲು ಇತ್ತದ ಜೋಕ್ಲಿಗೆ ರಾಜ್ಯ ದಿಕ್ಕನ್ನು ಭಾರಿ ಖುಷಿ ಇತ್ತಿಲ್ಲಿ ಹೆಂಗ್ಲಾಗ ಅಪ್ಪ ರಾಜ್ಯ ದಿಕ್ಕಿನ ಒಂದು ಬೇಜಾರ ಹೊಂದಿದ್ದೆ ಬಂದ ರಾಜ್ಯ ದಿಕ್ಕಿನ ಇಲ್ಲ ಬೀಡಿಗೆ ನೂಲು ಮಾಡೋಡು ಯಾಪ ಗೊಬ್ಬರ ಉಡ್ಪಿರ ಬಂದು ಗಾತೊಂದಿತ್ತ
1: ಇನ್ನಪ್ಪ ಅಮ್ಮ ಒಳ್ಳೇರಿ ತಿಳಿಸೊಂದಿರಿ
0: ಅದೇ ದೇವ್ ಇತ್ತ ರಾಜ್ಯ ದಿಕ್ಕಿನ ಭಾರಿ ಖುಷಿ ಇಂಥ ವರ್ಷ ಬತ್ತ ರಾಜ್ಯ ನೇಕ್ಲಾಜಿ ಪೂರ ರಾಜ್ಯ ಭಾರಿ ಖುಷಿ ಆಗ್ಬೋದು ಜೋಕ್ಲಿ ಬಟ್ ಹೆಂಗ್ಲಾಗ ಅಪ್ಪ ರಾಜ್ಯ ಗೊಬ್ಬರ ಇತ್ತ ಅಲ್ಲಿ ಬೀಡಿಗೆ ನೂಲು ಬಾವಡಿತ್ತು ಬಂಗದ ಜೀವನ ಬಡಬತ್ತದ
1: ದಿನಕ್ಕೂ
0: ನೇತನಕ್ಕೆ ಭಾರಿ ಬಂಗ ಇತ್ತೇನೆ

0: ಪ್ರತಿಯೊಂಜಿ ಕಾರ್ಯಕ್ರಮ ನಾವು ಉಂದೆಪ್ಪು ನೇತನೇ ಗುಂಪಲಲ್ಲಿ ಇಂತ ಅಲ್ಲಂಜಿ ಈ ಸರ್ಲಿ ಅಲ್ಲಂಜಿ ಅಷ್ಟಮಿ ಉಂಟು. ಕುಂಪಲ ಅಷ್ಟಮಿ ಅಂಡ ದೂರ ದೂರ ಊರದು ಐಕ್ ತುಯರೆ ಬರ್ತೇನೆ ಕುಂಪಲ ಅಷ್ಟಮಿ ನೇತನೇಕ್ಕೆ ಅಂಚೆ ತಿಂಗಳು ಬಾಲಕೃಷ್ಣ ಮಂದಿರ ಆಯ್ಬಕ್ಕ ನೇತನೇಕ್ ಇಡೀ ಕುಂಪಲಗೆ ಇಡೀ ಒಂಜಿ ನಾಡ ಹಬ್ಬ ಬಂದಕ್ಕ ಅಷ್ಟೇ ಬಂದ ಒಂಜಿ ಕುಂಪಲದ ಒಂಜಿ ಊರದ ಪರ್ಪನ್ನು ರಂಗಭೂಮಿ ಪಾದಾರ್ಪಣೆಕ್ ಒಂದು ವರ್ಷ ತುಂಬು ಐದು ಬಕ್ಕ ಒಂದು ವರ್ಷ ಬಕ್ಕ ಮಂದಿ ಮಾಡಿದ್ದೀನಿ ಇದು ಕಪ್ಪ ಗಡಾಗ ರೆಡಿ ಬಂದಿ ಇಪ್ಪು ಓ ನಾಟಕ ಬಂದು ಗೊತ್ತಿತ್ತು ನಾ ಪಂಡ ಅಲ್ಲಿ ಆ ನಾಟಕದ ಡ್ರೆಸ್ ಆ ಬ್ಯಾಗ್ ರೆಡಿ ಬಂದಿ ಇಪ್ಪನಿಗೆ ಅಕ್ಕೆಲ್ಲ ಇಂಚ ಪಿಕ್ಚರ್ ಇಂಚಂಚ ಡ್ರೆಸ್ ತಂದು ಓಡ್
1: ಬಂದು
0: ವನಿತಾ ವನಿತಾ ಬಂದದ್ದೆ
1: ಹೋಲ್ತಾರೆ
0: ಇಲ್ಲಿ ಅಕ್ಕಲಿ ಮಿಯಾ ಪದವು ಕರಡ್ಡು ಜೋಕು ಚಿತ್ರ ಅಲ್ಲಿ ಬಕ್ಕ ಮನುಶ್ರೀ ಬಂದಿದೆ ರಡ್ಡು ಜೋಕು
1: ಅಕ್ಕಲಿಲ್ಲದೆಲ್ಲ ಆರ್ಟಿಸ್ಟ್ ಮಲ್ಪೋರ
0: ಇತ್ತ ಎಲ್ಲೆಲ್ಲ ಕೊಂಚ ಚೂರು ನೋನ್ಪೊಂದುಲ್ಲೇ ಒಂದು ಇದು ಕಟ್ಟ ಡ್ಯಾನ್ಸ್ ಬಕ್ಕ ಮೈ ಕಡೆ ಪಾತೇರ ಬರ ನೋನ್ಪೊಂದುಲ್ಲೇ ಒಂಚೂರು ಅಂಕರ ಒಂತೆ ಮೈ ಕಡೆ ಪದ್ಯ ನೆಟ್ ಪನ್ಪನ ಒಂಚೂರು ಅಕ್ಕಲೆ ಒಂದು ಬರ್ತಾನ ನಾನು ಬಕ್ಕ ಆಟೋಮೆಟಿಕ್ ಸ್ಟೇಜ್ ಹೋಗ್ಬೇಕು ನಂಚಿನ ಒಂದು ಬರ್ಪೊಂಡು ಅಂದಂದು ಅದಕ್ಕೋಸ್ಕರ ಇತ್ತು ಇಲ್ಲಿ ಬಾಕ್ಸ್ ಬರ ಕಂತಿದ್ದೀನಿ ಮೈ ಕಡೆ ಪಾತೇರ ನಂಚಿನ ಬರೋ ಒಂಚೂರು ಕಲ್ಪ ಒಂದುಲ್ಲೇ ತನಕ ಇಲ್ಲಿ ಅದೇ ಶಾಲೆ ಇಲಾಖೆ ಮನ್ಪುನ ಗಪ್ಪ ಆಕ್ಟಿವ್ ಆಪುನ್ ಇದನ್ನೇ ಧೈರ್ಯದ ಒಂಜಿ ಒಂದು ದಿಕ್ಕುನ ನಮ್ಮ ಧೈರ್ಯ ಕೊನ್ನ ಓಟ ಬಿಡ್ಬೇಕು ಆಕ್ಲಿಕ್ಕೆ ಮನ್ಪುನ ಹಂಚಿನ ಧೈರ್ಯ ಬರ್ಪುನ್ ಇದ್ದೇನೆ ಡ್ಯಾನ್ಸ್ ಒಂಚೂರು ಮನ್ಪು ಶಾಲೆ ದಾಖಲೆ ಎಂದು ಇತ್ತನಂದ ಅದು ಅಲ್ಲಿಗೆ ಒಂಚೂರು ಅಂತ ಪೋಡಿಗೆ ನಾಚಿಗೆ ಏನೇತನಿಗೆ ತನಿಗೆ ಐತ ಬಗ್ಗೆ ಮೂಜನೆ ಕ್ಲಾಸ್ ಒಂದು ಕಲ್ಪ ಒಂದುಲ್ಲ ಏನೇತನಿಗೆ ನನಗಲ್ಲ ಮತ್ತೆ ಮನ್ಪೊಲಿ ಬಂದೇತನೆ ಮತ್ತು ಕಾಲೇಜಿಗೆ ಇಂಟ್ರೆಸ್ಟ್ ಬಂದ ಚಿತ್ರ ಮನ್ಪುನೇಟಿ ಮಗಳಿಗೆ ಇಂಟ್ರೆಸ್ಟ್ ಚಿತ್ರ ಮನ್ಪುನೇಟ ಡ್ರಾಯಿಂಗ್ ಕ್ಲಾಸ್ ಅನೇತನೇಟಿ ಅವು ಒಬ್ಬ ನನ್ನ ಚಿತ್ರ ಮುಂದೆ ಒಂದು ಅವನೇತನಿ ಅವು ಇಂಟ್ರೆಸ್ಟ್ ಅಲ್ಲಿ ಅಂತ ಡ್ರಾಯಿಂಗ್ ಕ್ಲಾಸಿಗೆ ಪಾರ್ದ ಮನ್ಪನೆ ಅಂತಾನೆ
1: ಸಿನಿಮಾಡು ಪಾತ್ರ ತಿಕ್ಕೊಂಡಿರಿ ಕ್ಯಾಮರದ ಎದುರು ಅಂತಿದ್ರೆ ಡೈಲಾಗ್ ಕೊರ್ತೀರಿ ಮಿಂಚಾನ್ ಡೈಲಾಗ್ದಲ್ಲ ತತ್ತಂಡ ಅತ್ತು ಟೇಕ್ ಜಾಸ್ತಿ ಅಣ್ಣ
0: ಇಜ್ಜಿ ಹಿಂಗೆ ಡೈಲಾಗ್ದ ಅನೇತ ಫಸ್ಟ್ ಸ್ಟಾರ್ಟಿಗೆ ಬರಪೋನಾಗ ಗಂಧಗಾಲಿ ಗೊತ್ತಿದ್ದಾನೆ ಅವಿರ್ದ ಬಕ್ಕ ನೆಟ್ಟಿ ಒಂದು ಕೆಲಸ ಒಂಚೂರು ನಾಡೆಲ್ಲ ತಿಂದಿತ್ತಾನೆ ಬಟ್ ಇತ್ತೆ ತೊಂದರೆ ನಮ್ಮ ಒಂದು ರಡ್ ಮುಜ್ಜಿ ಟೇಕಡಿ ಆಫು ನೆತ್ತನಿಕ್ಕೆ ಅನ್ನೊಂಚು ಅನುಭವ ಆಯ್ನೆಟ್ಟು ಡೈಲಾಗ್ ಕೊಂಚ ಒಂದು ಆಫು
1: ಸುರುತ ಡೈಲಾಗ್ ಬಗ್ಗೆ ಸುರುತ ಫಿಲ್ಮು
0: ಫಸ್ಟ್ ಫಿಲ್ಮು ಅವಳ ಪತ್ತನಾಜ್ಯ ಮಾಡಿದೆ ಅವಳ
1: ವಿಜಯನನ್ನ ಬೊಂಬೈದಾರ ವಿಜಯ್ ಕುಮಾರ್ ಶೆಟ್ಟಿ
0: ಅಂದ್ರೆ ಹಿಂಗ ಈಗ ಚಾನ್ಸ್ ಬಂದ್ಕು ನಿಂಗ ವಿಜಯ್ ಕುಮಾರ್ ಕೊಡೆಯಲ್ ಬಲ್ ಸರ್ ಹಿಂಗ ಈಗ ಫಸ್ಟ್ ಸುರುಕು ಇಂಚಿ
1: ಲವಿಲನ್ನ
0: ಅವು ಹಿಂಗ ಇಂಚಿನಂದ ಗೊತ್ತಿದ್ದಾರೆ ಕಾನ್ ಇಂಚ್ ಫೋನ್ ಬಂತೀರಿ ಮೂಲಕ ಕುತ್ತಾರ ಶೂಟಿಂಗ್ ಅವನಿತ್ತಾನೆ ಇಂಚಿ ಡ್ರೆಸ್ ಬರ್ತಾನೆ ಬಲ್ಲಿ ಶೂಟಿಂಗ್ ಅವನು ಅಂಚ ಇಟ್ಟೊಂಜಿ ಒಂಜಿ ಕ್ಯಾರೆಕ್ಟ್ ಇರ್ತೀನಿ ಇಲ್ಲದಕ್ಕೆ ಏನೋ ಹೋಯ್ತು ಒಂದಲ್ಪ ಇಲ್ಲದ್ರೆ ದಕ್ಕು ಅನ್ಪುನ ಅಂಜಿ ಕ್ಯಾರೆಕ್ಟ್ ಇರ್ತೀನಿ ಹಿಂಗ ಅವು ಕ್ಯಾಮರದ ಅಪ್ಪಗೆ ಇಂಚ ತಾದ ಗೊತ್ತಿದ್ದಾರೆ ಆಯ್ತಾನೆ ಐದು ಮಂದಿತ್ತಾನೆ ಅಂತಾನೆ ಐದು ಬಕ್ಕ ಫಂಡೇ ಇಂಚಂಚ ಡೈರೆಕ್ಟ್ ಇಂಚಂಚ ಇಂಚನೇತಾನೆ ಐದು ಬಕ್ಕ ಇತ್ತು ಒಂಚೂರು ಧೈರ್ಯ ಉಂಟು ಏನೇತಾನೆ
1: ಸಿನಿಮಾದಲ್ಲ ಡೈಲಾಗ್ ಬರ್ಕೊಂಡೆ
0: ಫೇಮಸ್ ಡೈಲಾಗ್ ಮಂಡ ಅನೇತ ಬಗೀರ ಪಿಕ್ಚರ್ದನೆ ಅಂಜಿ ಬಾಯ್ ಫೇಮಸ್ ಸರ್ ರಸ್ತೆ ನೆಟ್ಟಾಗಿದೆ ಅಂತ ಬರಕ್ ಹೋಗ್ಬೇಡಿ ರಸ್ತೆಯಲ್ಲಿ ಸಿಗೋರೆಲ್ಲ ನೆಟ್ಟಾಗಿರಲ್ಲ ನೋಡಿದ್ರೆ ಏಸಿರುಮಲ್ಲಿ ಬೆಳೆದ ಮಗು ತರ ಕಾಣ್ತಿದ್ದೆ ಎಸಿಪಿ ಇದ್ದರ್ಬೇಸಿ ಸಾವಾಸ ಬೇಕಾ ಮನೆಗೆ ಹೋಗಿ ಏಸಿ ಹಾಕೊಂಡು ಹೆಣ್ ತಿನ್ನೋ ಲವೋ ಜೊತೆನ ಮಲಕೋ ಇಲ್ಲ ನಾವು ಮಲಗಿಸುವ ಜಾಗನೇ ಬೇರೆ
1: ವಾ ವಾ ವಾ ಸೂಪರ್ ಸೂಪರ್ ಡೇ ಹರಿ ಖುಷಿ ಅಂಡಿ ಅಂಚ ಇರಿಗೆ ಒಂದು ಇಷ್ಟದ ಪದಕ್ಕೂ ವಾ ಪಿಕ್ಚರ್ದ ಪದ ಜಾಸ್ತಿ ಕೇನು ಅಂದ್ರೆ ದುಂಬದ ಹತ್ತನಂಡ ಇತ್ತದ ವಾ ಭಾಷೆದ ಪದ ಅಂಡ ಲೈಕ್ ಆಗ್ಬಿಡ
0: ನೆಟ್ ಪತ್ತನ ಪಿಕ್ಚರ್ ಭಾಗ್ಯದ ಒಂದು ಇತ್ತು
1: ಭಾಗ್ಯ ಕಂಡು ಗಂಧ ಸಾಲೆ
0: ಕರೆಕ್ಟ್ ಅಂತ
1: ಎಂಗ್ಳ ಕೇಳಿದ್ರೆ ಮಾತ್ರ ರೆಡಿ ಆಗ್ತೀರಿ ಕಂಡೋಗ ಜಪ್ಪರೆ ಅಂತೆ ಎಂಗ್ಳೈತೆ ಕಂಡೋಗ ಜಪ್ಪಡ ಅಪ್ಪನು ಹಾಕ್ಲಲ್ಲ ಎತ್ತೊಂದಿಲ್ಲ ರೀ ಪದ ಪ್ರಸಾರ ಮಲ್ಪಗ

0: ಸರಿ ಇತ್ತೆ ಒಂಜಿ ಬಾಕ್ಯರ್ ಕಂಡುಡು ಪನ್ಪಿನ ಕಂಡದ ಜತ್ತಿನ ಒಂಜಿ ಅನುಭವ ಆಂಡ್ ಬಾರಿ ಪೊರ್ಲದ ಒಂಜಿ ಪದವನ್ನು ಕೇಳ ಹೊತ್ತ ಇತ್ತು ಮಾತ ಒಂಜಿ ಸಾಧನೆ ಮಲ್ತಾರೆ ನಾಟಕ ಫಿಲ್ಮ್ ಟೆಲಿ ಫಿಲ್ಮ್ ಮಾತ ಪಾತ್ರ ಮಲ್ತಾರೆ ದುಂಬಗದಾದ
1: ದುಂಬಗದಾದ ಗೊತ್ತಿದ್ದಿಲ್ಲ ನಮ್ಮ ಅವೇ ಪೋಂದುಲ್ಲ
0: ಇತ್ತೆ ಒಂಜಿ ದಾಲ ಕನ ಉಂಡ ಇಂಚಿನ ಇಂಚಾವುಡು ಅಂಚಾವುಡು ಇತ್ತು ಇತ್ತು ಮಾತ ಬಿಲ್ಡಿಂಗ್ ಕಟ್ಟಿನಾರು ಇಂಚಿನ ಕನ ಉಂಡ
1: ಕನ್ನ ಇತ್ತೆ ಯಾನೆ ಆ್ಯಕ್ಚುಲಿ ಇದಾದ ಮನೆ ಬಾಡಿಗಿದಿಲ್ಲ ಅಡುಲ್ಲೆ ಸ್ವಂತ ಎಲ್ಲ ಮನ್ಪೊಂದು ಮನಪಿನಂಜಿ ಅಭಿಲಾಷ ಉಂಟು ಖಂಡಿತ ಮನ್ಪೊಂದುಲ್ಲು ತೂಕ ದೇವರಿತ್ತೇನೆ ಒಕ್ಕ ರಂಗಭೂಮಿದಿನಿಟ್ಟು ನನ್ನ ಅಂಜಿ ಬೇತ ಬೇತ ನೆಟ್ಟು ಕಾಲ ಆ್ಯಕ್ಟಿಂಗ್ ಮನ್ಪೊಡು ಅಂತ
0: ಮಲ್ಲ ಪಾತ್ರ ಬಂದು ಅದು ಎತ್ತನಾಂಡ ಒಂಜೆ ಎಡ್ಡೆ
1: ಪಾತ್ರ ಅಂದತ್ತೆ ದೇವನ ಒಂಜಿ ಸೀನ್ ಅಲ್ಲ ಜನಕ್ಕೆ ತೂಪು ನಂಚಿನ ಸೀನು ಮಲ್ಲ ಪಾತ್ರ ಮಂತಿ ಗುರ್ಲೇನೆ ಅಂತ ಒಂಜಿ ಸೀನ್ ಅಲ್ಲ ಒಂಜಿ ತೂದ ಇಂಚ ಎಡ್ಡೆ ಆತನ ಮಾರಿ ಎಲ್ಲೇ ಅಂದರೆ ಅಂಚ ಬಂದಲ್ಲೇ ಅವನು ಖುಷಿ ಅವನು ಇದನ್ನ ಅಲ್ಲ ಬೇತ ಬೇತ ನಮ್ಮನ್ನ ಮನ್ಪೊಡು ಅಂತ ಒಂಜಿ ಆಸೆ ಉಂಟು
0: ಇಂಚಿನ ಪಾತ್ರ ಬೋರ್ಡ್ ಒಂದು ಕನಗಟ್ಟಿದ್ದಾರೆ
1: ಹೆಜ್ಜಿ ಅಂಚದಲ್ಲ ಹೆಜ್ಜಿ ಅಲ್ಲ ಬೇತ ಬೇತ ಟೈಪ್ ಮನ್ಪೊಡು ಒಂಜಿ ಮನ್ಪೊಡು ಅಂತ ಒಂಜಿ ಆಸೆ ಉಂಟು ಆತನ ತುಳು ಕನ್ನಡ ಮಕ್ಕ ತೆಲುಗು ಫಿಲ್ಮ್ ಮಂತೆ ಅವನು ದಿಲ್ರುಬ ಬಂದು ಒಂದು ಪಿಚ್ಚಾಡು ತೆಲುಗು ಮಂತಿತ್ತ ನಾನೊಂದು ರೆಡ್ ಭಾಷೆ ಮಂತ ಜೈನ ಭಾಷೆ ಅದೆಲ್ಲ ಮನ್ಪೊಡು ಆಸೆ ಉಂಡು ತುಕ್ಕ ದೇವರ ಎತ್ತ ಒಂದು ಒಂಜಿ ಹಿಂದಿ ಇಲ್ಲ ಒಕ್ಕ ಮಲಯಾಳ ಮನ್ಪೊಡು ಒಂದು ಆಸೆ ಉಂಡು ಎತ್ತ ನಾನು ಮನ್ಪೊಡು
0: ಆಫರ್ ಉಂಡ
1: ಹೆಜ್ಜಿ ಅಂಚದಲ್ಲ ಹೆಜ್ಜಿ ಮತ್ತೆಲ್ಲ ಮನ್ಪೊಡು
0: ದಾದ ಬನ್ಪರು ನೀರ್ನ ಇಲ್ಲಡೆ ಬತ್ತದ ಈ ಕಾರ್ಯಕ್ರಮ ಬಿನ್ನೇರೆ ಪಾತ್ರಕತ್ತೆ ರೇಡಿಯೋ ಸಾರಂಗದ ಬಿನ್ನೇರೆ ಪಾತ್ರಕತ್ತೆ ಕಾರ್ಯಕ್ರಮ ಇರಡ ಹೆಂಗಳ ಪಾತ್ರೊಂದಲ್ಲ ಹೆಂಗಳ ಕೇಳುಗರನ್ನ ಪಾತ್ರನ್ನು ಕೇನೊಂದಲ್ಲಿರು ದಾದ ಬನ್ಪರ್
1: ಫಸ್ಟ್ ಅಧ್ಯಯನ ರೇಡಿಯೋ ಸಾರಂಗದಾಗಲಿಗೆ ಏನು ವ್ಯಕ್ತವಾದ ಏನು ಇಲ್ಲದ ಅಧ್ಯಯನ ಸೊಲ್ಮೇಸ ದಯಪಂಡ ಎನ್ನಂಚಿನಂಜಿ ಎಲ್ಲೇ ಕಲಾವಿದನಲ್ಲ ಬತ್ತದೆ ಇಲ್ಲಾಡು ಬತ್ತದ ಅವಲ್ಲ ನಿಕುಲಾದ ಇಲ್ಲಾಡು ಬತ್ತದೆ ಬೇತಕ್ಕೆ ಹೆಂಗಳು ಪೋಪುನು ಬಟ್ ನಿಕುಲಾದ ಇಲ್ಲಾಡು ಬತ್ತದ ನೇಕು ಇದು ಸಾಕಾರ ಅಂತಾನೆ ನಿಜವಾದ ಮಸ್ತ್ ಅನಿಕ್ಲೆ ಅಬರಿ ಆದಲ್ಲೆ
0: ಕಿಶೋರಣ್ಣ ದಲ ಅಕೇರಿಗೊಂಜಿ ಡೈಲಾಗ್ ದಕ್ಕೋರ
1: ತಪ್ಪಾಂಡು ಪಂಡದ ಬುಡ್ಡ ಯಾನ್ 25 ವರ್ಷದಿಂದ ಬತ್ತಿನ ಕಷ್ಟ ತಿಂದಿನ ಬೇನೆ ಉನ್ನೀಕ್ ವೈಕಲ ಅರ್ಥ ನಿಜ್ಜಲ್ನೆ ಕಾಪ ಯಾನ ಅನುಭವಿಸ ನಿಮಿಷೆ ಈರ್ಲ ಅನುಭವಿಸೋರು ಇಸೋನ ತೆರೆ ಇರ್ನ ಮಗಲ್ ಅನುಭವಿಸೋಡು ಆತ್ ಮಲ್ಪಂದೆ ಬುಡೆ
0: ಮಾರಿ ಪೊರ್ಲದೊಂದು ಡೈಲಾಗ್ ಪಂಡರು ಈ ಡೈಲಾಗ್ ದೊಟ್ಟಿಗೆ ಇರ್ನ ಒಟ್ಟಿಗೆ ನಡಪನ ಬಿನ್ನೇರೆ ಪಾತ್ರಕತ್ತೇನೆ ಹೆಂಗಳು ಮುಗ್ತೊಂದಿಲ್ಲ ಈತು ಬರ್ತು ಈ ಬಿನ್ನೇರೆ ಪಾತ್ರಕತ್ತೆ ಕಾರ್ಯಕ್ರಮ ಪಾಲ್ದಿತ್ತನಿಗೆ ಇರಿಗ ಮಾತಾ ಸಾರಂಗ್ ಕ್ಷೋತ್ರ ಬಾಂಧವರನ್ನು ಪರವಾದ ಉಡಲ್ ದಿಂಜಿ ಸೊಲ್ಮೇಲೆ ಅಂಚನೆ ಇರ್ನ ಕಲಾಜೀವನ ನಲ್ಲಾತ್ ಬೆಳಗಡು ಅಂಚನೆ ಎಡ್ಡೆಡ್ಡೆ ಪಾತ್ರಗಳು ಇರಿಗೆ ತಿಕ್ಕಡು ಎಡ್ಡೆ ಪಾತ್ರದ ಅದು ಮಾತ ಇರ್ನ ಆಸೆ ಲೆಕ್ಕನೆ ನಾನೊಂಜಿ ರಡ್ಡು ಮಲಯಾಳಂ ಬಕ್ಕ ಹಿಂದಿ ಪಿಕ್ಚರಲ್ಲಿ ಆ್ಯಕ್ಟ್ ಮಲ್ಪಡು ಬನ್ಪಿನ ಇರ್ನ ಒಂಜಿ ಉಡಲ್ದ ಆಸೆ ಎಲ್ಲ ಈಡೆ ಎರಡು ಬನ್ಪಿನ ಒಂಜಿ ಅಂಗಾಲಪದೊಟ್ಟಿಗೆ ಇನ್ನಿತ ಪಾತ್ರ ಕತ್ತೇನು ಮುಗ್ತೊಂದಿಲ್ಲ ಸೊಲ್ಮೇಲು ಕಿಶೋರಣ್ಣ
1: ಸೊಲ್ಮೇಲು ಮಾತೆ ತುಳು ಭಾಷಣವರಿ ಪಲೆ ತುಳು ಚಲನಚಿತ್ರ ಅಂತೂಲೆ ನನ್ನವರೆಗೆ ತೋಜಾಲೆ
0: ಕಿಶೋರ್ ಡಿ ಕೆ ಕುಂಪಲ ರಂಗಭೂಮಿ ಕಲಾವಿದರು ಅಂಚನೆ ಸಿನಿಮಾ ನಟರು ಮೇರಿನೊಟ್ಟಿಗೆ ಬಿನ್ನೇರೆ ಪಾತ್ರ ಕತ್ತೇನು ನಡಪಾಯ ಅಂಗ್ಳು ಈ ಕಾರ್ಯಕ್ರಮ ಬಿನ್ನೇರೆ ಪಾತ್ರ ಕತ್ತೇನು ನಿಖಿಲ್ ಕೇಂಡರ್ ಇನ್ನಿತ ಈ ಬಿನ್ನರ ಪಾತ್ರಕತೆ ಕಾರ್ಯಕ್ರಮ ಎಂಗ್ಳೊಟ್ಟಿಗೆ ಸಹಕಾರ ಕೊರನಾರು ಅಶೋಕ್ ಮಂಗಳಿದ್ದೀವಿ ಕುಡೋರ ನನುಜಿ ಬಿನ್ನೇರನೊಟ್ಟಿಗೆ ಪಾತ್ರಕತೆ ನಡಪಾಗ ಮಾತ್ರೆಗಳ ಸೊಲ್ಮೆಲು

ಈತನೇಟ ಭಿನ್ನರ ಪಾತ್ರ ಕತೆ ಕಾರ್ಯಕ್ರಮನ ಕೇನೊಂದು ಬರ್ತಾರೆ. ಭಿನ್ನರಾದ ಪಾಲ್ಪಡೆಯನಾರೆ ರಂಗಭೂಮಿ ಅಂಚನೆ ಚಲನಚಿತ್ರ ಕಲಾವಿದ ಕಿಶೋರ್ ಡಿ ಕೆ ಕುಂಪಲ. ಭಿನ್ನರನ ಪಾತ್ರ ಪಾಯಿನಾರೆ ಎಡ್ವರ್ಡ್ ಲೋಬೋ ತೊಕ್ಕೋಟು. ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇಂದಿನ ಕನ್ನಡ ಪ್ರಸಾರದಲ್ಲಿ ಇತ್ತೀಚೆಗೆ ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ಡಾಕ್ಟರ್ ಕೆ ಶಿವರಾಮ ಕಾರಂತರ ಬಗೆಗೆ ನಡೆದ ವಿಚಾರಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಸುಬ್ರಹ್ಮಣ್ಯ ಅವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಕಾರಂತರ ಬಗ್ಗೆ ಮಾತನಾಡಬೇಕು ಅಂತ ಶ್ರೀನಾಥರು ಹೇಳಿದಾಗ ಅಲ್ಲಿಂದ ನನ್ನನ್ನು ಕಾಡತೊಡಗಿದ್ದು ಕಾರಂತರ ಬಗ್ಗೆ ಏನಂತ ಮಾತನಾಡಲಿ, ಏನಂತ ಹೇಳಿ, ಒಬ್ಬ ಸಾಹಿತಿ ಅಂತ ಕರೀಲೆ, ಒಬ್ಬ ಪ್ರಯೋಗಶೀಲ ವ್ಯಕ್ತಿತ್ವದ ವ್ಯಕ್ತಿ ಅಂತ ಕರೀಲೆ, ಸಿನಿಮಾ ನಿರ್ಮಾಪಕ ಅಂತ ಕರೀಲೆ, ನಾಟಕಕಾರ ಅಂತ ಹೇಳಲಿ, ಅಥವಾ ಮಕ್ಕಳ ಪಠ್ಯಗಳನ್ನು ರಚಿಸಿದ, ಮಕ್ಕಳ ಜೊತೆಗೆ ಒಡನಾಡಿ ಮಕ್ಕಳನ್ನು ಬೆಳೆಸಿದ ಕಟ್ಟಿದ ವ್ಯಕ್ತಿತ್ವ ಅಂತ ಕರೀಲೆ, ಹೇಗಂತ ಹೇಳೋದು ಅನ್ನುವ ಪ್ರಶ್ನೆ ಮೊದಲಿಗೆ ನನ್ನನ್ನು ಕಾಡುವುದಕ್ಕೆ ಪ್ರಾರಂಭ ಆಯಿತು. ಯಾಕೆ ಅಂತಂದರೆ ಕಾರಂತರನ್ನು ಹಿಡಿದಿಡುವುದಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಕನ್ನಡದ ಸಾಹಿತ್ಯ ಅಲ್ಲದೇ ಹೋಗಿರುತ್ತಿದ್ದರೆ ಕಾರಂತರು ನೊಬೆಲ್ ಪ್ರಶಸ್ತಿಗೆ ಭಾಜನರಾಗ್ತಿದ್ರು. ಕನ್ನಡದ ಸಾಹಿತ್ಯ ಆದ್ದರಿಂದ ಅವರನ್ನು ನೊಬೆಲ್ ಪ್ರಶಸ್ತಿಗೆ ಪರಿಗಣಿಸಲಿಲ್ಲ ಅನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕು. ಯಾಕೆ ಅಂತಂದರೆ ಅದು ಸಾಹಿತ್ಯ ವಲಯದ ಸಾಂಸ್ಕೃತಿಕ ವಲಯದ ರಾಜಕೀಯ. ಕಾರಂತರು 20ನೇ ಶತಮಾನದ ಸಾಕ್ಷಿ ಪ್ರಜ್ಞೆ ಅನ್ನುವುದನ್ನು ನಾವು ಗಮನಿಸಬೇಕು. ಇಡೀ 20ನೇ ಶತಮಾನದ ಒಂದು ಬೌದ್ಧಿಕ ವೈಚಾರಿಕ ಜಿಜ್ಞಾಸೆಗಳಿಗೆ ಮುನ್ನುಡಿಯನ್ನು ಬರೆದು ಜೀವಂತವಾಗಿದ್ದಂತಹ ವ್ಯಕ್ತಿತ್ವ ಅವರದು. ಅವರನ್ನು ಮಕ್ಕಳ ಇದರಿನಲ್ಲಿ ಶಿವರಾಮ ಕಾರಂತರು ಅಂತ ಕರೆದರೆ ಅವರು ಒಪ್ಪಿಕೊಳ್ಳಲಾರರು. ಅವರ ಆತ್ಮ ಅವರು ಉಂಟು ಅಂತ ಅವರು ನಂಬಿದ್ದರೆ ಅವರು ಕೆಲವೊಮ್ಮೆ ಅದನ್ನು ಅಲ್ಲಗಳೀತಾ ಇದ್ದರು. ಆ ಆತ್ಮ ಒಪ್ಪಿಕೊಳ್ಳಲಾರದು. ಯಾಕೆ ಅಂತಂದರೆ ಅವರು ಮಕ್ಕಳ ಪಾಲಿಗೆ ಕಾರಂತಜ್ಜ. ಕಾರಂತಜ್ಜನಾಗಿ ಅವರು ರೂಪುಗೊಂಡದ್ದು ಮತ್ತು ಹೆಚ್ಚು ಕ್ರಿಯಾಶೀಲರಾಗಿದ್ದದ್ದು ಪುತ್ತೂರಿನಲ್ಲಿ. ನಾನು ಈಗ ಪ್ರಸ್ತುತ ವಾಸ್ತವ್ಯ ಇರುವಂತಹ ಪುತ್ತೂರಿನಲ್ಲಿ ಬಾಲವನ ಅಂತ ಇದೆ. ದಯವಿಟ್ಟು ಎಲ್ಲರೂ ಅಲ್ಲಿಗೆ ಬರಬೇಕು, ನೋಡಬೇಕು. ಕಾರಂತರ ಪ್ರಯೋಗಶಾಲೆ ಹೇಗಿತ್ತು ಅನ್ನೋದು ನಿಮ್ಮ ಅರಿವಿಗೆ ಬರಬೇಕು ಅಂತ. ಕಾರಂತರು 1902 October 10 ಜನಿಸಿದವರು. ನಿಧನ ಹೊಂದಿದ್ದು ಅವರು 9 December 1997. ಸುಮಾರು 96 ವರ್ಷಗಳ ಕಾಲ ಉತ್ಸಾಹದಿಂದ ಜೀವನೋತ್ಸಾಹದಿಂದ ಬದುಕನ್ನು ಅನುಭವಿಸುತ್ತಾ, ಅನುಭವಿಸುವ ಬಗೆ ಹೇಗೆ ಅನ್ನುವುದನ್ನು ತೆರೆದಿಡುತ್ತಲೇ ಬದುಕಿದವರು. ನಮ್ಗೆ ಗೊತ್ತಿದ್ದ ಹಾಗೆ ಅವರ ಬಾಲ್ಯಕಾಲದ ಹುತ್ತು

ಸೇರಿಕೊಂಡವರಿಗೆ ಗಾಂಧಿ ಚಳುವಳಿಯ ಪ್ರಭಾವದ ಪರಿಣಾಮವಾಗಿ ಈ ಓದನ್ನು ಬಿಟ್ಬಿಟ್ರು. ಬಹುಶಃ ನಮ್ಮೆಲ್ಲರ ಸೌಭಾಗ್ಯ ಅವರಲ್ಲೇ ಓದುತ್ತಿದ್ರೆ ಯಾವುದೋ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿಯೋ ಅಥವಾ ಕುಲಸಚಿವರಾಗಿಯೋ ನಿವೃತ್ತರಾಗ್ತಿದ್ರು. ಅವರಲ್ಲಿಂದ ನಿರ್ಗಮಿಸಿದ ಪರಿಣಾಮವಾಗಿ ಅವರೇ ಒಂದು ವಿಶ್ವವಿದ್ಯಾನಿಲಯ. ಒಂದು ವಿಶ್ವವಿದ್ಯಾನಿಲಯ ಸಾಧಿಸುವುದಕ್ಕೆ ಅಸಾಧ್ಯವಾದಂತಹ ಕೆಲಸವನ್ನು ಕೂಡ ಅವರು ಸಾಧಿಸಿದರು ಅನ್ನೋದನ್ನು ನಾವು ಗಮನಿಸಬಹುದು. ವಸಂತ ಎನ್ನುವ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡಿದರು. ಆ ಪತ್ರಿಕೆಯ ಸಂಪಾದಕರಾಗಿ ಆ ಪತ್ರಿಕೆಗಾಗಿ ಅವರು ಬರಹಗಳನ್ನು ಬರೀಬೇಕಾದಂತಹ ಅನಿವಾರ್ಯತೆ ನಿರ್ಮಾಣ ಆಯಿತು. ಅದಕ್ಕಾಗಿ ಅವರು ಚಿತ್ರಗಳನ್ನು ಬರಹಗಳನ್ನು ಇತ್ಯಾದಿಗಳನ್ನು ಬರೀತಾ ಬಂದರು. ಕಾರಂತರು ಸಾಹಿತ್ಯ ಕೃಷಿ ಪ್ರಾರಂಭ ಮಾಡುವಾಗ ಮೊದಲಿಗೆ ಒಂದು ಕವನ ಸಂಕಲನವನ್ನು ಪ್ರಕಟಪಡಿಸಿದರು. ಆ ಬಳಿಕ ಅವರು ಪ್ರಾರಂಭ ಮಾಡಿದ್ದು ಒಬ್ಬ ಪತ್ತೇದಾರಿ ಕಾದಂಬರಿಕಾರನಾಗಿ. ಕಾರಂತರು ಪತ್ತೇದಾರಿ ಕಾದಂಬರಿ ವಿಚಿತ್ರಕೂಟ ಎನ್ನುವಂತಹ ಪತ್ತೇದಾರಿ ಕಾದಂಬರಿಯನ್ನು ಬರೆದರು. ಈ ವಿಚಿತ್ರಕೂಟ ಎನ್ನುವಂತಹ ಪತ್ತೇದಾರಿ ಕಾದಂಬರಿ ಅದು ಭಯೋತ್ಪಾದನೆಗೆ ಸಂಬಂಧಪಟ್ಟಂತಹ ಚಿಂತನೆಯುಳ್ಳ ಕಾದಂಬರಿ. ಆ ಕಾದಂಬರಿಯ ಬಳಿಕ ಅದರಲ್ಲಿ ಸಾಕಷ್ಟು ಕೊಲೆ ಇತ್ಯಾದಿಗಳನ್ನೆಲ್ಲ ಅವರು ಮಾಡಿಸ್ತಾರೆ. ಆ ಮಾಡಿಸಿದ ಬಳಿಕ ಅದನ್ನು ನಮ್ಮ ಉಗ್ರಣ ಮಂಗೇಶ್ವರಾಯರು ಆ ಕಾದಂಬರಿಯನ್ನು ಓದಿದ ಬಳಿಕ ಕರಂತರಲ್ಲಿ ಹೇಳಿದ್ರಂತೆ, ದಯವಿಟ್ಟು ನೀನು ಇಷ್ಟೆಲ್ಲ ಕೊಲೆ ಮಾಡಬೇಡ, ಬದಲಾಗಿ ಸಾಮಾಜಿಕ ಕಾದಂಬರಿ ಬರಿ. ಬಹುಶಃ ಆ ಮಾತಿನ ಪರಿಣಾಮವಾಗಿ ಕಾರಂತರು ಸುಮಾರು 47 ಸಾಮಾಜಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಆ ಕಾದಂಬರಿಗಳೆಲ್ಲವೂ ಕೂಡ ಒಂದಕ್ಕಿಂತ ಒಂದು ಭಿನ್ನ ಅನನ್ಯತೆಯನ್ನು ಹೊಂದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಇದಲ್ಲದೆ ವಿಚಿತ್ರಕೂಟ ಅಲ್ಲದೆ ಅವರು ಭೂತ ಎನ್ನುವಂತಹ ಒಂದು ಪತ್ತೇದಾರಿ ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಅದೆರಡು ಪತ್ತೇದಾರಿ ಕಾದಂಬರಿಗಳನ್ನು ಬಿಟ್ಟರೆ ಉಳಿದ ಹಾಗೆ ಅವರು ಬರೆದದ್ದೆಲ್ಲ ಸಾಮಾಜಿಕ ಕಾದಂಬರಿಗಳಾಗಿವೆ. ಕಾದಂಬರಿಯ ರಚನೆಯ ಹಿಂದೆ ಅವರಿಗೆ ಇದ್ದ ತುಡಿತ ಮತ್ತು ಬದ್ಧತೆ ಇವುಗಳನ್ನು ಗಮನಿಸಬೇಕು. ಕಾರಂತರ ಬರವಣಿಗೆ ಯಾವತ್ತೂ ಕೂಡ ಕಲ್ಪನೆಯ ಮೂಸೆಯಲ್ಲಿ ಅರಳಿದ್ದಲ್ಲ, ಬದಲಾಗಿ ಅನುಭವದ ಹಿನ್ನೆಲೆಯಲ್ಲಿ ಅರಳಿತ್ತು. ಆ ಅರಳುವಿಕೆ ಹೇಗಿತ್ತು ಅಂತಂದರೆ, ಯಾವುದೇ ಕಾದಂಬರಿಯನ್ನು ಬರೀಬೇಕಿದ್ರೆ ಪೂರ್ವದಲ್ಲಿ ಕಾರಂತರು ಜೀವಂತ ವ್ಯಕ್ತಿ ಅಂತಹ ಆ ಕಾದಂಬರಿಯ ನಾಯಕ ಪಾತ್ರಕ್ಕೆ ಯೋಗ್ಯವಾದಂತಹ ಜೀವಂತ ವ್ಯಕ್ತಿಯೊಬ್ಬನ ಜೊತೆಗೆ ಒಂದಷ್ಟು ದಿನ ಬದುಕಿ ಆ ಬದುಕನ್ನು ಅನುಭವಿಸಿ ಅವರು ಬರೀತಾ ಬಂದವರು. ಹಾಗಾಗಿ ಕಾರಂತರ ಕಾದಂಬರಿಗಳು ಅಂತಂದರೆ ಅದು ನಮ್ಮ 20ನೇ ಶತಮಾನದ ದಕ್ಷಿಣ ಕನ್ನಡದ ಒಂದು ಬದುಕಿನ ದಾಖಲೆ, ಸಾಂಸ್ಕೃತಿಕ ಬದುಕಿನ ದಾಖಲೆಯೂ ಹೌದು, ಅದು ಅಧಿಕೃತವಾದ ಚರಿತ್ರೆಯೂ ಹೌದು. ಜೀವನ ಚರಿತ್ರೆಗಳಲ್ಲ, ಬದಲಾಗಿ ಸಾಂಸ್ಕೃತಿಕ ಚರಿತ್ರೆ ಅನ್ನೋದನ್ನು ನಾವು ಗಮನಿಸಬಹುದು. ಕಾರಂತರ್ ನಾನು ಕೂಡ ಗಮನಿಸಿದ್ದೇನೆ. ಸರ್ ನಮ್ಮ ವಿಭಾಗದ ಮುಖ್ಯಸ್ಥರಾಗಿದ್ದಾಗ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಬಹುಶಃ ಅವರ 94ನೇ ವಯಸ್ಸಿನಲ್ಲಿ ಅಂತ ನನ್ನ ನೆನಪು. ಆ ಹೊತ್ತಿನಲ್ಲಿ ನಮ್ಮ ಕಾಲೇಜಿಗೆ ಬಂದಿದ್ದರು, ಕಾಸರಗೋಡು ಸರ್ಕಾರಿ ಕಾಲೇಜಿಗೆ. ಆವಾಗಲೂ ಅವರಿಗೆ ಇದ್ದ ಉತ್ಸಾಹವನ್ನು ನಮಗೆ ನಮ್ಮ ಗುರುಗಳಾದ ಮಹೇಶ್ವರಿ ಮೇಡಮ್ ಅವರಿಗೆ ತುಂಬ ಆತ್ಮೀಯ ಸಂಬಂಧ, ಪತ್ರಗಳ ಮುಖೇನ ಬಹಳ ಅಭಿಮಾನಿಯವರು ಕಾರಂತರ, ಹಾಗೆ ಕರ್ಕೊಂಡು ಹೋಗ್ತಾರೆ. ಕಾರಂತರ ಮಾತಿನ ವಿಧಾನವನ್ನು ಪರಿಚಯಿಸ್ತೇನೆ. ಅವರು ಮೇಡಮ್ ಕರ್ಕೊಂಡು ಹೋಗಿ ನಮ್ಮನ್ನು, ಇವರು ನಮ್ಮ ಕನ್ನಡ ಎಮ್ಮೆ ವಿದ್ಯಾರ್ಥಿಗಳು ಅಂತ ಪರಿಚಯ ಮಾಡಿದರು. ಪರಿಚಯ ಮಾಡಿದಾಗ ಎಲ್ಲರೂ ಹೆಸರು ಹೇಳಿ ಪರಿಚಯ. ನಾನು ಏನು ಹೇಳಿದೆ ಅಂತಂದರೆ, ಸಾಮಾನ್ಯವಾಗಿ ರೂಢಿಯಲ್ಲಿ ಹೇಳುವಾಗೆ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳಿದೆ. ಅದು ಯಾವುದು ಸರ್ನೇಮ್ ಅಂತ ಅಂತ ಕೇಳಿದರು. ಮೊದಲ ಪರಿಚಯ, ಹುಡುಗನೊಬ್ಬ ಮಾತನಾಡ್ತಾ ಇದ್ದಾನೆ, ಅವನ ಮನೋಸ್ಥಿತಿ ಹೇಗಾಗಬಹುದು ಅನ್ನುವುದನ್ನು ಕೂಡ ನೋಡದೆ ಖಡಕ್ಕಾಗಿ ಯಾವುದು ತಪ್ಪು ಅದನ್ನು ಹೇಳುವ ಗುಣ ಸ್ವಭಾವ. ಸುಬ್ರಹ್ಮಣ್ಯ ಅಂತ ಅನ್ನೋದಿಲ್ಲ, ಸುಬ್ರಹ್ಮಣ್ಯ ಅಂತ ಮಾತ್ರ ಹೇಳುವಂತ ಹೇಳ. ಇದು ಕಾರಂತರ ಗುಣ ಸ್ವಭಾವ.

ಇದರ ಜೊತೆಗೆ ಇನ್ನೊಂದು ಸನ್ನಿವೇಶವನ್ನು ವಿದ್ಯಾರ್ಥಿಗಳ ಗಮನಕ್ಕೆ ನಾನು ತರ್ತೇನೆ. ಅವರು ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗಿದ್ದರು. ಕಾರ್ಯಕ್ರಮದಲ್ಲಿ ಅವರನ್ನು ಪರಿಚಯಿಸುವ ಕೆಲಸವನ್ನು ಮಾಡಿದರು. ಸಾಮಾನ್ಯವಾಗಿ ಈ ಸ್ವಾಗತ ಭಾಷಣ ಮತ್ತು ಪರಿಚಯ ಇದರಲ್ಲೆಲ್ಲ ಬಂದವನನ್ನು ಇಂದ್ರ ಚಂದ್ರ ಹಾಗೆ ಹೀಗೆ ಹೊಗಳೋದು. ವಾಸ್ತವ ಏನು ಅನ್ನೋದು ಕೂತವನಿಗೂ ಗೊತ್ತಿರ್ತದೆ, ಕೇಳಿದವನಿಗೂ ಗೊತ್ತಿರ್ತದೆ. ಹಾಗೆ ಕಾರಂತರನ್ನು ಹೇಳುವಾಗ ಸ್ವಾಗತ ಮಾಡುವ ವ್ಯಕ್ತಿ ಕಾರಂತರಿಗೆ ಮೆಚ್ಚುಗೆಯಾಗಲಿ ಅಂತ ಇವರಿಗೆ ಕಲೆ ರಕ್ತಗತವಾಗಿ ಬಂದಿದೆ ಅಂತ ಹೇಳೋದು. ಅಷ್ಟೊತ್ತು ಮೌನವಾಗಿದ್ದ ಕಾರಂತರು ಎದ್ದು ಸೀತ ಬಂದು ಹೇಳಿದರಂತೆ, ರಕ್ತಗತವಾಗಿ ಬರುವುದು ಅಸ್ತಮಾ ರೋಗ ಕಲೆ ಅಲ್ಲ. ಕಾರಂತರ ಗುಣ ಸ್ವಭಾವ ಹೀಗೆ, ಕಾರಂತರ ಅಂದರೆ ನೇರ ನಡೆ ನುಡಿಯ ವ್ಯಕ್ತಿತ್ವ. ಹಾಗೆಯೇ ಅವರು ಕಾರ್ಯಕ್ರಮಗಳಿಗೆ ಹೋದಾಗ ಸಮಯ ಪ್ರಜ್ಞೆಯನ್ನು ಕೂಡ ಬಹಳ ಕಟ್ಟುನಿಟ್ಟಾಗಿ ಪಾಲಿಸುವುದಕ್ಕೆ ಬಯಸ್ತಾ ಇದ್ದರು. ನಮ್ಮ ಮುಂಡಾಜೆ ಬೆಳ್ತಂಗಡಿಯ ಮುಂಡಾಜೆಯ ಹತ್ತಿರದ ಒಂದು ಕಾರ್ಯಕ್ರಮವನ್ನು ಉಲ್ಲೇಖಿಸ್ತೇನೆ. ಅಲ್ಲೊಂದು ಕಾರ್ಯಕ್ರಮವನ್ನು ಮಾಡಿದರು. ಕಾರ್ಯಕ್ರಮ ಮಾಡಿ ಅದಕ್ಕೆ ಉದ್ಘಾಟಕರಾಗಿ ಕಾರಂತರನ್ನು ಕರೆದಿದ್ದರು. ಶಿವರಾಮ ಕಾರಂತರು ಬಂದರು, ಕಾರು ಮಾಡಿಕೊಂಡು ಬಂದಿದ್ದರು. ಸರಿ, ಇವರು ಬಂದಾಗ ಅವರು ಮಾತ್ರ ಅಲ್ಲಿದ್ದದ್ದು, ಬೇರೆ ಯಾರೂ ಇರಲಿಲ್ಲ. ಒಂದು 5 ನಿಮಿಷ ಕಾದರು. ಒಬ್ಬ ಬಂದ ಕಾರ್ಯದರ್ಶಿ ಅಂತ ಹೇಳಿದ, ಕಾರ್ಯಕ್ರಮ ಸಂಘಟಕರಲ್ಲಿ ನಾನು ಕಾರ್ಯದರ್ಶಿ ಅಂತ. ಸರಿ ಅಂತ ಹೇಳಿದ್ರು, ಸರ್ ನೀವು ಆಗಲೇ ಬಂದಿದ್ದೀರ, ಒಂದು 10 ನಿಮಿಷ ಕೂತ್ಕೊಳ್ಳಿ, ನಾವು ಈಗ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರು. ಈ ಒಬ್ಬೊಬ್ಬರೇ ಬಂದು ಸೇರುವ ಹೊತ್ತಿಗೆ ಸುಮಾರು 1.5-2 ಗಂಟೆ ಆಯಿತು. ಇವರೆಲ್ಲ ಸಿದ್ಧಗೊಳಿಸುವ ಹೊತ್ತಿಗೆ ಕಾರಂತರು ಎದ್ದು ಹೊರಟರು. ಸೀತ ಹೊರಟು ಕಾರಂತರು ಕಾರಿನಲ್ಲಿ ಹಿಂದಿರುಗಿ ಹೋದರು. ಇವರು ಸಂಘಟಕರು ಬಂದು ತಪ್ಪಾಯಿತು ಅಂತ ಹೇಳಿದ್ರು, ಕೇಳಲಿಲ್ಲ. ಕಾರಂತರು ಸಾಲಿಗ್ರಾಮಕ್ಕೆ ಹೋದ ಮೇಲೆ ಯಾರು ಕರೆದಿದ್ದಾರೋ ಅವರಿಗೊಂದು ಪತ್ರ ಬರೆದರು. ಪತ್ರದಲ್ಲಿ ಏನು ಬರೆದರು ಅಂತಂದರೆ, ನಾನು ಕಾರು ಮಾಡಿಕೊಂಡು ಸಾಲಿಗ್ರಾಮದಿಂದ ನಿಮ್ಮ ಅಲ್ಲಿಯವರೆಗೆ ಬಂದಿದ್ದೇನೆ. ಕಾರಿನ ಬಾಡಿಗೆ 280 ರೂಪಾಯಿ ಆಗ್ತದೆ, ಅದನ್ನು ದಯವಿಟ್ಟು ನೀಡಿ. ಕಾರಂತರು ಕೋಪಿಸಿಕೊಂಡು ಹೋಗಿದ್ದಾರಲ್ಲ. ಸಾಮಾನ್ಯವಾಗಿ ನಮ್ಮ ಮಕ್ಕಳು ಹೇಳೋದು, ಇದ್ರ ಒಂದು ಪ್ಲೀಸ್ ಮಾಡಬೇಕಲ್ಲ, ಒಂದು ಅವರನ್ನು ಹೇಗೆ ಸ್ವಲ್ಪ ಸೋಪ್ ಹಾಕಬೇಕು ಅಂತ ನಿಮ್ಮ ಭಾಷೆಯಲ್ಲಿ ಹೇಳೋದಿದ್ದರೆ ಸೋಪ್ ಹಾಕೋದು ಹೇಗೆ ಅಂತ ಹೇಳಿ ಯೋಚನೆ ಮಾಡಿ ಇವರೆಲ್ಲ ಸೇರಿ ಕಾರಂತರಿಗೆ ಗೌರವ ಧನದ ರೂಪದಲ್ಲಿ 1,500 ರೂಪಾಯಿಯನ್ನು ಕಳುಹಿಸಿ. ಒಂದು ವಾರ ಕಳೆಯುವಾಗ ಕಾರಂತರು 280 ರೂಪಾಯಿಯನ್ನು ಇಟ್ಟು ಬಾಕಿ ಉಳಿದ ಹಣವನ್ನು ಕಳಿಸಿ ಅವರಿಗೆ ಕಳಿಸಿ ಪತ್ರವನ್ನು ಬರೆದರು. ಏನು ಅಂತಂದರೆ, ನನ್ನ ಕಾರಿನ ಬಾಡಿಗೆ 280 ರೂಪಾಯಿ ಮಾತ್ರ, ಅದು ಅಷ್ಟೇ ನಾನು ತಗೊಳ್ಳುವುದಕ್ಕೆ ನಾನು ಬದ್ಧನಾಗಿದ್ದೇನೆ, ಉಳಿದ ಹಣವನ್ನು ನಿಮಗೆ ಹಿಂದಿರುಗಿಸಿದ್ದೇನೆ, ಪಡಕೊಳ್ಳಿ. ಇದು ಕಾರಂತರ ಗುಣ ಸ್ವಭಾವ. ಕಾರಂತರು ನಿಷ್ಠುರವಾದಂತಹ ನಡೆ ನುಡಿ ಪ್ರಾಮಾಣಿಕತೆ ಬದ್ಧತೆಗಳಿಗೆ ಹೆಸರಾದವರು. ಆದ್ದರಿಂದಲೇ ಎಷ್ಟೋ ಮಂದಿಗೆ ಕಾರಂತರು ಅಂದರೆ ಭಯ, ಕಾರಂತರನ್ನು ಎದುರು ಹಾಕ್ಕೊಳ್ಳುವುದಕ್ಕೆ ಹಿಮ್ಮೆಟ್ಟುತ್ತಾ ಇದ್ರು. ಅನೇಕ ವಿಚಾರಗಳನ್ನು ಕಾರಂತರಲ್ಲಿಗೆ ಕೆಲವರು ಬಂದು ತಮ್ಮ ದೂರುಗಳನ್ನು ಹೇಳೋದಿತ್ತು, ಇದನ್ನು ಪರಿಹರಿಸಿಕೊಡ್ತೀರಾ ಅಂತ. ಕಾರಂತರ ಅವುಗಳನ್ನು ನಡೆಸಿಕೊಡ್ತಾ ಇದ್ರು. ಅದು ನ್ಯಾಯಬದ್ಧವಾಗಿದ್ದರೆ ನಡೆಸಿಕೊಡ್ತಾ ಇದ್ರು. ಪರಿಸರದ ಬಗ್ಗೆ ಅಪಾರವಾದಂತಹ ಪ್ರೀತಿ ಹೊಂದಿದ್ರು. ಇದವರ ಬದುಕಿನ ಹಿನ್ನೆಲೆಯಲ್ಲಿ ಹೇಳೋದಾದರೆ, ಪರಿಸರದ ಬಗ್ಗೆ ಅಪಾರವಾದಂತಹ ಪ್ರೀತಿ ಕಾಳಜಿಯನ್ನು ಹೊಂದಿದ್ದವರು. ಕಾರಂತರು ನಮ್ಮ ಇಲ್ಲಿ ಕೈಗ ಅಣುಸ್ಥಾವರಾಗುವ ಸಂದರ್ಭದಲ್ಲಿ ಆ ಹೋರಾಟದ ನೇತೃತ್ವವನ್ನು ವಹಿಸಿ ಅಣುಸ್ಥಾವರದಂತಹ ಅಭಿವೃದ್ಧಿಯ ಅಪಕಲ್ಪನೆಗಳು ಬಂದರೆ ಏನಾಗಬಹುದು ಅನ್ನುವುದರ ಬಗ್ಗೆ ಜಾಗೃತಿಯನ್ನುಂಟು ಮಾಡುವ ಪ್ರಯತ್ನವನ್ನು ಮಾಡಿದರು. ಅದರ ಭಾಗ ಎನ್ನುವ ಹಾಗೆ ಅವರು ಚುನಾವಣೆಗೂ ಕೂಡ ನಿಂತಿದ್ದರು. ಕಾರಂತರು 2 ಬಾರಿ ಚುನಾವಣೆ ಎದುರಿಸಿದ್ದಾರೆ, 2 ಬಾರಿಯೂ ಸೋತಿದ್ದಾರೆ. ಕಾರಂತರು ಕಾರವಾರದಲ್ಲಿ ಚುನಾವಣೆಗೆ ನಿಂತಾಗ ಅವರ ಪ್ರತಿಸ್ಪರ್ಧಿ ಇದ್ದದ್ದು ಅನಂತನಾಗ್. ಕಾರಂತರು ಅನಂತನಾಗ್ ನಿಂತ ಕಾರಣ ಕಾರಂತರು ಪ್ರಚಾರ ಮಾಡಬೇಕು ಅಂತ ಕಾರಂತರ ಹಿಂಬಾಲಕರೆಲ್ಲ ಹೋಗಿ ಕಾರಂತರಲ್ಲಿ ಹೇಳಿದ್ರೆ, ಕಾರಂತರು ಹೇಳಿದ್ರಂತೆ, ಕಾರಂತ ಏನು ಅಂತ ಜಗತ್ತಿಗೆ ಗೊತ್ತು, ಮತದಾರರಿಗೆ ಗೊತ್ತು, ನಾನಿನ್ನು ಪ್ರಚಾರ ಮಾಡಬೇಕಾಗಿಲ್ಲ, ಪ್ರಚಾರ ಮಾಡಲೇ ಇಲ್ಲ. ಪ್ರಚಾರ ಮಾಡಿದ್ರೂ ಕಾರಂತರು ಗೆಲ್ತಿದ್ರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅನಂತನಾಗ ನಿಂತಾಗ ಜನ ಮರುಳು ಆಗುವುದು ಯಾವುದಕ್ಕೂ
ಏಕೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಅನಂತನಾಗಿ ಗೆದ್ದರು. ಸರಿ, ಕಾರಂತರು ಹೀಗೆ ಎರಡು ಬಾರಿ ಚುನಾವಣೆಗೆ ನಿಂತವರು, ಸಿನಿಮಾ ಮಾಡಿದವರು, ಸಿನಿಮಾ ಮಾಡಿ ಕೈ ಸುಟ್ಟುಕೊಂಡವರು. ಸಿನಿಮಾ ಬಿಡುಗಡೆ ಮಾಡುವುದಕ್ಕೆ ಸಾಧ್ಯವಾಗದ ಸ್ಥಿತಿ ಬಂದಿತ್ತು. ಆಮೇಲೆ ಆ ಕ್ಷೇತ್ರ ಅದು ನನಗೆ ಹೇಳಿತಲ್ಲ ಅಂತ ಬಿಟ್ಟು ಆ ನಂತರ ನಾಟಕ ಕ್ಷೇತ್ರವನ್ನು ಪ್ರವೇಶಿಸಿದರು. ನಾಟಕದಲ್ಲಿ

ವೈವಿಧ್ಯಮಯವಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ತೊಡಗಿಸಿಕೊಂಡವರು. ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಬ್ಬಿಣದ ಕಡಲೆ ಆಗಬಾರದು ಅಂತ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಪ್ರಪಂಚ ಅಂತ ಮಕ್ಕಳಿಗಾಗಿ ಸಂಕಲನವನ್ನು ತಂದರು, ಬಾಲ ಪ್ರಪಂಚ ಅಂತ ತಂದರು. ಇಲ್ಲೆಲ್ಲ ಕಾಣ್ತಾ ಇರುವುದು ನಮಗೆ ಸಮಷ್ಟಿಯ ಕಾಳಜಿ, ಸಮುದಾಯದ ಕಾಳಜಿ, ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸುವ ಉತ್ಸಾಹ. ಕಾರಂತರ ಬಗ್ಗೆ ಒಂದು ಅಪವಾದ ಇದೆ, ಅವರು ನಾಸ್ತಿಕರು ಅಂತ. ಅವರು ನಾಸ್ತಿಕರಲ್ಲ. ನಾಸ್ತಿಕರು ಅನ್ನೋದು ಬೇರೆ, ದೈವದ ನಂಬುಗೆ ಇರುವವರು ಬೇರೆ. ಪ್ರಯೋಗಶೀಲರಾದಂತಹ ಅವರು ನಾನು ಕಂಡ ದೇವರು ಅಂತ ಒಂದು ಪ್ರಬಂಧ ಬರೆದಿದ್ದಾರೆ. ಆ ಪ್ರಬಂಧದಲ್ಲಿ ಅವರು ಹೇಳ್ತಾರೆ, ನಾನು ತಪಸ್ಸು ಮಾಡಿದೆ ಆದರೆ ದೇವರು ಒಲಿಯಲಿಲ್ಲ, ದೇವರು ಕಾಣಲಿಕ್ಕೆ ಸಿಗಲಿಲ್ಲ. ಹಾಗಾಗಿ ದೇವರ ಅನ್ನ ಪ್ರತ್ಯಕ್ಷವಾಗಿ ಕಾಣುವುದಕ್ಕೆ ಬಾರದೇ ಇರುವುದರಿಂದ ದೇವರ ಅನ್ನ ಕಾಣಲಿಲ್ಲ ಅಂತ ಬರೆದಿದ್ದಾರೆಯೇ ಹೊರತು ದೇವರಿಲ್ಲ ಅಂತ ಹೇಳಲಿಲ್ಲ. ಅವರು ನಮ್ಮ ಅಳತೆಯನ್ನು ಮೀರಲಾರದ ದೇವರು ಅಂತ ಕರೀತಾರೆ ಅವರು. ಅವರ ಉದ್ದೇಶ, ಅವರ ಯೋಚನೆ, ಅವರ ತಾತ್ವಿಕತೆ ಏನು ಅಂತಂದರೆ, ದೇವರನ್ನು ನಾವು ವಿಸ್ತಾರಗೊಂಡಾಗ, ನಮ್ಮ ಬದುಕು ವಿಸ್ತಾರಗೊಂಡಾಗ, ನಮ್ಮ ಯೋಚನೆ, ನಮ್ಮ ಧೀಶಕ್ತಿ ವಿಸ್ತಾರಗೊಂಡಾಗ ದೇವರು ಅಷ್ಟು ವಿಸ್ತಾರ ಆಗ್ತಾ ಹೋಗ್ತಾನೆ. ನಾವು ಸಂಕುಚಿತರಾದಾಗ ನಮ್ಮ ದೇವರು ಸಂಕುಚಿತರಾಗ್ತಾರೆ. ಪರಸ್ಪರ ಮತಗಳ ಹಿನ್ನೆಲೆಯಲ್ಲಿ ಕಚ್ಚಾಡುತ್ತಿರುವಂತಹ ನಾವು ಇದನ್ನು ಒಂದು ಸಲ ಪರಿಭಾವಿಸಿದರೆ ನಮಗೆ ಗೊತ್ತಾಗುತ್ತೆ, ನಾವು ನಮ್ಮ ದೇವರುಗಳನ್ನೆಲ್ಲ ಏನು ಮಾಡಿದ್ದೇವೆ ಅಂತ. ನಮ್ಮ ಬದುಕನ್ನು ಸೀಮಿತಗೊಳಿಸಿ, ನಮ್ಮ ಚಿಂತನೆಯನ್ನು ಸೀಮಿತಗೊಳಿಸಿ, ಸರ್ವವ್ಯಾಪಿಯಾಗಿರುವ ಆ ಶಕ್ತಿಯನ್ನು ಕಡಿಮೆ ಮಾಡಿದ್ದೇವೆ. ಕಾರಂತರಿಗೆ ಆಕ್ಷೇಪ ಇರುವುದದು, ಮೊದಲು ನಿನ್ನ ಬದುಕನ್ನು ತಿದ್ದಿಕೋ, ನಿನ್ನನ್ನು ನೀನು ರುಜುಗೊಳಿಸು, ಆಮೇಲೆ ಜಗತ್ತನ್ನು ರುಜುಗೊಳಿಸುವ ಪ್ರಯತ್ನವನ್ನು ಮಾಡು, ಇನ್ನೊಬ್ಬನನ್ನು ತಿದ್ದುವುದಕ್ಕೆ ಪ್ರಯತ್ನ ಮಾಡು ಅನ್ನುವುದನ್ನು ಕಾರಂತರು ಬದುಕಿನಲ್ಲಿ ಹೇಳಿದವರು ಮತ್ತು ಬದುಕಿದವರು. ಹಾಗೆಯೇ ಬದುಕಿದವರು. ಮಾನವ ತಾನು ದೊಡ್ಡನಾಗದೆ ತನ್ನ ದೇವರನ್ನು ದೊಡ್ಡವನನ್ನಾಗಿ ಮಾಡಲಾರ ಅನ್ನುವುದು ಅವರ ನಂಬಿಕೆಯಾಗಿತ್ತು. ಅವರ ಸಾಹಿತ್ಯ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಗಳನ್ನು ಕಾದಂಬರಿಗೆ ಸಂಬಂಧಪಟ್ಟ ಹಾಗೆ ಹೇಳಿ ನನ್ನ ಮಾತುಗಳನ್ನು ನಾನು ಕೊನೆಗೊಳಿಸಿದೆ. ಕರಂತರ ಕಾದಂಬರಿಗಳನ್ನು ನಾವು ಗಮನಿಸಿದಾಗ ಒಂದಕ್ಕಿಂತ ಒಂದು ಭಿನ್ನ ವಿಶಿಷ್ಟ ಅಂತ ಹೇಳಿದೆ. ಮರಳಿ ಮಣ್ಣಿಗೆ ಅನ್ನುವ ಕಾದಂಬರಿಯನ್ನು ನೀವು ನೋಡಿ, ಕಾದಂಬರಿಯ ಕಥಾನಾಯಕರ ಐತಾಳ, ಅವನು ಇಲ್ಲಿಯ ನೆಲದ ನೆಲೆಯನ್ನು ಬಿಟ್ಟು ವ್ಯವಹಾರದ ನೆಲೆಗೆ ಬಾಂಬೆಗೆ ಹೋಗ್ತಾನೆ. ಅನಂತರದ ತಲೆಮಾರು ಅಲ್ಲೇ ಹುಟ್ಟುತ್ತದೆ, ಅಲ್ಲಿ ಬದುಕುತ್ತದೆ. ಆ ನಂತರದ ಮೂರನೆಯ ತಲೆಮಾರಿಗೆ ಪುನಃ ನೆಲಕ್ಕೆ ಬರ್ತಾರೆ. 2 ವರ್ಷಗಳ ಹಿಂದೆ ಗಮನಿಸೋಣ, ವ್ಯವಹಾರವೋ ಇನ್ನಿತರ ವಿಚಾರದಲ್ಲೋ ಪುನಃ ಮೂಲ ನೆಲೆಗೆ ಬರಬೇಕಾದ, ನೆಲವನ್ನು ಬಿಟ್ಟಿರಲಾರದ ಸ್ಥಿತಿಯನ್ನು ಆ ಕಾದಂಬರಿ ಹೇಳ್ತದೆ. ಮರಳಿ ಮಣ್ಣಿಗೆ ಕೊರೋನಾ ಬಂದಾಗ ಬೆಂಗಳೂರು, ಬಾಂಬೆ, ಡೆಲ್ಲಿ ಅಂತ ಓಡಾಡಿದವರೆಲ್ಲ ಇಲ್ಲಿ ಬಂದು ನಮ್ಮ ಊರಿನಲ್ಲಿ 4 ತೆಂಗು 4 ಕಂಗು ಬಾಳೆ ನೆಡ್ತಾ ಬದುಕೋಣ ಅಂತ ಬಂದ್ರಲ್ವ ಮರಳಿ ಮಣ್ಣಿಗೆ. ಕರಂತರು ಇದನ್ನು ಎಷ್ಟು ವರ್ಷಗಳ ಹಿಂದೆ ಸೂಚಿಸಿದ್ದಾರೆ ಅನ್ನೋದನ್ನು ನೋಡಿ. ಕರಂತರ ಹಿರಿಮೆ, ಅವರ ಧೀಶಕ್ತಿ ಅನ್ನುವುದಕ್ಕೆ ಇದು ಸಾಕ್ಷಿ. ನೆಲವನ್ನು ಬಿಟ್ಟ ಬದುಕು ಇಲ್ಲ ಅನ್ನುವುದನ್ನು ಮರಳಿ ಮಣ್ಣಿಗೆ ನಮ್ಮ ಮುಂದೆ ತೆರೆದಿಡ್ತಾರೆ. ಚೊಮ್ಮನದುಡಿ ಕಾದಂಬರಿ ಇನ್ನೊಂದು ಬಹಳ ಪ್ರಸಿದ್ಧವಾದಂತಹ ಕಾದಂಬರಿ. ಅಂಬೇಡ್ಕರ್ ಚಳುವಳಿಯ ತೀವ್ರತೆ ಕರ್ನಾಟಕದಲ್ಲಿ ಹುಟ್ಟಿಕೊಳ್ಳುವುದಕ್ಕಿಂತ ಪೂರ್ವದಲ್ಲೇ ಚೋಮನದುಡಿ ಬಂದಿದೆ ಅನ್ನುವುದನ್ನು ಗಮನಿಸಿದರೆ ಕಾರಂತರ ಪ್ರಗತಿ ಪ್ರಜ್ಞೆ ಎಷ್ಟು ಶ್ರೇಷ್ಠವಾದದ್ದು ಅನ್ನೋದನ್ನು ಗಮನಿಸಬೇಕು. ಚೋಮ ಮತ್ತು ದುಡಿ ಎರಡು ಪರಸ್ಪರ ಅವಿನಾಭಾವ ಸಂಬಂಧವುಳ್ಳಂತಹ ಒಂದು ರೂಪಕವಾಗಿ ಕಾದಂಬರಿ ಬೆಳೀತಾ ಹೋಗ್ತದೆ. ಸಿನಿಮಾವೂ ಕೂಡ ಆಗಿದೆ. ನೀವು ಕಾದಂಬರಿ ಓದುವುದಕ್ಕೆ ನಮ್ಮ ಮಕ್ಕಳಿಗೆ ಪುರುಸುತ್ತಿರುವುದಿಲ್ಲ, ದಯವಿಟ್ಟು ಸಿನಿಮಾ ನೋಡಿ ಆಯಿತಾ, ಕಾದಂಬರಿ ಓದಿ ಅಂತ ಹೇಳೋದಿಲ್ಲ. ಸಿನಿಮಾವೂ ಕೂಡ ಹಾಗೆಯೇ ಬಂದಿದೆ. ವಾಸುದೇವರಾವ್ ಅವರು ಚೋಮನ ಪಾತ್ರವನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ನೀವು ಅದನ್ನು

ಆಸಕ್ತಿ ಉಂಟು ಅಂತಾದರೆ ದಯವಿಟ್ಟು ಕಾದಂಬರಿಯನ್ನು ಓದಬಹುದು. 135 ಪುಟ ಇರೋದಷ್ಟೇ. ಕಾರಂತರ ಕಾದಂಬರಿಗಳು ಬಹಳ ಬಹಳ ಒಳ್ಳೆಯ ಕಾದಂಬರಿ. ತುಡಿತ, ಆ ದಲಿತ ಬದುಕಿನ ಬಯಕೆ, ನೆಲಕ್ಕಾಗಿ, ತುಂಡು ಸ್ವಂತ ನೆಲಕ್ಕಾಗಿ ಅನುಭವಿಸುತ್ತಿದ್ದಂತಹ ಸಂಕಟ, ಅದನ್ನು ಅಭಿವ್ಯಕ್ತಪಡಿಸುವುದಕ್ಕಾಗದೆ ದುಡಿಯ ಮೊರೆ ಹೋಗಿ ಅವನ ಧ್ವನಿಯಾಗಿಯೇ ದುಡಿ ಹೊರಹೊಮ್ಮುವುದು, ದುಡಿ ಬಾರಿಸುತ್ತಲೇ ಮರಣವನ್ನಪ್ಪುವ ಸನ್ನಿವೇಶ, ಕೌಟುಂಬಿಕವಾದಂತಹ ಸಂಘರ್ಷ, ಮಕ್ಕಳು ಅವನ ಯಾವ ಪ್ರಜ್ಞೆಗೂ ಕೂಡ ನಿಲುಕದೆ ಮಕ್ಕಳು ಬೆಳೆಯುವುದು, ಮಗನೊಬ್ಬ ಕ್ರೈಸ್ತ ಮತವನ್ನು ಸ್ವೀಕರಿಸುವುದು ಇತ್ಯಾದಿ, ಈ ಕೌಟುಂಬಿಕ ಸಂಘರ್ಷದ ಜೊತೆಗೆ ಅವನ ಅಂತರಂಗಿಕವಾದ ಬಯಕೆಯು ಅವನನ್ನು ಹೈರಾಣಾಗಿಸುತ್ತಲೇ ಇರುವ ಒಂದು ಚಿತ್ರಣವನ್ನು ಕೊಡ್ತಾ ನಮ್ಮಲ್ಲಿ ಇದ್ದಂತಹ ಒಂದು ದನಿ ವ್ಯವಸ್ಥೆ ಮತ್ತು ಒಕ್ಕಲುತನದ ಒಂದು ವ್ಯವಸ್ಥೆಯ ಪರಿಣಾಮವನ್ನು, ಘೋರ ಪರಿಣಾಮವನ್ನು ಅದು ದಲಿತ ಸಮುದಾಯದ ಹಿನ್ನೆಲೆಯಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಕಾರಂತರು ಬಹಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ನೀವು ಅದನ್ನು ಗಮನಿಸಬೇಕು. ಮೈ ಮನಗಳ ಸುಳಿಯಲ್ಲಿ ಅಂತ ಒಂದು ಕಾದಂಬರಿ ಇದೆ, ಓದಿ ನೋಡಿ. ಯಾಕೆ ಓದಬೇಕು ಅಂತಂದರೆ ಈ ಕಾದಂಬರಿಯನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿ ಉಲ್ಲೇಖಿಸುವುದು ಯಾಕೆ ಅಂತಂದರೆ, ಕಾರಂತರ ಆ ಕಾದಂಬರಿಗಳೆಲ್ಲ ಓದದೇ ಇದ್ದರು ಈ ಕಾದಂಬರಿ ನೀವು ಓದಬಹುದು, ನಿಮ್ಮ ವಯಸ್ಸಿಗೆ ಸಹಜವಾಗಿ ಆಸಕ್ತಿಯನ್ನು ಹುಟ್ಟಿಸಬಹುದು. ಗಂಡು ಹೆಣ್ಣಿನ ಸಂಬಂಧ, ಲೈಂಗಿಕವಾದ ಸಂಬಂಧದ ಶೋಧನೆ ಅಲ್ಲಿದೆ. ಗಂಡು ಹೆಣ್ಣು ಹೇಗೆ ಮೈ ಮತ್ತು ಮನಗಳು ಸೇರಿದರೆ ಅದು ಗಂಡು ಹೆಣ್ಣಿನ ನಿಜವಾದ ಅನುಬಂಧ ಅನ್ನುವುದನ್ನು ಆ ಕಾದಂಬರಿ ಕಟ್ಟಿಕೊಡ್ತದೆ. ಮಂಜುಳೆಯ ಇಡೀ ಜೀವನವನ್ನು ಕಟ್ಟಿಕೊಡ್ತದೆ ಈ ಕಾದಂಬರಿಗೂ, ನಾನು ಈಗ ಉಲ್ಲೇಖಿಸಿದ ಕಾದಂಬರಿಗೂ. ಎಲ್ಲ ಜೀವಂತ ಪಾತ್ರಗಳು ಇದ್ದುವು, ಅವರ ಮುಂದೆ ಇದ್ದ ಜೀವಂತ ವ್ಯಕ್ತಿತ್ವಗಳನ್ನು ಅವರು ಈ ಕಾದಂಬರಿಗಳ ಮೂಲಕ ಕಟ್ಟಿಕೊಡ್ತಾ ಬಂದದ್ದು. ಬೆಟ್ಟದ ಜೀವ ಇನ್ನೊಂದು ಕಾದಂಬರಿ, ಓದಲೇಬೇಕಾದಂತಹ ಕಾದಂಬರಿ. ಕಲ್ಮಕಾರಿನ ಹತ್ತಿರ ಸುಬ್ರಹ್ಮಣ್ಯ ಕಲ್ಮಕಾರಿನ ಹತ್ತಿರ ಕಟ್ಟ ಅಂತ ಒಂದು ಮನೆ ಇದೆ. ಆ ಕಟ್ಟದ ಮನೆಯಲ್ಲಿ ಗೋವಿಂದಯ್ಯ ಎನ್ನುವವರು ಇದ್ದರು, ಸಾಹಸಿ ಕೃಷಿಕ. ಆ ಸಾಹಸಿ ಕೃಷಿಕನ ಸಾಹಸದ ಬದುಕನ್ನ 6 ತಿಂಗಳುಗಳ ಕಾಲ ಅವರ ಮನೆಯಲ್ಲೇ ಇದ್ದು ಅವರ ಜೊತೆಗೆ ಬಾಳಿ ಅದನ್ನು ಬೆಟ್ಟದ ಜೀವ ಕಾದಂಬರಿಯಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದರು. ನಿಸರ್ಗದ ಜೊತೆಗೆ ಸೆಣಸುತ್ತಲೇ ಬದುಕನ್ನು ಕಟ್ಟಿಕೊಳ್ಳುವ ಕೃಷಿ ಅಂತಂದರೆ ಸಂಸ್ಕೃತಿ. ಆ ಕೃಷಿ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳುತ್ತಲೇ ಬದುಕನ್ನು ರೂಪಿಸುವ ಮನುಷ್ಯನ ಸಾಹಸಮಯ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಕಾದಂಬರಿ. ನೀವು ಆ ಕಾದಂಬರಿಯನ್ನು ಓದ್ತಾ ಹೋದ ಹಾಗೆ ಈಗ ನಮಗೆ ಹೊರಗಡೆ ಹೋದರೆ ಸುಬ್ರಹ್ಮಣ್ಯ ಕಡೆಗೆ ಹೋದರೂ ಅಂಥ ಕಾಡುಗಳು ಅಂಥವುಗಳು ಕಾಣುವುದಿಲ್ಲ. ಎಂಥ ಗುಡ್ಡವನ್ನು ಕೂಡ ನಾವೇನು ಮಾಡಿದ್ದೇವೆ, ನಮ್ಮ ರಾಕ್ಷಸ ಯಂತ್ರವನ್ನು ತರ್ತೇವೆ, ಒಂದು ದಿವಸದಲ್ಲಿ ಸಪಾಟು ಮಾಡಿ ನಮ್ಮ ನೆಲ ಅನ್ನುವ ಹಾಗೆ ಮಾಡ್ತೇವೆ. ಅದು ಸಪಾಟು ಮಾಡುವುದಕ್ಕೆ ಬುಲ್ಡೋಸರ್ ಸಾಕಲ್ಲ ನಮಗೆ, ಅದನ್ನು ತಂದು ಏನು ಬೇಕಾದರೂ ಮಾಡ್ತೇವೆ. ಅದೆಲ್ಲ ಇಲ್ಲದ ಹೊತ್ತಿನಲ್ಲಿ, ನಿಸರ್ಗದ ಸಹಜವಾಗಿದ್ದ ಹೊತ್ತಿನಲ್ಲಿ ಅಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ಆ ಗೋಪಾಲಕ್ಯರ ಬದುಕು.

ಪುತ್ತೂರಿಗೆ ಕರೆಸಿ 10 ದಿನಗಳ ಕಾಲ ಸಂಭ್ರಮದ ದಸರಾ ನಾಡಹಬ್ಬವನ್ನು ಅವರು ಇದ್ದಷ್ಟು ವರ್ಷ ಪುತ್ತೂರಿನಲ್ಲಿ ಇದ್ದಷ್ಟು ವರ್ಷ ಆಚರಿಸ್ತಾ ಬರ್ತಾ ಇದ್ರು ಅನ್ನೋದು ಬಹಳ ಮುಖ್ಯವಾದದ್ದು. ಪುತ್ತೂರಿನ ಸಾಂಸ್ಕೃತಿಕ ಪರಿಸರಕ್ಕೆ ಹೇಗೆ ಅವರು ಕೊಡುಗೆ ಕೊಟ್ಟಿದ್ದಾರೆ, ಪುತ್ತೂರನ್ನು ಕೇಂದ್ರವಾಗಿಸಿಕೊಂಡು ಇಡೀ ದಕ್ಷಿಣ ಕನ್ನಡದ ಸಾಂಸ್ಕೃತಿಕವಾದಂತಹ ಒಂದು ಪಲ್ಲಟವನ್ನು, ಸಾಂಸ್ಕೃತಿಕ ಜಾಗೃತಿಯನ್ನು ಹಾಗು ಮಾಡುವುದಕ್ಕೆ ಕಾರಂತರಿಗೆ ಸಾಧ್ಯ ಆಗಿದೆ ಅನ್ನೋದನ್ನು ತಾವು

ಒತ್ತಟ್ಟಿಗೆ ಸರಿಸಿದರೂ ಪಾಶ್ಚಾತ್ಯ ದೇಶದಲ್ಲಿ ಇವತ್ತು ಕೂಡ ಕಾರಂತರನ್ನು ನೆನಪಿಸಿಕೊಳ್ತಾರೆ ಅಂತಾದರೆ ಹೇಗಿರುವ ಧೀಮಂತ ವ್ಯಕ್ತಿತ್ವ ಅನ್ನೋದನ್ನು ನಾವು ಗಮನಿಸಬೇಕು. ಕನ್ನಡದ ಬೇರೆ ಯಾವ ಸಾಹಿತಿಗಳನ್ನು ಕೂಡ ಅಲ್ಲಿ ಪರಿಚಯ ಇಲ್ಲ, ಕಾರಂತರ ಪರಿಚಯ ಇದೆ. ಹೀಗಿರುವ ಕಾರಂತರು ಸಾಹಿತ್ಯದ ಬಹಳ ಮುಖ್ಯ ಕೊಡುಗೆಗಳಲ್ಲಿ ಅವರು ಹೇಳಿದ್ದಿಷ್ಟೇ, ಬದುಕಿ, ನಿಮ್ಮ ಬದುಕನ್ನು ಪ್ರಾಮಾಣಿಕವಾದ ಬದುಕನ್ನು ಬದುಕಿ, ಬದುಕನ್ನು ಬದುಕುತ್ತಲೇ ಬದುಕುವವರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನೋದಾಗಿ ಅವರು ಹೇಳಿದರು. ಅವರ ಧೋರಣೆ ಇದಾಗಿತ್ತು. ಕಾರಂತರು 94 ವಯಸ್ಸಿನಲ್ಲಿ ಗೆಜ್ಜೆ ಕಟ್ಟಿ ಕುಣಿತಾ ಇದ್ರು. ನಂಬುವುದಕ್ಕೆ ಸಾಧ್ಯ ಇಲ್ಲ, 94 ವಯಸ್ಸಿನಲ್ಲಿ ಬಿಡಿ, 40 ಆಗಬೇಕಿದ್ರೆ ನಾವೆಲ್ಲ ಎದ್ದು ನಿಲ್ಲಬೇಕು ಅಂತಂದರೆ ಆ ಕಡೆಗೆ ಮರದ ಕೋಲು, ಈ ಕಡೆಗೆ ಕಬ್ಬಿಣದ ಕೋಲು, ಹಿಡ್ಕೊಳ್ಳೋದಕ್ಕೆ ಇನ್ನೆರಡು ಆಳು, ಹೀಗೆ ಬೇಕು ನಮ್ಮ ಸ್ಥಿತಿ. ಆಗಿರುವ ನಮ್ಮ ಮಧ್ಯೆ ಕಾರಂತರು ಹೇಗಿದ್ರು ಅನ್ನೋದನ್ನು ಗಮನಿಸಿ. ಇನ್ನೂ ಒಂದು ಬಹಳ ವಿಶಿಷ್ಟವಾದದ್ದು, ಸುಮಾರು 60-70 ವರ್ಷಗಳ ಹಿಂದೆ ಅವರು ಕ್ರಾಂತಿಕಾರಿಯಾಗಿ ಅಂತರ್ಜಾತಿ ವಿವಾಹವನ್ನಾಗಿದ್ದರು. ಅಂತರ್ಜಾತಿ ವಿವಾಹ ಆಗುವುದು ಕ್ರಾಂತಿ ಅಂತ ನಾನು ಕರೆಯೋದಿಲ್ಲ, ಕೆಲವರು ಹಾಗೆ ತಿಳ್ಕೊಳ್ಳಬಹುದು, ಓ ಅಂತರ್ಜಾತಿ ವಿವಾಹ ಆಗಿದ್ದಾರೆ ಅದು ಕ್ರಾಂತಿ, ಹಾಗೆ ನಿಮ್ಮ ಮಕ್ಕಳ ಮುಂದೆ ಹೇಳಿದ್ರೆ ಅದು ಕಷ್ಟ, ಓ ಕಾರಂತರ ತೇರಿಗೆ ಬುಕ್ಕೆಕ್ಲೇ ಇದ್ದಾನೆ ಅಂತ ನೀವು ಯೋಚನೆ ಮಾಡಬಹುದು. ಕಾರಂತರು ಕ್ರಾಂತಿ ಮಾಡಿದ ಹಿಂದೆ, ಅವರ ಕ್ರಾಂತಿಯ ಹಿಂದೆ ಇದ್ದಂತಹ ಸನ್ನಿವೇಶಗಳನ್ನು ನಾವು ಗಮನಿಸಿಕೊಳ್ಬೇಕು. ಸಂಪ್ರದಾಯಬದ್ಧವಾಗಿ ಬಾಳಿ ಬದುಕಿದ್ದಂತಹ ಮನೆತನದಲ್ಲಿ ಬಂದ ಕಾರಂತರು ಸಾಮಾಜಿಕ ಚಳುವಳಿಯಲ್ಲಿ ತೊಡಗಿಸಿಕೊಂಡು ಸರ್ವ ಸಮಾನತೆಯನ್ನು ಸಾರತಾ ಇರುವಾಗ ಅದಕ್ಕೆ ತಾನು ಆಡುವುದು ಮಾತ್ರ ಅಲ್ಲ, ನುಡಿದಂತೆ ನಡೆಯುತ್ತೇನೆ ಅನ್ನೋದನ್ನು ತೋರಿಸುವುದಕ್ಕಾಗಿಯೇ ಹಾಗೆ ಬದುಕಿದವರು. ಬದುಕಿ ನೆಡುಗಾಲ ಸಾಂಸಾರಿಕ ಬದುಕನ್ನು ಸವಿಸಿದವರು. ಅವರಿಗೆ 2 ಮಕ್ಕಳಿದ್ದರು, ಒಬ್ಬ ಹರ್ಷ ಇನ್ನೊಬ್ಬ ಉಲ್ಲಾಸ. ಹರ್ಷ ತೀರ್ಕೊಂಡಿದ್ದಾರೆ, ಉಲ್ಲಾಸ ಇದ್ದಾರೆ. ನಮಗೆ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲವೋ, ನಮ್ಮ ಕರ್ನಾಟಕದಲ್ಲಿ ಹುಲಿ ಸಂತತಿಯ ಬಗ್ಗೆ ಅಧ್ಯಯನ ಮಾಡ್ತಾ ಹುಲಿ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ನಡೆಸಿದವರು ಉಲ್ಲಾಸ ಕಾರಂತರು. 2 ಹೆಣ್ಮಕ್ಕಳಿದ್ದರು, ಮಾಲವಿಕ ಮತ್ತು ಕ್ಷಮ ಅಂತ. ಹೀಗೆ ಒಂದು ಸಂಸಾರವನ್ನು ಸಾಗಿಸುತ್ತಲೇ ಬದುಕಿನ ವಿವಿಧ ಆಯಾಮಗಳನ್ನು ನೋಡ್ತಾ ಸಾಮಾನ್ಯವಾಗಿ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷ

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ ತುಳು ಯಕ್ಷಗಾನದ 6ನೇ ಕಂತು.
1: ಸಭೆ ಮಾತೆಲ್ಲ ಸೇರ್ತೇನೆ.

0: ಬತ್ತಿ ಪೆಟ್ಟಿಗೆ ಭಾರಿ ಬಿಸಿಲು ಇಟ್ಟಲೆಕ ತೋಚಿ ಬರ್ರಿ.
1: ಬಿಸಿಲು ಇಟ್ಟೆ ಜುವಾಡುಲ್ಲೇ.
0: ಓ
1: ಆ
0: ಅಣ್ಣ ಎನಕ್ಕೆ ಇರೇಡ್ತು ಮಿತ್ತು ದೇವೇರ್ ನನ್ನ ಏರ್ ಬರ್ಲೆ
1: ಅವನ್ ಎಂಬುಂಡಿಟ್ಟು
0: ಅಂದಣ್ಣ.
1: ಅವಾಗ ಸಭೆಕ್ ಬರ್ಕೊಂಡ ಬರ್ತಾಮು
0: ಸಭೆಕ್ಕೆ. ಸಭೆಕ್ಕೆ ಯಾನ ಪೊರ್ತುಡು ಬರಡುಂದು ಎನ್ನು ನನ್ನ ಅಂಡ ಬರಡುಂದು ಬಿದಣ್ಣ ಬೆದಬೇತೆ ಕಜ್ಜ ಇಪ್ಪು ನಗೊತ್ತೆ ಪೊರ್ತಾಪುಂಡು ದಾದ ಮಲ್ಪುಣು ಅಂಚಾದೆ ಎಂಕದಾದ ಪೋಡಿಗೆಚ್ಚಿ ಎನ್ನ ಅಣ್ಣೆ ಬಲರಾಮ ದೇವರಲ್ಲಿ ಎಡತ್ತ ಅಂಚಾಯ್ನಿಡ್ದಂತ ಕಡಸದ ಬತ್ತಲಾರ ಸುಧಾರ್ಪಿರಂದು ಗೊತ್ತು.
1: ಈ ಪುಗಾರ್ನು ಬರ್ಚಿ ಈ ಪುಗಾರ್ನು ಬರ್ಚಿ
0: ಅಣ್ಣ ಒಂದು ಪುಗಾರ್ ನತ್ತಣ್ಣ ಸತ್ಯನೇ ಬಣಪನಿ ಈ ಸಲಿಯ ಆಲೋಚನೆ ಮಲ್ಪುನ ನಮ್ಮ ಎಲ್ಲೆಲ್ಲಿ ಎತ್ತ ತುಲ
1: ಅಂತ
0: ಕಿಂಜ ಕಿಂಜ ಇಪ್ಪುನಗ ಬೇರೆ ಕೊಜಪ್ಪು ಬುಳ್ಳೆ ಕಂಡೆರೆ ಬಂದಿತ್ತ
1: ಏನು ಕಂಡೆರೆ ಬಂದಿ
0: ಯಾನಣ್ಣ
1: ಆ ಪುಗ
0: ಅಂದ ಹೋನಗ ಯಾನು ಬಂದಿತ್ತಿನ ಅಂದ ಎದುರುಡು ಬಂದಿತ್ತೀನಿ ಏರಿ
1: ಏರಿ
0: ಎದುರುಡು ಬಂದಿತ್ತೀನಿ
1: ಯಾನು
0: ಬಂಡ ಬಾಕಿಲು ದೆಪ್ಪುಜೇರಿ ಐಕ ಬೋಡ ಅದು ಎದುರುಡು ಅನ್ನೆ ಈ ಪೊಂಡ ರಾಮ ಕೃಷ್ಣರು ಇಲ್ಲಡೆ ಬತ್ತೆರ ಬಾಕಿಲು ದೆಪ್ಪುಲಯ್ಯ
1: ಅಂದ
0: ಮಣದ ಲೋಕಬಾರಿ ಮಂದೆಲ್ಲ ಪುಗಾರ ಹೊಂದಿತ್ತೀರಿ
1: ಎದುರು ಪುಗಾರ ಹೊಂದಿತ್ತೇನೆ
0: ಅಂದ್ರೆ
1: ಬಣ್ಣ ಇತ್ತೇರಿ
0: ದಾದ ಬಣ್ಣ ಹೊಂದಿತ್ತೀರಿ.

0: ತಂಬುಗಳಿಯನ್ನು ಕಳುವೆ ಆಯ್ತೇನ ಮಾರೆ.
1: ಇತ್ತೆ ಕಳುವೆ ಹತ್ತೋ ಈ ಕಳುವೆ ಹತ್ತೋ
0: ಅಪ್ಪ ಈ ಮಾಮಲ್ಲ ಕಳುವೆಯಿಂದ
1: ಯಾಲ್ಲ ಮಾಮಲ್ಲ ಕಳುವೆನ ಈ ವಾ ಕಳುವೆ ಅಂತ ಅರ್ಥ ಮಲ್ತೋಣ.
0: ವಾ ಕಳುವೆ
1: ಕಂಡನು ಬಂಡ ದಾದ ಕಂಡನು
0: ದಾದ ಕಂಡು
1: ಮನಸ್ಸು ಕಂಡನು ಅಂತ ಅರ್ಥ. ಯಲೋಚನೆ ಮಲ್ಪುಗೆ ಇನಿ ಈ ಕಡಲದ ನಡುಟು ಸಾರ ಬಾಕಿಲದ ಇಲ್ಲು ಕಟ್ಟಿಯೋ ಅಜ್ಜರಿ ನಮ್ಮ ಬೆರಿಪತ್ತಿಯರಿ ಬೆರಿಪತ್ತಿಯರಿಂದ ಅಂಡ್ಲ ನಿನ್ನ ತಾಕತ್ತಲಾದ ಬಣಗೆ ಈ ಹತ್ತನ್ನು ಈ ದ್ವಾರಕ್ಕೆ ಮಲ್ತಾನೆ. ಈ ದ್ವಾರಕ್ಕೆ ಮಲ್ತಿಯಿಂದ ಇನಿ ನಮ್ಮ ಗೋಪಾಲಕೆರೆ ದಾದ ಬಣಿತ್ಯರಿ ಅಕ್ಕಲು ಗೋಪಾಲಕೆರೆಗೆ ಅಕ್ಕಲು ಜಾತಿ ಹೀನೇರ ಬಣದೆ ದೂರ ದುರ್ಜನ ಮಲ್ತೊಂದು ಆತ ಮಾತ್ರ ತಂದೆ ಯಾದವೇರು ಪಂಡು ಅಕಲು ಕಂಚೊಂದಿಪ್ಪು ನಕುಲು ಈ ರೀತಿ ಸಂಗತಿ ಇತ್ತನು ಅಕಲ್ ನಕಲ ಉಳಿಯಡು ಕಂಚೊಂದು ಅಂಚುತ್ತಿನ ಯಾದವೇರಿನ ಪುರ ಒಟ್ಟು ಮಲ್ತದೆ ಯಾದವೇರನ ಗುರುಕಾರೆ ಆಯ್ನಾರು ಈರಿ ಏರಿ ಎಂಕಲನ್ನೇ ಬಲರಾಮೆ ಮಾಧವನ ಅನ್ನೇ ಬಲರಾಮೆ ಅಂಚದ ಎಂಕಲೊಂಜಿ ಪೆರ್ಮೆಣ್ಣ ಇನಿ ಯಾದವ ಕುಲೋನ ಪಾವನ ಮಲ್ತನ ಚೆತ್ತನ ಪುಣ್ಯಾತ್ಮೆ ಅಣ್ಣೆ ಇತ್ತಂಡೆ ಈರಿ ಅಣ್ಣ ಬಾರಿ ಸಂತೋಷ ಅಂಡೆ ಎನ್ನದಾಲ ತಪ್ಪಿತ್ತಂಡೆ ಈ ಮಾಪು ಮಲ್ಪುವ ಅಂಚಾದೆ ಹೊರೆಯನ್ನ ಮೋನೆ ತೂಲಗೆ ನಿಕ್ಕೊರ ಮೋನೆ ತೂಲಗೆ ನೆರ್ಕಂಡ ಆಪುಂಡ
0: ತಾನೇ ಬತ್ತ ಮಗ ಒಂದೆ ಪೊರ್ತಾದ ಕೇಳಗ ಒಂಜಿ ಬಾಲೆ ಪಂಡಿಗೆ ಅಪ್ಪೇಡ
1: ತಾನೇ
0: ಅಪ್ಪೆ ಅಪ್ಪೆ ಕರೆಕ್ಟ್ ಅಲ್ಲಿ ಬೆಯ್ಯರ ತೀತೆ ಬೆಯ್ಯೊಂದಿಚ್ಚಿ ಅಂದ ಮಗ ಬೆಪ್ಪುಜ ಮಗ ಅಪಗೋಲ ಗರ್ಭಧಾರಿ ಆದಿಪ್ಪ ಅಪ್ಪೇದು ಸಂಕಲಪ್ಪು ಅಂಡ ವಿಷಯ ಅತ್ತಿ ಅಪ್ಪೆ ಅಪ್ಪೆ ಅರಿಬೆಯ್ಯರ ಕೇಳಿ ದಾಯಿ ಬಂಡ ದಿಕ್ಕೆಲ್ಗು ಸೂವೆ ಬತ್ತಾ
1: ಕಡಂಗೊಲ್ಲಿಯ ದೀವ್ ಅಂದ್ರೆ ಸೂಪಾಡಂದ ಅರಿಬೈಪು ಒಡೆಗೆ
0: ಆತ
1: ಒಂಜಿ ಅಂಚಣ್ಣ ಕುಡೊಂಜಿ ತಾರದ ಕುಬೇಟ್ ಕರ ಕಟ್ಟು ನೀರಿದ ಅರಿಪಾಂಡ್ ಮುದೇಲ್ ಅಗ್ಗಿ ಬಂಡ ಬೈಪುಂಡ
0: ಬೈಪುಂಡ
1: ಇತ ನಮ್ಮ ಸಂಗತಿ ಅಂಚಾತ
0: ಅಂಚಾತನೆ
1: ಓ
0: ಇಪ್ಪನೆ ಬರ್ಪುಣಂತು ಪೊರ್ತಾದೆ ಬತ್ತ ಆಂಡ ಏ ಪಲದ ದೇಕಿ ನಿನ್ನ ಇಚ್ಚಿ
1: ಇಚ್ಚಿ
0: ಅಪನ ದಾಯ ತರಕಂತ ಪಾರ್ದ
1: ಯಾನಂಗೆ ಮುಗುರು ತೆಲಿಕೆ ತೆಲ್ತಂಡ ಐಟೊಂಜಿ ಸಾವಿರ ಅರ್ಥಪ್ಪುಂಡು ಬಂದದು ತೆರಿನ ಕುಲುಪನ್ ಪೇರು
0: ಕೃಷ್ಣ
1: ಓ
0: ನಿಕ್ಕೊಂಜಿ ವಿಷಯ ಗೊತ್ತುಂಡ
1: ತಾನೇ
0: ಬಾಯಿಡಿ ನೆರಡ್ಡ ಏತಲ ಬರು ಉಡಲಿ ನಿರ್ಮಲವಾಗಿ ನಂಚಿನ ಪ್ರೀತಿ ಉಂಡು ಪನ್ಪು ನೆನಪದಿವರು ಪ್ರಪಂಚಗು ಮೋಕೆ ಎಂಬಣ್ಣವ ಹೆಂಚಿನ ಒಂದು ತೋಜಾದು ಕೊರ್ನಕಲೆ ಕೃಷ್ಣ ಬಲರಾಮೆರಿ ಏತ ಎಂಕುಲು ನಡು ನಡು ಕಂಠೆ ಹೊಂದಿತ್ತಲ್ಲ
1: ಆ
0: ಕಂಸನ ವಧಾ ಪ್ರಕಾರ ನೋಡು ನಮ್ಮ ಜಾತೆ ಆದೇ ಪೋಡಿತ್ತೀನಿ
1: ಕಂಸನ ಕೆರಣಗ ನಮ್ಮ ಒಟ್ಟೆ ಆದಿ ಒಟ್ಟಿಗೆ ಆದಿ ಪೋತೀನಿ ಚಾನೂರ ಮುಷ್ಟಿ ಕೆರಣ ಕೆರಣಗ ನಮ್ಮ ಒಟ್ಟಿಗೆನೆ ಪೋತಾನೆ
0: ಒಟ್ಟಿಗೆ
1: ಅಜ್ಜಾನಗ ನಮ್ಮ ಲೀಲಾ ನಾಟಕಡು ಮೆಕ್ಕಿಪಲೆಯ ಒಟ್ಟಿಗೆ ತಂದೆ ದೂರ ಇತ್ತು ದಿನ ಸಂಗತಿ ಉಂಡಣ್ಣ
0: ಅಂಚನೆ
1: ಓ
0: ಕೋಪವರ ಮುಂಕುದ ನೆರಗು ಬರ್ಪುಡು ಅಣ್ಣ ಕೋಪದಾಯ ಎಲ್ಲ ಮೆಗ್ಗೆ ಕೃಷ್ಣೆ ಪ್ರಪಂಚಡು ದೇವರ ಬಣ್ಣದ ಪೂಜೆ ಮಲ್ಪಣಿನ ಕೃಷ್ಣೆ ಒರೋಲೆ ಸಭಾಸ್ಥಾನದ ದಾಯ ಬತ್ತಜಿ ಅಂಡದ ಲೋಕ ಎಲ್ಲ ಕೇಂದ್ರಾಂಡ ಬಲರಾಮಿ ಉತ್ತರ
1: ಕೊರೋಚಿ ಸಂಗತಿ ಉಂಡು ಇನ್ನ ಮೆಗ್ಗೇನೆ ಕೊರ್ತುಗು ಸರಿಯಾದ ಬರ್ಪುಜೆ ಒಕ ಬಾಕಿ ದಕ್ಕಲ್ಲ ಎಂಕ್ಲೆ ನೀರು ಎಂಚ ಕೇನ ಬರ ಬಣಪನ ಚೆತ್ತನ ಹಕ್ಕಲ ಇರೆಗುಂಡು
0: ಗುರ್ಕಾರ್ಮದ ನೆಲೆಟ್ ಯಾನ ಉತ್ತರ ಕೊರೋಚ
1: ಉತ್ತರ ಕೊರೋಡೆ ಅಣ್ಣ
0: ಅಪಗ
1: ಉಡೊಂಜಿ ಸಂಗತಿ ಎಂಕಿರ್ನ ಗೊತ್ತುಂಡು
0: ಎಂಚ
1: ಈರು ಏತು ಕೋಪ ಕ್ರೋಧೋಡ್ ಇತ್ತಾರನ್ನ ಅಣ್ಣ ಈರು ವಜ್ರದ ಲೆಕ್ಕ ಕಠೋರಾದಿತ್ತನ ಅಣ್ಣ ಕೂತ ಲೆಕ್ಕ ಮೆತ್ತೆನದ ಮನಸ್ಸು ನೆಗ್ಗೆ ನಮಗೆ
0: ಆತು ಗೊತ್ತುಂಡ ದಾಯ ನಿನ್ನ ಮೋನೆ ಬಾಡ್ದಿನಿ ದಾಯ ತರಕಂತ ಪಾಡನ್ನು
1: ಸಂಗತಿ.

0: ಆ ಪೊಣ್ಣನ ಭಕ್ತಿದ ವೈಪುಗ ಬಗ್ಗು ನಾವು ತಪ್ಪಾಪಣ್ಣ ತಪ್ಪತ್ತೆ ಅಂಚಿತ್ತಿನಡೆ ಅಳನೆ ಮದಿಮೆ ಅವಡನಂಡ ಅದು ಕೊಂಚ ಅಡ್ಡಿ ಬತ್ತಣ್ಣ ಭೀಷ್ಮಕೆ ಎಂಕು ಕೊರಿಯರೆ ತಯಾರಿತ್ತಣ್ಣ ಅಂಡ ರುಕ್ಮಿನ ತಗೆ ಆಯನ ಚಿತ್ತನ ರುಕ್ಮಿ ಆಯನ ಒರಿನ ನಾಲ ಆನು ಜೋಕುಲು ಅಲ್ಪ ಉಜ್ಜಗೆ ಬೆರಕೆ ಬಾಡ್ಲ ಕಿತ್ತಿರ್ನಾಳ ರುಕ್ಮೇ ಪಣಪುನಾಯಿ ಬಾರಿ ಅಂತ್ರಟೊಡು ಪಿದಡಿ ದಾಯಂದು ಕೆಂಡ ಆಯನ ಒಟ್ಟಿ ಜತೆ ಟಿಪ್ಪು ನಕುಲು ಒರಂಬಾಟದ ಕುಲು ಏರಂದು ಕೆಂಡ ಶಿಶುಪಾಲೆ ದಂತವಕ್ರೆ ಇಂಚಿತ್ತಿನಗಲ ಕೂಟೊಡಿಪ್ಪುನಾಯಿ ಆಯೆ ಅಪಗ ಆ ಕೂಟೋಗು ಗೋಡಿ ಆಯರೆ ಓಡಾದು ಶಿಶುಪಾಲಗ ಮೊಳೆನ ಕೊರಡು ಪಣದ ಆಯ ನಿಗಂಟು ಮಲ್ತದೆ ಆವಿನ ತೂದು ಹಾಲು ಬರೀ ನಂಚೆತ್ತಿನ ಓಲೆ ಆ ಓಲೆದ ಒಕ್ಕನಿಡ ಭಾರೀ ಪೊರಲು ಬರೆತಳು ದಾನೆಂದಕ್ಕೆ ಎನ್ನಗ ಕೃಷ್ಣದೇವರೇ ಹಿರಿಯನ ಉಡಲ ಜಿಡ್ಡೆಡು ಪೂಜೆ ಮಲ್ತೊಂದಿಲ್ಲ ಎಲ್ಲದ ದಿನ ಯಾನು ಕಾಳಿಕಾ ಗುಡಿ ತಂಚಿ ಬರ್ಪೆ ಹತ್ತಿನಡೆಗ ಈರು ಬತ್ತದ ಏನ ಮದಿಮೆ ಆಯ್ಚರ ನಂಡ ಈ ಸರ್ರೊಡು ಪ್ರಾಣ ಇತ್ತದ ದಾನೆ ಫಲ ಯಾನ ಪ್ರಾಣನೇ ಬುಡುಪೆ ಬಣ್ಣದ ಓಲೆ ಬರೆತಾಳೆ ಅಣ್ಣ ಆತ ಮಾತ್ರ ಅತ್ತೆ ಆ ಓಲೆನ ಪತ್ತೊಂದು ಬತ್ತಿನ ಚಿತ್ತನ ಬೆರೆನೆ ಬಂಡಿನ ಪಾತ್ರಕ್ಕೆ ಎನ್ನಗ ಎಂಕು ಪೊಣ್ಣವ್ಲು ಇಪ್ಪಡಣ್ಣ ಹಿರೇಗೊಂಜಿ ನೆರ್ನ ನೆರ್ಪಡೆ ಇತ್ತುಣಿಗೆ ಅಣ್ಣ ಆಯ ಬೆರಣೆ ಪಣಪುನಿ ಆಯ ಪಣಪುನಿಗೆ ರುಕ್ಮೆ ಪಣಪುನಿಗೆ ಆಯೆ ರಾಮೆ ಏಪತುಳ್ಳ ಪರೊಂದಿ ಪೊಡು ಅವನಿ ಭಾಷೆ ಎಂಡತ್ತ ಪಣಲಿಯ ಆ ಪೂಜೆ ಗೊತ್ತಿ ಅಂತ ಪಂಡದ ಹುಡುಕ ಕುರ್ಚೇ ಓಡಣ್ಣ ಆಯ್ಗೆ ಅಗತ್ಯ ಉಂಡ ಆಯ್ಗೆ ಅಯ್ಯ
1: ವಿಷಯ ಒಂಜಿ ಪಣಪೆ ಕುರ್ಚೇಲಿ ಮಲ್ಲ ಭಾಷೆ ಹೆಚ್ಚಿನ ಪನ್ ಪೇರಿ ಬದ್ಯಪಾನ ಬಾಲೆ ಪುಟ್ಟು ಬಾಲೆಗೆ ಪ್ರಾಥಮಿಕ ಪಾನ ಕೊರ್ಪೇರ.

ಭಗಿನಿಯನ್ನು ನಿಂಗರಿಲುದ ತೈಜನಿಗೆ ಕೊಡುವನೆ. ಮಂದ ಗಮನೆ ದೇವಿಗಳನ್ನು ಚಂದನಿ ಪೂಜಿಸುತ್ತ ಬರಲಿ ಎಂಬ ಸಖಿಯ ಹಣಗೂ.

ಸಪ್ತಮಿದ ದಿನ ಇರಿ, ಭಾರಿ ಸಂಭ್ರಮದ ದಿನ. ಏನ ಮೇಕ್ತಿನ ಮದುವೆ ಮಾಲ್ಪುಕೊಂಡ ಯೋಗ ಎಂದು ಕೂಡದು ಬರ್ತೀನಿ. ವೈದ್ಯರಂತ ಮದುವೆಯ ಮಗ್ಲಾದ ಕೂಡ ವ್ಯವಸ್ಥೆ ಬರ ಮಾಡ್ತಾ ಇದ್ದೀನಿ. ಅತಿ ಮಾಡ ನೈತ ಮಗ್ಗರ ವ್ಯವಸ್ಥೆ ಮಾಡ್ಬೋದು. ಈ ಮದಿಮಳನ ಒಟ್ಟಿಗೆ ಪುನಃ ಸಾಕ್ಮಾಲ್ಕೊಂಡು ಮದಿಮಳೆ ನೈತ ಬರ ಸರಿಯಾದ ಅವಳು ವೈಟ್ಲ ಕೊರತೆ ಆಗಿರಬಲ್ಲಿ ಎಲ್ಲದೀನಿ ಅವಂಜು ಕಮ್ಮಿ ಆಡು ಒಂದು ಕಮ್ಮಿ ಆಡು ಎರಡ ಮಡಿಯರಬಲ್ಲಿ ಹಂಚಿನ ಮದಿಮೆ ನಮ್ಮ ಮದ್ಮೆ ನಾ ಭೂತ ನಾ ಭವಿಷ್ಯ ಈತನೇಟ ಏರಿಗೆ ಆತಿಪ್ಯರವಲ್ಲಿ ನಾನು ಹಾಯರ್ಲಿದ್ದೆ ಪುರ ವ್ಯವಸ್ಥೆ ಅವಳು ಗೊತ್ತಾನಂತ ವೈಕಲ ಕಮ್ಮಿ ಆಯರವಲ್ಲಿ ಓ ಬಲು ಹಯಾರಾತಿಪ್ಪಡು ಸಾಯ್ ವ್ಯವಸ್ಥೆ ಅನ್ನೋದ ಆಡೇ ಭೂತಾಗ್ಲಿ ತಯಾರು ಮಾಡ್ಬೋದು ಯಾರು ಮತ್ತೊಂದು ಎಲ್ಲೇ ಬರ್ತದೆ.

ಸರಿಯಾದ ತಾದಿ ಎನ್ನಿಲಕ್ಕ ನನ್ನೇ ಪಡಿಲಕ್ಕನೆ.

ಭಜನಾಲಯ ಇತ್ತೆ ಬರ್ತೀರಿ ಇತ್ತೆ ಬರ್ತೀರಿ ಪಂದಿತ್ತಾದಿ ತೂದು ತುದು ಸಾಕು ಸಾಕಾದ ಪೋಯ್ದ್ರಿಂದ ಎನ್ನರಿಗೆ ಎನ್ನ ಮಿತ್ತ ಅನ ಕಂಪನಿ ಇಟ್ಟಂದ ಪೋಯ್ದ್ರಿಂದ ಅತ್ತೇ ಕೊಡ್ತೀರಿ ಏನ ಪರೀಕ್ಷೆ ಮಾಡ್ತದಿಲ್ಲೇನ ಎನ್ನ

0: ಹಿಟ್ಟಿನ ಕಾಳಿಕಾ ಗುಡಿ ಈಗ ಕಾಣಪಡದೆ ಮದಿಮಾಲಣ್ಣ ಪೂಜೆ ಮಾಡ್ಬೇಕು. ಒಂದು ಪೂಜೆ ಆಗೋಡತ್ತೆ ಆಪಣ ಕಮಪುರ ಓಡತ್ತ ಕುಲ ಮದಿಮಾಯ ಮರಣಿಗೆ ಎಂಚಿನ ಕತ್ತದಾಯ್ತ ಇದ ಈರ ಒಟ್ಟಿಗೆ ಪೋಯ್ನಲ್ಲತ್ತ ಕಾಳಿಕಾ ಗುಡಿಗೆ ಅಲ್ಲಿ ಒಟ್ಟಿಗೆ ಪುಣಲತ್ತ ಆಯ್ತ ಬರ ಸರಿ ಆತನ ನನ್ನ ಬಂಗಾರ ಕಮ್ಮಿ ಆಗ
1: ಪ್ರಸಾದ
0: ಈ ಪುಂಜೋ ನಗಲಿ ಉಂಟತ್ತ ಏನು ಇತ್ತಿಲ್ಲ ಯಾರ ಬಂಗಾರ
1: ನಾನು ಕಡಿಮೆ ಉಂಟು
0: ದನ್ನೆಲ್ಲ ಕಮ್ಮಿ ಆತನ ಉಂಟಲ್ಲ ಅದು ಕೊರ್ಪುಣ ದನ್ನೆಲ್ಲ ಕಮ್ಮಿ ಪೂರ ಕಟ್ಟು ಕಟ್ಟದ ಅರಮನೆ ಎಡ್ದು ಎಂಚಿನ ಮಾತ ಹೋಗೋಡ ಇನ್ನು ಪೂರ ಕಟ್ಟು ಮಾಡ್ತಿದ್ದೀನಿ ಆಯ್ನಲ್ಲಿ ಇಜ್ಜಿನತ್ತು ನಿನ್ನ ಅವನಿಗೆ ಕ್ರಮ ಹುಡುಗರ ಪೂರ ವ್ಯವಸ್ಥೆ ಆದ್ರೆ ಹುಡುಗರದ ಪೂರ ವ್ಯವಸ್ಥೆ ಆದ್ರೆ ಈ ಪೂತ ಪಣ್ಣ ಪಾತೇರು ಮಾರ ಐತಿ ಪಾತೇರು
1: ಈರಂತ ಜೋರು ಮಲ್ಪಡಿ ಆಲಿಗೆ ಬೋಡಿಗೆ ಹಾಕೊಂಡು
0: ಎಲ್ಲ ಸೊರೋಣೆ ಹಂಚಿನ ದಾದ ಮಲ್ಪಣಿ ಬನ್ನಿ ಎಂಚಿನಾತ ನಾಡ್ಲ ಪಣ್ಣು ಮಾರ ಐ

ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕಿದ ಓಲೆ 6ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ಡು ತುಳು ಪ್ರಸಾರಕ್ಕೇನೊಂದುಲ್ಲರ್ ನನದುಂಬಗ್ ವಿಲ್ಸನ್ ರೆಬೆಲ್ಲೋ ಅರ್ನ ನಿರ್ಮಾಣಡ್ ತೇಜಸ್ ಪೂಜಾರಿ ಅಂಚನೆ ಎಲ್ಟನ್ ಮಸ್ಕರೇನ ಸ್ಮೋಕಲ್ನ ನಿರ್ದೇಶನಡ್ ಮೋಡ್ದು ಬತ್ತನ ತುಡರು ತುಳು ಚಿತ್ರದ ಕೆಲವೊಂಜಿ ಪದಕುಲೆನು ಕೇನೊಂದು ಬರಕ. ಸುರುಕಾದ್ ಜೈ ಗಣಪತಿ. ಪದಪಂತಿನಾರ್ ಪ್ರಕಾಶ್ ಮಹಾದೇವನ್. ಸಂಗೀತ ಕೊಡ್ತಿನಾರ್ ಪ್ಯಾಟ್ಸನ್ ಪಿರೇರಾ. ಸಾಹಿತ್ಯ ಮೋಹನ್ ರಾಜ್.

ಪಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಶೂಂದ್ರವರ್ಣಂ ತಥಾ

ನನದುಂಬಗ್ ಪ್ರೇಮಾಯಣ ಪದಪಂತಿನಕುಲು ಪ್ಯಾಟ್ಸನ್ ಪಿರೇರಾ ಶರಣ್ಯ ಭಟ್ ಸಾಹಿತ್ಯ ಬರೆತಿನಾರ್ ಮೋಹನ್ ರಾಜ್ ಸಂಗೀತ ಕೊಡ್ತಿನಾರ್ ಪ್ಯಾಟ್ಸನ್ ಪಿರೇರಾ.

ಒಂದು ತುಡರು ತುಳು ಸಿನಿಮಾದ ಕೆಲವೊಂಜಿ ಪದಕುಲು. ನನ್ನ ದುಂಬಗ್ ಬಿಳಿಯಾರು ರಾಕೇಶ್ ಭೋಜರಾಜ್ ಶೆಟ್ಟಿ ಅರ್ನ ನಿರ್ಮಾಣಡು, ನಿತಿನ್ ರೈ ಕುಕ್ಕುವಳ್ಳಿ ಅರ್ನ ನಿರ್ದೇಶನಡು ಮೂರ್ದು ಬರ್ತಿನ ಧರ್ಮ ದೈವ ತುಳು ಸಿನಿಮಾದ ಕೆಲವೊಂಜಿ ಪದಕುಲು. ಈ ಪದಕುಲಿಗೆ ಸಂಗೀತ ಕೊಡ್ತಿನಾರ್ ನಿಶಾನ್ ರೈ, ಸುರುತ ಪದ ಧರ್ಮ ದೈವ ಶೀರ್ಷಿಕೆ ಪದ, ಉಂದನು ಬರೆತಿನಾರ್ ಕೆ ಪೇಜಾವರ, ಪದ ಪಂತಿನಾರ್ ಪಟ್ಲ ಸತೀಶ್ ಶೆಟ್ಟಿ.

ಒಂದು ಧರ್ಮದೈವ ತುಳು ಸಿನಿಮಾದ ಕೆಲವೊಂಚಿ ಪದಕ್ಕುಲು ನನ್ನ ದುಂಬುದ ಕಾರ್ಯಕ್ರಮದ ತಿಕ್ಕಗ ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ರಂಗ ರಂಗದ ಬದುಕ.

0: कल्पना।
1: रेडियो सारंग 107.8 FM, इंदु मरेयदा हाडू।